ಆಕಾಶವಾಣಿ ಮೈಸೂರು ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಎಫ್ಎಂ ಕಂಪನಾಂಕ 100.6 ಮೆಗಾಹೆರ್ಟ್ಸ್. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 24 ದಿನ. ಸ್ಥಳೀಯ ಪಂಚಾಂಗ ಆಷಾಢ ಮಾಸ ಶುಕ್ಲಪಕ್ಷದ ಪಾಡ್ಯ. 2026 ಇಸವಿ ಜುಲೈ ತಿಂಗಳ 15 ತಾರೀಖು ಬುಧವಾರ. ಈಗ ಸಮಯ 5:58:30. ನಮ್ಮೆಲ್ಲ ಆತ್ಮೀಯ ಕೇಳುವರಿಗೆ ಎಸ್ ಲಕ್ಷ್ಮೀನಾರಾಯಣ್ ಮಾಡುವ ನಮಸ್ಕಾರ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:40. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಬೆಳಿಗ್ಗೆ 6:10 ಗೀತಾರಾಧನ ಭಕ್ತಿ ಸಂಗೀತವನ್ನು ಕೇಳಬಹುದು. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ವಚನ ಬಾನುಲಿ, ಆಯ್ದ ವಚನಗಳ ವಿಶ್ಲೇಷಣೆ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. ಕಾರ್ಯಕ್ರಮದ ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:30 ಸೇವಾ ವಾಹಿನಿ. 7:45 8:30 ಮಧ್ಯಾಹ್ನ 2:40 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ಈ ಬೆಳಿಗ್ಗೆ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಿಂದು ಮಾಧವ್ ಪಾಠಕ್ ಅವರ ರುದ್ರವೀಣಾ ವಾದನ ಕೇಳಬಹುದು. 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರವಿದೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಬಹುದು. ಸಂದರ್ಶಕರು ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:35 ಭಕ್ತಿಗೀತೆಗಳು. 12:45 ಜನಪದ ಸಂಗೀತ. ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡನ್ನು ಕೇಳಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ಆತ್ಮನಿರ್ಭರ ಎಣ್ಣೆಕಾಳು ಅಭಿಯಾನ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳು. 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಆರ್ ಮೋಹನ್ ಅವರ ಕ್ಲಾರಿನೆಟ್ ವಾದನ ಪ್ರಸಾರವಾಗಲಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ರೂಪಕ ಜನ್ನಯ್ಯರ ಚಿತ್ತ ಜಾನಪದ ದತ್ತ, ಪ್ರಸ್ತುತಿ ಮಂಡ್ಯದ ಜಾನಪದ ಜನ್ನಯ್ಯರ ತಂಡ. 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಮಧುಮೇಹಿಗಳ ಪಾದದ ಆರೈಕೆ. ಪಾಲ್ಗೊಳ್ಳುವವರು ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮಡಿ ಆಸ್ಪತ್ರೆ ಮೈಸೂರು. ಸಂಜೆ 6:30 ರಸವಾರ್ತೆ, 6:50 ಕೃಷಿ ರಂಗ, ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪುನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತು ಸಂವಾದವಿದೆ. ಪಾಲ್ಗೊಳ್ಳುವವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಹಾಗೂ ಡಾಕ್ಟರ್ ಮಂಜುಗೌಡ ಪಾಟೀಲ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾಲೋಕ. ರಾಷ್ಟ್ರೀಯ ಮಟ್ಟದ ಬಾಕ್ಸರ್ ಪಟು ನಯನಾ ಯಹ್ವಿ ಹಾಗೂ ಅವರ ಪೋಷಕರು ಮತ್ತು ತರಬೇತುದಾರರಾದ ಸತೀಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವಿದೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು. ಸಮಯ 6:05. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Subhadra Ramachandran.

0: ಯಾರ್ದಿಕ್ಕೂ
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಕಾಖಂಡಕಿ ಕೃಷ್ಣರಾಯರು ರಚಿಸಿರುವ ಗೀತೆ ಎನ್ನ ಪಾಲಿಸುವ ಕರುಣಾಕರ ಪನ್ನಗಶಯನ ಗದಾಧರ. ಹಾಡಿದ್ದಾರೆ TN ಶೇಷಗೋಪಾಲನ್.

ರೂಪ ಹಾಗೂ ದೀಪ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಪುರಂದರದಾಸರ ಕೀರ್ತನೆ. ಇಂದು ಎನ್ನ ಮೊರೆಯ ಹೊಕ್ಕೆ ವೆಂಕಟೇಶನೇ.

ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟಗುಣ ವಿಪರೀತ ಕಲುಷಿತವಿದ್ದವರೋ. ಕನಕದಾಸರ ಈ ರಚನೆಯನ್ನು ಹಾಡಿದ್ದಾರೆ ಅನಂತ ಕುಲಕರ್ಣಿ.

ಕಾರ್ಯಕ್ರಮದ ಕಡಿಯದಾಗಿ ಕೇಳಿ ನಿತಿನ್ ರಾಜಾರಾಮ್ ಶಾಸ್ತ್ರಿ ಹಾಗೂ ಲಕ್ಷ್ಮೀ ನಾಗರಾಜ್ ಅವರ ಯೋಗಗಳ ಧ್ವನಿಯಲ್ಲಿ ವಾಸಂತಿ ಚಂದ್ರ ವಿರಚಿತ ಕನ್ನಡ ಗೀತೆ ಕಡಲಿನ ತೆರೆ ತೆರೆ ತಂಗಾಳಿಯ ಕರೆ ಪರಮಾನಂದದ ಈ ಪರಿಯೋ.

ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಮೈಸೂರು. ಸಮಯ 6:30 ವಾಗಲಿದೆ. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಮೂಡಿಬರಲಿದೆ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ.
1: ಇಂದಿನ ವೇಗದ ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರುವ ಒಂದು ದೊಡ್ಡ ಸಂಪತ್ತು ಎಂದರೆ ಸಮಾಧಾನ. ಹಣ, ಮನೆ, ವಾಹನ, ಉದ್ಯೋಗ, ಖ್ಯಾತಿ ಇವೆಲ್ಲ ಇದ್ದರೂ ಮನಸ್ಸಿಗೆ ಸಮಾಧಾನ ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಸಮಾಧಾನ ಎಂದರೆ ಕೇವಲ ಮೌನವಾಗಿರುವುದೂ ಅಲ್ಲ, ನಮ್ಮಲ್ಲಿರುವುದನ್ನು ಸ್ವೀಕರಿಸಿ ಸಂತೋಷದಿಂದ ಬದುಕುವ ಮನಸ್ಥಿತಿ. ಹಳೆಯ ಕಾಲದಲ್ಲಿ ಜನರಿಗೆ ಸೌಲಭ್ಯಗಳು ಕಡಿಮೆ ಇದ್ದರೂ ಮನಸ್ಸಿನಲ್ಲಿ ಶಾಂತಿ ಹೆಚ್ಚಿತ್ತು. ಇಂದಿನ ಕಾಲದಲ್ಲಿ ಸೌಲಭ್ಯಗಳು ಹೆಚ್ಚಾದರೂ ಒತ್ತಡ, ಆತಂಕ, ಹೋಲಿಕೆ ಮತ್ತು ಅಸಮಾಧಾನ ಹೆಚ್ಚಾಗಿದೆ. ಯಾಕೆಂದರೆ ನಾವು ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸಲು ಆರಂಭಿಸುತ್ತಿದ್ದೇವೆ. ಅವನಿಗೆ ಇದೆ, ನನಗೆ ಇಲ್ಲ ಎನ್ನುವ ಚಿಂತನೆ ಮನಸ್ಸಿನ ಶಾಂತಿಯನ್ನು ಕದಡುತ್ತಿದೆ. ಸಮಾಧಾನ ಎನ್ನುವುದು ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ, ಅದು ಒಳಗಿನಿಂದ ಬರುತ್ತದೆ. ನಮ್ಮ ಆಲೋಚನೆ, ನಮ್ಮ ನೋಟ ಮತ್ತು ನಮ್ಮ ಜೀವನವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿದೆ. ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಸಂತೋಷವಾಗಿರುತ್ತಾರೆ, ಕೆಲವರು ದೊಡ್ಡ ಮನೆಯಲ್ಲಿದ್ದರೂ ಅಶಾಂತಿಯಲ್ಲಿ ಬದುಕುತ್ತಾರೆ. ಒಬ್ಬ ರೈತನಿದ್ದ. ಅವನಿಗೆ 2 ಎಕರೆ ಜಮೀನು, 1 ಹಸು ಮತ್ತು 1 ಸರಳವಾದ ಮನೆ. ಪ್ರತಿದಿನ ಬೆಳಿಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಮನೆಗೆ ಬಂದು ಕುಟುಂಬದ ಜೊತೆ ಸಂತೋಷದಿಂದ ಊಟ ಮಾಡುತ್ತಿದ್ದ. ಒಂದು ದಿನ ಅವನ ಸ್ನೇಹಿತನು ಕೇಳಿದ, ನಿನಗೆ ದೊಡ್ಡ ಜಮೀನು ಇಲ್ಲ, ಕಾರ್ ಇಲ್ಲ, ಬ್ಯಾಂಕಿನಲ್ಲಿ ಹಣವೂ ಇಲ್ಲ, ಆದರೂ ಹೇಗೆ ಇಷ್ಟು ಖುಷಿಯಾಗಿದ್ದೀಯಾ? ಆ ರೈತ ನಗುತ್ತಾ ಹೇಳಿದ, ನನಗೆ ಬೇಕಾದಷ್ಟು ಇದೆ, ನನ್ನ ಕುಟುಂಬ ಸಂತೋಷವಾಗಿದೆ, ನಾನು ಆರೋಗ್ಯದಿಂದಿದ್ದೇನೆ, ರಾತ್ರಿ ನೆಮ್ಮದಿಯಿಂದ ನಿದ್ರೆ ಬರುತ್ತದೆ, ಇದಕ್ಕಿಂತ ದೊಡ್ಡ ಶ್ರೀಮಂತಿಗೆ ನನಗೇನು ಬೇಕು? ಈ ಮಾತು ಸಮಾಧಾನದ ನಿಜವಾದ ಅರ್ಥವನ್ನು ತಿಳಿಸುತ್ತದೆ. ಇಂದಿನ ಮಕ್ಕಳಿಗೂ ಸಮಾಧಾನದ ಮೌಲ್ಯ ಕಲಿಸುವುದು ಬಹಳ ಮುಖ್ಯ. ಪ್ರತಿಯೊಂದು ಆಸೆ ತಕ್ಷಣ ಈಡೇರಬೇಕು ಎನ್ನುವ ಮನೋಭಾವ ಬೆಳೆಯುತ್ತಿದೆ. ಆದರೆ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ಕಾಯಬೇಕು, ಕೆಲವೊಮ್ಮೆ ಒಪ್ಪಿಕೊಳ್ಳಬೇಕು. ಅದೇ ನಿಜವಾದ ಸೌಂದರ್ಯ. ಸಮಾಧಾನ ಇರುವ ವ್ಯಕ್ತಿ ಇನ್ನೊಬ್ಬರ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಬದಲಾಗಿ ಪ್ರೇರಣೆ ಪಡೆಯುತ್ತಾನೆ. ಅವನು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಯತ್ನ ಮಾಡುತ್ತಾನೆ. ಸೋಲು ಬಂದರೂ ಕುಗ್ಗುವುದಿಲ್ಲ, ಯಾಕೆಂದರೆ ಅವನಿಗೆ ಜೀವನದ ಮೇಲೆ ನಂಬಿಕೆ ಇರುತ್ತದೆ. ಸಮಾಧಾನವನ್ನು ಬೆಳೆಸಲು ಕೆಲವು ಸರಳ ಮಾರ್ಗಗಳಿವೆ. ಮೊದಲನೆಯದು ಕೃತಜ್ಞತೆ. ಪ್ರತಿದಿನ ನಮ್ಮಲ್ಲಿರುವ ಒಳ್ಳೆಯ ವಿಷಯವನ್ನು ನೆನಪಿಸಿಕೊಳ್ಳಬೇಕು. ಎರಡನೆಯದು ಬೇರೆಯವರ ಜೊತೆ ಹೋಲಿಕೆಯನ್ನು ಮಾಡದೇ ಇರುವುದು. ಮೂರನೆಯದು ಕುಟುಂಬದ ಜೊತೆ ಸಮಯ ಕಳೆಯುವುದು. ನಾಲ್ಕನೆಯದು ಪ್ರಕೃತಿಯ ಜೊತೆ ಸಂಪರ್ಕ ಬೆಳೆಸುವುದು. ಐದನೆಯದು ಮನಸ್ಸಿಗೆ ಶಾಂತಿ ಕೊಡುವುದು, ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸ ಮಾಡುವುದು. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರಬಹುದು, ಆದರೆ ಸಮಾಧಾನ ಇರುವ ಮನಸ್ಸು ಸಮಸ್ಯೆಗಳ ಮಧ್ಯೆಯೂ ದಾರಿ ಹುಡುಕುತ್ತದೆ. ಅಶಾಂತ ಮನಸ್ಸು ಮಾತ್ರ ಸಣ್ಣ ವಿಷಯವನ್ನು ದೊಡ್ಡ ಸಮಸ್ಯೆಯನ್ನಾಗಿ ಮಾಡುತ್ತದೆ. ಕೊನೆಗೆ ಹೇಳುವುದಾದರೆ, ಸಮಾಧಾನ ಎನ್ನುವುದು ಖರೀದಿಸಲು ಸಿಗುವ ವಸ್ತು ಅಲ್ಲ, ಅದು ಮನಸ್ಸಿನ ಅಭ್ಯಾಸ. ಜೀವನದಲ್ಲಿ ಎಲ್ಲವನ್ನೂ ಗೆಲ್ಲುವುದಕ್ಕಿಂತ ಮನಸ್ಸಿನ ಶಾಂತಿಯನ್ನು ಉಳಿಸಿಕೊಳ್ಳುವುದು ಮುಖ್ಯ. ಯಾಕೆಂದರೆ ಸಮಾಧಾನ ಇರುವ ಜಾಗದಲ್ಲಿ ನಿಜವಾದ ಸಂತೋಷ, ಆರೋಗ್ಯ ಮತ್ತು ಸುಂದರ ಜೀವನ ನೆಲೆಸುತ್ತದೆ. ಸಮಾಧಾನವೇ ಜೀವನದ ನಿಜವಾದ ಐಶ್ವರ್ಯ.
0: ಇದುವರೆಗೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: FM 100.6, ಇದು ಆಕಾಶವಾಣಿ ಮೈಸೂರು. ಶ್ರೋತೃಗಳ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ಹಳ್ಳಿ ಹಾಡು ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೇಲಾರ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರು. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಇಂದು ರಾತ್ರಿ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ ಮೂಡಿಬರಲಿದೆ. ಸಮಯ 6:35.
3: ಆಕಾಶವಾಣಿ ಮೈಸೂರು. ವಚನ ಬಾನುಲಿ, ಆಯ್ದ ವಚನ ವಿಶ್ಲೇಷಣೆ.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಇಂದು ಘಟ್ಟಿವಾಳಯ್ಯನವರ ವಚನವನ್ನು ನೋಡೋಣ. ಘಟ್ಟಿವಾಳಯ್ಯ 12ನೇ ಶತಮಾನದ ವಚನಕಾರ. ಇವರ 147 ವಚನಗಳು ದೊರೆತಿವೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬುದು ಘಟ್ಟಿವಾಳಯ್ಯನವರ ವಚನಗಳ ಅಂಕಿತ. ಈತ ಗೆಜ್ಜೆಗಾರ ಎಂದೂ ಪ್ರಸಿದ್ಧರು. ಮುದ್ದಣ ಎಂಬುದು ಇವರ ಹುಟ್ಟು ಹೆಸರು. ಈತನ ಭಕ್ತಿ ವೈರಾಗ್ಯಗಳನ್ನು ಸಹಿಸದೆ ಈತನ ಹೆಂಡತಿ ತೊರೆದು ಹೋದಳು ಎಂಬ ಕಥೆಯೂ ಇದೆ. ಘಟ್ಟಿವಾಳಯ್ಯ ಮದ್ದಳೆ ಬಾರಿಸುವ, ನರ್ತಿಸುತ್ತಾ ತತ್ವ ನಿರೂಪಣೆ ಮಾಡುವ ವೃತ್ತಿಯವರು ಎಂಬ ಮಾಹಿತಿ ದೊರೆಯುತ್ತದೆ. ಈತ ವಿಭೂತಿಯ ಘಟ್ಟಿಗಳನ್ನು ತಯಾರಿಸುವ ಕೆಲಸ ಕೂಡ ಮಾಡುತ್ತಿದ್ದ ಎಂದು ಹೇಳಲಾಗಿದೆ. ಇಂದು ಅವರ ವಚನವನ್ನು ನೋಡೋಣ. ಅರಿವಿಂಗೆ ಸಿಕ್ಕದುದ ನೆನೆಯಲು ಅಮ್ಮಬಹುದೇ ಅಯ್ಯ, ನೆನೆ ಹಿಂಗೆ ಬಾರದುದ ಕಾಂಬುದು ಹುಸಿ, ಮುಟ್ಟಿ ಪೂಜಿಸುವ ಮಾತು ಮುನ್ನವೇ ದೂರ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು. ಅರಿವಿಗೆ ಸಿಕ್ಕದೇ ಇರುವುದನ್ನು ನೆನೆಯಲು ಧ್ಯಾನಿಸಲು ಸಾಧ್ಯವೇ? ನೆನೆಯಲು ಪ್ರಯತ್ನಿಸಬಹುದೇ? ಘಟ್ಟಿವಾಳಯ್ಯ ಕೇಳುತ್ತಾರೆ. ಅರಿವಿಂಗೆ ಸಿಕ್ಕದುದ ನೆನೆಯಲು ಅಮ್ಮಬಹುದೇ ಅಯ್ಯ, ನೆನಪಿಗೆ ಧ್ಯಾನಕ್ಕೆ ಬರದೇ ಇರುವುದನ್ನು ಅದು ಕಣ್ಣಿಗೆ ಕಾಣುತ್ತದೆ ಎಂದು ಹೇಳುವುದು ಸುಳ್ಳು. ನೆನೆ ಹಿಂಗೆ ಬಾರದುದ ಕಾಂಬುದು ಹುಸಿ. ಹಾಗೆಯೇ ಇನ್ನು ಇಂಥ ಅರಿವಿಗೆ ಸಿಕ್ಕದ ನೆನಪಿಗೆ ಬಗ್ಗದ ಸಂಗತಿಯನ್ನು ಮುಟ್ಟಿ ಪೂಜಿಸುವ ಮಾತು ಮೊದಲೇ ಬಲು ದೂರದ್ದು. ಘಟ್ಟಿವಾಳಯ್ಯನವರ ಈ ವಚನ ಅರಿವನ್ನು ಕುರಿತ ನಮ್ಮ ಎಲ್ಲ ಕಲ್ಪನೆಗಳನ್ನು ಪ್ರಶ್ನಿಸುತ್ತದೆ. ನಮ್ಮ ಶಿಕ್ಷಣ, ಸಂಸ್ಕೃತಿ ಎಲ್ಲವೂ ನೆನಪಿಗೆ ಸಂಬಂಧಿಸಿದ್ದು, ನೆನಪನ್ನೇ ಆಧರಿಸಿದ್ದು. ಆದರೆ ಸತ್ಯ ಅನ್ನುವುದು ಇದ್ದರೆ ಅದು ನೆನಪಿಗೆ ಸಿಲುಕದು, ಅರಿವಿಗೆ ಸಿಲುಕದು. ಅರಿವಿಗೆ ಬಾರದಿರುವ ಸತ್ಯ ನೆನಪಿಗೆ ಬರುತ್ತದೆಯೇ? ಯಾವುದು ನಮ್ಮ ನೆನಪಿನಲ್ಲಿ ದಾಖಲಾಗಿದೆಯೋ ಅದನ್ನು ಮಾತ್ರ ನಾವು ಈಗ ಗುರುತಿಸುತ್ತೇವೆ. ಯಾವುದು ನೆನಪಿಗೆ ಬಾರದೋ ಅದು ನಮಗೆ ಕಾಣುವುದೂ ಇಲ್ಲ. ನಮ್ಮ ಕಾಣಿಕೆ, ನಮ್ಮ ಅರಿವು ಎಲ್ಲವೂ ನೆನಪನ್ನೇ ಆಧರಿಸಿದ್ದು. ಅಂಥ ನಮ್ಮ ಅರಿವು ಸತ್ಯವನ್ನು ಕಾಣಿಸಿಕೊಡಲಾರದು. ಮಾತಿಗೆ ಸಿಲುಕದ, ನೆನಪಿಗೆ ಆಹಾರವಾಗದ ಸತ್ಯವನ್ನೋ ಅಥವಾ ದೇವರನ್ನೋ ಮುಟ್ಟುವುದು ಪೂಜಿಸುವುದು ಅಸಾಧ್ಯ ಎನ್ನುತ್ತದೆ ಈ ವಚನ. ನಡುಗನ್ನಡದಲ್ಲಿ ನೆನೆ ಎಂಬ ಮಾತು ಧ್ಯಾನಿಸು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಧ್ಯಾನಿಸುವುದು ಏನಿದ್ದರೂ ನಮಗೆ ಗೊತ್ತಿರುವ, ನಮ್ಮ ಗ್ರಹಿಕೆಗೆ ಬಂದಿರುವ, ಧ್ಯಾನಿಸಬಲ್ಲ ಸಂಗತಿಗಳನ್ನು ಮಾತ್ರವೇ. ಇಂಗ್ಲೀಷ್ನಿಂದ ರೆಕಾಗ್ನಿಷನ್ ಎಂಬ ಮಾತು ಕೂಡ ಮರಳಿ ಗ್ರಹಿಸುವುದು ಎಂಬ ಅರ್ಥವನ್ನು ಹೊಂದಿದೆ. ಹಾಗಾದರೆ ನಾವು ಈ ಮೊದಲು ದೇವರನ್ನು ಸತ್ಯವನ್ನು ಕಂಡಿಲ್ಲವಾದರೆ, ಕಂಡ ನೆನಪು ನಮ್ಮಲ್ಲಿಲ್ಲವಾದರೆ, ಈಗ ಒಂದು ವೇಳೆ ದೇವರು ಸತ್ಯ ನಮ್ಮ ಕಣ್ಣೆದುರಿಗೆ ಇದ್ದರೂ ನಾವು ಗುರುತಿಸಲಾರೆವು. ಹೀಗಿರುವಾಗ ನಾನು ಸತ್ಯವನ್ನು ಕಂಡೆ, ದೇವರನ್ನು ಕಂಡೆ ಅನ್ನುವ ಮಾತುಗಳೇ ಸರಿಯಲ್ಲ. ಇದು ಅಸಾಧ್ಯ. ತಿಳಿಯುವುದಕ್ಕೂ ಮಿತಿ ಇದೆ. ತಿಳಿಯಲಾಗದ್ದನ್ನು ಹೆಣಗುವುದು ಅರ್ಥವಿಲ್ಲದ್ದು ಎಂಬುದು ಉಪಯೋಗದೃಷ್ಟಿಯ ಮಾತು ಆಗಬಹುದು. ಮನುಷ್ಯರ ತಿಳುವಳಿಕೆ ಮಿತಿಯನ್ನು ತೋರಿಸುವುದು ಆಗಬಹುದು. ಇಂಥ ವಚನಗಳು ದೇವರೆಂಬ ಕಲ್ಪನೆಯನ್ನೇ ಪ್ರಶ್ನಿಸುವಂತೆ ಇವೆ.
0: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿದಿರಿ.

0: ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
1: ಈ ಕಾರ್ಯಕ್ರಮದ ಮರುಪ್ರಸಾರ ಇಂದು ಸಂಜೆ 6:10. ಈಗ ಸಮಯ 6:40.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದು ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ಆಕಾಶವಾಣಿ
5: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು,
6: ಸಿರಿಗನ್ನಡ ದೇವಿಯ ಮುಕುಟ
1: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಟಿಎಸ್ ಗೋಪಾಲ್. ಪದಪರಿಚಯ.
7: ಇಂದಿನ ಕಾರ್ಯಕ್ರಮದಲ್ಲಿ ಎರಡು ಪದಗಳನ್ನು ಪರಿಚಯಿಸಿಕೊಳ್ಳೋಣ. ಮೊದಲನೆಯದು ನಿಮಗೆಲ್ಲರಿಗೂ ಪರಿಚಿತವಾದ ಬೊಂಬಾಟ್. ಹಿರಿಯ ತಲೆಮಾರಿನ ನಾವು ಚಿಕ್ಕಂದಿನಲ್ಲಿ ಕೇಳಿರದ ಆಧುನಿಕ ಕನ್ನಡದ ಜನಪ್ರಿಯ ವಿಶೇಷಣ ಪದಗಳಲ್ಲೊಂದು ಬೊಂಬಾಟ್ ಎಂಬ ಪದ. ಸಿನಿಮಾದ ಶೀರ್ಷಿಕೆ, ಉಪಶೀರ್ಷಿಕೆಗಳಲ್ಲೂ ಸ್ಥಾನ ಪಡೆಯುವಷ್ಟು ಈ ಪದ ಈಗ ಪ್ರಾಶಸ್ತ್ಯ ಪಡೆದುಕೊಂಡಿದೆ. ಭರ್ಜರಿ, ವಿಶೇಷ, ಅದ್ಭುತ, ಸೊಗಸಾದುದು ಎಂಬೆಲ್ಲ ವಿಶೇಷಣಗಳನ್ನು ಒಳಗೊಳ್ಳುವ ಈ ಪದ ಇಂಗ್ಲಿಷ್ನ ಬೊಂಬಾರ್ಡ್ ಎಂಬ ಶಬ್ದದ ಭ್ರಂಶರೂಪ. ಬೊಂಬಾರ್ಡ್, ಬೊಂಬಾರ್ಡ್ಮೆಂಟ್ ಎಂದರೆ ಬಾಂಬ್ ಹಾಕುವುದು ಎಂದು ಅರ್ಥ. ಬಾಂಬ್ ಹಾಕುವಾಗ ಆಗುವಂಥ ತೀವ್ರತರವಾದ ಅನುಭವ ಎಂಬ ಅರ್ಥದಿಂದ ಹುಟ್ಟಿಕೊಂಡ ಬೊಂಬಾಟ್ ಕ್ರಮೇಣ ಬಾಂಬ್ ಭೀತಿಯನ್ನು ಅಳಿಸಿಕೊಂಡು ಬೊಂಬಾಟ್ ಭೋಜನ, ಬೊಂಬಾಟ್ ಆಟ, ಬೊಂಬಾಟ್ ಸಿನಿಮಾ ಮೊದಲಾಗಿ ಸೊಗಸುಗಾರ ವಿಶೇಷಣ ಪದವಾಗಿ ಬದಲಾಯಿತು. ಈಗ ಈ ಪದವೇ ಬೊಂಬಾಟ್ ಆಗಿದೆ ಎಂದರೂ ತಪ್ಪಿಲ್ಲ ತಾನೆ. ಇನ್ನೊಂದು ಪದ ಕಾಫಿ. ಕಾಫಿ ಎಂಬ ಪಾನೀಯ ಬಂದದ್ದು ಅರೇಬಿಯಾದಿಂದ ಎಂದು ಹೇಳುತ್ತಾರೆ. ಕಾಫಿ ಬೀಜಗಳನ್ನು ತಿಂದ ಕುರಿಗಳು ಉತ್ತೇಜನಗೊಂಡು ಕುಣಿದುದನ್ನು ಕಂಡ ಅರಬರು ಈ ಪಾನೀಯ ಸೇವನೆಯನ್ನು ರೂಢಿಗೆ ತಂದರಂತೆ. ಕಾಫಿಯನ್ನು ಅರಬರು ಗಹ್ವೆ ಎಂದು ಕರೆದರು. ಇದಕ್ಕೆ ದ್ರಾಕ್ಷಿಯ ಮದ್ಯ ಎಂಬ ಅರ್ಥವಂತೆ. ಇದು ತುರ್ಕಿ ಭಾಷೆಯಲ್ಲಿ ಕಹ್ವೆ ಎಂದಾಯಿತು. ಪೋರ್ಚುಗೀಸರ ಬಾಯಲ್ಲಿ ಕೆಫೆ ಎಂದು ಕರೆಸಿಕೊಂಡಿತು. ಇದನ್ನು ಭಾರತೀಯರು ಕಾಫಿ ಎಂದು ಕೇಳಿಸಿಕೊಂಡರು. ಮದ್ಯದ ಹೆಸರಿಟ್ಟುಕೊಂಡ ಕಾಫಿ ನಮಗೆ ಗೊತ್ತಿಲ್ಲದೆಯೇ ನಮ್ಮ ನೆಚ್ಚಿನ ಪಾನೀಯವಾಗಿ ಬಿಟ್ಟಿದೆ.
1: ತಪ್ಪು ಒಪ್ಪು.
7: ಕೆಲವು ಪದಗಳು ಬರೆಯುವುದಕ್ಕೂ ಓದುವುದಕ್ಕೂ ಕೇಳುವುದಕ್ಕೂ ಒಂದೇ ಬಗೆಯಲ್ಲಿರುವಂತೆ ಭಾಸವಾಗುತ್ತವೆ, ಆದರೆ ಅವುಗಳ ಪರಸ್ಪರ ಅರ್ಥ ವ್ಯತ್ಯಾಸ ತೀರಾ ವಿರುದ್ಧ ದಿಕ್ಕಿನಲ್ಲಿರಬಹುದು. ಕೃತಜ್ಞತೆ, ಕೃತಜ್ಞತೆ ಎಂಬ ಪದಗಳನ್ನು ಗಮನಿಸಿ. ಮಾಡಿದ ಉಪಕಾರವನ್ನು ಸ್ಮರಿಸುವುದು ಕೃತಜ್ಞತೆ, ಇನ್ನೊಬ್ಬರ ಉಪಕಾರಕ್ಕೆ ಪ್ರತಿಯಾಗಿ ಕೇಡನ್ನು ಬಗೆಯುವುದು ಕೃತಜ್ಞತೆ. ಪದಗಳ ಸಾರೂಪ್ಯದಿಂದಲೋ, ಸ್ಪಷ್ಟತೆಯ ಕೊರತೆಯಿಂದಲೋ, ಅವಜ್ಞೆಯಿಂದಲೋ ಒಂದರ ಬದಲಿಗೆ ಇನ್ನೊಂದು ಪದ ಬಳಸಿಬಿಟ್ರೆ ಅನಾಹುತವೇ ಆದೀತು. ಆಯಾ ಪದಗಳನ್ನು ಉಚ್ಚರಿಸುವಾಗಲೂ ಸ್ಪಷ್ಟವಾಗಿ ಕೇಳುವಂತಿರಲಿ.
1: ಸುಮಧುರ.
7: ಈಗ ನಾವು ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಿಂದ ಆಯ್ದ ಕೆಲವು ಪದ್ಯಗಳನ್ನು ಕೇಳೋಣ.

ಸುಭಾಷಿತ ಪ್ರಕಾರಕ್ಕೆ ಸೇರಿಸಬಹುದಾದ ಹೊಸಗನ್ನಡದ ಅತಿ ವಿಶಿಷ್ಟವೂ ಜನಪ್ರಿಯವೂ ಆದ ಪದ್ಯ ಸಂಗ್ರಹ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ. ಇಲ್ಲಿಯ ಪದ್ಯಗಳು ಕೇವಲ ನೀತಿ ಬೋಧನೆಯಲ್ಲಿ ವಿರಮಿಸದೆ ಮೌಲ್ಯಯುತ ಮಾನವೀಯ ಜೀವನದ ಸ್ವರೂಪವನ್ನು ತೋರಿಸಿಕೊಡುವ ದಾರ್ಶನಿಕ ಸತ್ವವನ್ನು ಪಡೆದಿವೆ. ಹುಲ್ಲಾಗು ಬೆಟ್ಟದಡಿ ಎಂದು ಆರಂಭವಾಗುವ ಪದ್ಯ ಕನ್ನಡಿಗರಿಗೆ ಬಹುಪರಿಚಿತವಾದದ್ದು. ಇಲ್ಲಿ ವ್ಯಕ್ತಗೊಳ್ಳುವ ನೀತಿಪರ ಬೋಧೆಯು ಅಪೂರ್ವ. ಈ ಜಗತ್ತಿನ ಜೀವನದಲ್ಲಿ ಯಶಗಳಿಸಬೇಕೆಂದರೆ ಬೆಟ್ಟದಡಿ ಬೆಳೆಯುವ ಹುಲ್ಲಿನಂತಿರಬೇಕು. ಕಷ್ಟಕ್ಕೆ ಸಿಕ್ಕಿ ಬಿದ್ದವರಿಗೆ ಹುಲ್ಲಿನಂತೆ ಹಿತವಾದ ಆಧಾರವಾಗಬಹುದು. ಅಂತೆಯೇ ಮೇಯುವ ಪ್ರಾಣಿಗಳಿಗೆ ಆಹಾರವಾಗುವ ಹುಲ್ಲಿನಂತೆ ದೀನರಿಗೆ ಉಪಕಾರಿಯಾಗು. ನಿನ್ನ ಮನೆಗೆ ಮಲ್ಲಿಗೆಯ ಪರಿಮಳದಂತೆ ಕೀರ್ತಿ ತರುವವನಾಗು. ವಿಧಿ ಕಷ್ಟಗಳ ಮಳೆಯನ್ನೇ ಸುರಿಸಿದರೂ ಕಲ್ಲಿನಂತೆ ದೃಢ ಮನಸ್ಸಿನಿಂದ ಅವೆಲ್ಲವನ್ನೂ ಎದುರಿಸು ಎಂದು ಕವಿ ಹಿತ ನುಡಿಯುತ್ತಾರೆ. ದೀನ ದುರ್ಬಲರ ಬಾಳ ಕಹಿಯನ್ನು ಹೋಗಲಾಡಿಸಬಲ್ಲ, ನೆರವು ನೀಡುವ ಹಾಗೆ ಬೆಲ್ಲ

ಧರ್ಮ ಎಂದರೆ ಕರ್ತವ್ಯ, ಪಾಲಿಸಬೇಕಾದ್ದು. ನಗು ಎಂಬುದು ಒಂದು ಸಹಜವಾದ ಕ್ರಿಯೆ. ಹಸನ್ಮುಖ, ಸಂತಸ, ಸರಸ, ನೆಮ್ಮದಿ ಎಲ್ಲವೂ ಈ ಕ್ರಿಯೆಯ ಪರಿಣಾಮಗಳು. ಹುಟ್ಟಿನಿಂದ ಬರುವ ಈ ನಗುವೆ ವ್ಯಕ್ತಿಯ ನಿತ್ಯ ಧರ್ಮವಾಗಿರುವುದು ಅವಶ್ಯಕ. ಇತರರನ್ನು ನಗಿಸುವುದು ಎಂದರೆ ಸಂತೋಷವಾಗಿರುವಂತೆ ಪ್ರಯತ್ನಿಸುವುದು ಪರರ ವಿಷಯದಲ್ಲಿ ಅನುಸರಿಸಬೇಕಾದ ಧರ್ಮ. ನಗುವಿಗೆ ಕಾರಣವಾಗುವ ಮಧುರ ನುಡಿಗಳನ್ನು ಕೇಳುತ್ತಾ ನಗು ನಗುತ್ತಿರುವುದು ಮಿಗಿಲಾದ ಧರ್ಮ. ಹೀಗೆ ನಗುತ್ತಿರುವ, ಇತರರನ್ನು ನಗಿಸುವ, ನಗಿಸಿ ನಗುತ್ತ ಬಾಳುವುದೇ ಮಿಗಿಲು. ಇಂತಹ ಬಾಳು ಬೇಕೆಂದು ಬೇಡಿಕೊಳ್ಳುವಂತೆ ಕವಿ ಸಲಹೆ ನೀಡುತ್ತಾರೆ.

0: ಲವಲವಿಕೆ, ಉತ್ಸಾಹ, ಇತರರನ್ನು ಸಂತಸದಿಂದಿರಿಸಲು ನಡೆದುಕೊಳ್ಳಬೇಕಾದ ರೀತಿ, ಇವೆಲ್ಲಕ್ಕೆ ನಗುವೇ ಸಂಪನ್ಮೂಲ, ಇದುವೇ ಜೀವನ ಧರ್ಮ ಎನ್ನುತ್ತಾ ನಗುವ ಕ್ರಿಯೆಯನ್ನು ಜೀವನ ಸಂತೋಷ ಎಂಬ ಅರ್ಥಕ್ಕೆ ವಿಸ್ತರಿಸಿ ಕವಿ ನೀಡುವ ಹಿತವಚನ ಸ್ಫೂರ್ತಿದಾಯಕವಾಗಿದೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಟಿಎಸ್ ಗೋಪಾಲ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 6:50. ಈಗ ರೈತರಿಗೆ ಸಲಹೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆಕಾಶವಾಣಿ ಮೈಸೂರು. ತೋಟಗಾರಿಕಾ ಮಹಾವಿದ್ಯಾಲಯ, ಯಲಚನಹಳ್ಳಿ, ಮೈಸೂರು ತಾಲೂಕು. ಸಂಸೃಷ್ಟಿ ಟೆಕ್ನಾಲಜೀಸ್ ಬೆಂಗಳೂರು. ಮಸ್ಟ್ ಈಟ್ ಮಶ್ರೂಮ್ಸ್ ಮೈಸೂರು ಮತ್ತು ಸಮುದ್ಯತ ಶ್ರೋತೃ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ವನ ಮಹೋತ್ಸವ ಸಪ್ತಾಹದ ಅಂಗವಾಗಿ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಈ ಬೆಳಗ್ಗೆ 10:00 ಏರ್ಪಾಡು ಮಾಡಲಾಗಿದೆ. ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಸಸಿ ನೆಡುವಂತಹ ಕಾರ್ಯಕ್ರಮ ಈ ಬೆಳಗ್ಗೆ 10:00 ಆಯೋಜಿತವಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ CN ಹಂಚಿನಮನಿಯವರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜೀಸ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ TN ಗುರುಪ್ರಸಾದ್.

0: ಪ್ರಸಾದ್ ಅವರು. ಹಾಗೆ ಮೈಸೂರಿನ ಮಸ್ಟೀಟ್ ಮಶ್ರೂಮ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ NM ನಂದೀಶ್ ಕುಮಾರ್ ಅವರು. ಹಾಗೆ ಈ ಕಾರ್ಯಕ್ರಮದಲ್ಲಿ ಮೈಸೂರಿನ ಸಮುದ್ಯತ ಶ್ರೋತೃ ಸಂಘದ ಅಧ್ಯಕ್ಷರಾದ ಕಣ್ಣೂರು ವಿ ಗೋವಿಂದಾಚಾರಿ ಅವರು ಇರ್ತಾರೆ. ಹಾಗೆ ಮೈಸೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ GK ರಾಮೇಗೌಡ ಅವರು ಕೂಡ ಇರ್ತಾರೆ. ಅಲ್ಲದೆ ಬೇವಿನ ಹಿಂಡಿಯನ್ನು ಉತ್ಪಾದನೆ ಮಾಡ್ತಾ ಇರುವಂತಹ ಗುಹನ್ ಎಂಟರ್ಪ್ರೈಸಸ್ನ ಮುಖ್ಯಸ್ಥರಾದ R ಮನೋಜ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮೈಸೂರು ತಾಲೂಕು ತೋಟಗಾರಿಕಾ ಮಹಾವಿದ್ಯಾಲಯದ ವತಿಯಿಂದ ಅಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಬಗೆ ಬಗೆಯ ಹೂವಿನ ಜಾತಿಯ ಸಸಿಗಳನ್ನು ಈ ಬಾರಿ ಆಕಾಶವಾಣಿ ಆವರಣದಲ್ಲಿ ನೆಡಲಾಗ್ತಾ ಇದೆ. ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದ ಅಂತಿಮ ವರ್ಷದ BSc ಆನರ್ಸ್ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಂತಿಮ ವರ್ಷದ BSc ಆನರ್ಸ್ ತೋಟಗಾರಿಕೆ ವಿದ್ಯಾರ್ಥಿಗಳು ಅವರೇ ಬೆಳೆಸಿರುವಂತಹ ಮೈಸೂರು ಮಲ್ಲಿಗೆ, ಅಲಂಕಾರಿಕ ಸಸಿಗಳು, ಹಾಗೆ ವಿದ್ಯಾರ್ಥಿಗಳು ತಯಾರಿಸಿದಂತಹ ಸಂಸ್ಕರಿಸಿದ ಮಸಾಲೆ ಪುಡಿಗಳು, ಜೇನು ಉತ್ಪನ್ನಗಳು, ಹಾಗೆ ಜೈವಿಕ ಒಳಸುರಿಗಳ ಪ್ರದರ್ಶನ ಹಾಗೂ ಮಾರಾಟ ಕೂಡ ಈ ಸಂದರ್ಭದಲ್ಲಿ ಏರ್ಪಾಡಾಗಿದೆ. ಆಕಾಶವಾಣಿ ಮೈಸೂರು, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ಬೆಂಗಳೂರಿನ ಸಂಸೃಷ್ಟಿ ಟೆಕ್ನಾಲಜೀಸ್, ಮೈಸೂರಿನ ಮಸ್ಟೀಟ್ ಮಶ್ರೂಮ್ಸ್, ಹಾಗೆ ಮೈಸೂರು ಆಕಾಶವಾಣಿಯ ಕೇಳುಗ ಬಳಗ ಸ್ಥಾಪಿಸಿಕೊಂಡಿರುವ ಸಮುದ್ಯತ ಶ್ರೋತೃ ಸಂಘ, ಈ ಎಲ್ಲ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ಈ ಬೆಳಗ್ಗೆ 10 ಗಂಟೆಗೆ ವನ ಮಹೋತ್ಸವ ಸಪ್ತಾಹದ ಸಂದರ್ಭದಲ್ಲಿ ಸಸಿ ನೆಡುವ ಕಾರ್ಯಕ್ರಮವೊಂದು ಏರ್ಪಾಡಾಗಿದೆ. ಆಕಾಶವಾಣಿಯ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬಹುದು, ಸಸಿಗಳನ್ನು ಕೂಡ ನೆಡಬಹುದು. ಈ ಬೆಳಗ್ಗೆ 10 ಗಂಟೆಗೆ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ ಸಸಿ ನೆಡುವ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಸಕ್ತರು ಈ ಕಾರ್ಯಕ್ರಮದ ಲಾಭವನ್ನು ಪಡೆದುಕೊಳ್ಳಿ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಶ್ರೋತೃಗಳ ಗಮನಿಸಿ, ಸಂಜೆ 6:50ಕ್ಕೆ ಪ್ರಸಾರವಾಗುವ ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಹಿಪ್ಪುನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತು ಸಂವಾದವಿದೆ. ಪಾಲ್ಗೊಳ್ಳುವವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಟಿ ಗಾಯತ್ರಿ ಹಾಗೂ ಡಾ ಮಂಜುಗೌಡ ಪಾಟೀಲ್.
2: ಮಣ್ಣು ಮತ್ತು ಎಲೆ ಪರೀಕ್ಷೆ ಬಗ್ಗೆ ಹೇಳೋದಾದರೆ, ಇವೆರಡೂ ನಿಮ್ಮ ತೋಟದ ಆರೋಗ್ಯ ತಿಳಿಯೋ ಎರಡು ಕಣ್ಣುಗಳಿದ್ದ ಹಾಗೆ. ಮೊದಲು ಮಣ್ಣಿನ ಸ್ಯಾಂಪಲ್ ತೆಗೆದುಕೊಳ್ಳೋದು ತಪ್ಪಾದರೆ ರಿಪೋರ್ಟ್ ತಪ್ಪಾಗಿ ಬರುತ್ತೆ. 1 ಹಿಡಿ ಮಣ್ಣನ್ನು ಸಂಗ್ರಹಿಸಿ, ಅದರಲ್ಲಿ 500 ಗ್ರಾಂ ಮಣ್ಣನ್ನು ಮೈಸೂರಿನ CSRTI ಲ್ಯಾಬ್ಗೆ ಕೊಡಿ. ರಿಪೋರ್ಟ್ನಲ್ಲಿ ನಿಮ್ಮ ಮಣ್ಣಿನ PH, EC, ಆರ್ಗ್ಯಾನಿಕ್ ಕಾರ್ಬನ್ ಮತ್ತು NPK ಮಟ್ಟ ಎಲ್ಲವನ್ನೂ ಬರೆದು ಕೊಡ್ತಾರೆ.
1: ನೆನಪಿಡಿ, ಕೃಷಿ ರಂಗದಲ್ಲಿ ರೇಷ್ಮೆ ರಂಗ ಇಂದು ಸಂಜೆ 6:50ಕ್ಕೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 6:55 ವಾಗಲಿದೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ವಿಷಯ ಮಧುಮೇಹಿಗಳ ಪಾದದ ಆರೈಕೆ. ಭಾಗವಹಿಸುವವರು ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್, ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. ಇಂದು ರಾತ್ರಿ 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ ಮೂಡಿಬರಲಿದೆ. FM 100.6 ಇದು ಆಕಾಶವಾಣಿ ಮೈಸೂರು. ಸಮಯ 7:02. ಇನ್ನು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
2: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ

0: ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು, ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ಶೇಕಡಾ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿಯಿದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರಂ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರಂ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನ ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು, ಈವರೆಗೆ ಶೇಕಡಾ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ ಶೇಕಡಾ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ

0: ಹೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ದಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 10 ಗಂಟೆಗೆ ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
1: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
0: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು 2007ರ ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ತರದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ ಅಭಿಯಾನ ಜನಾಂದೋಲನವಾಗಿ ವಿಸ್ತಾರಗೊಂಡಿದ್ದು ಸುಸ್ಥಿರ ಅಭಿವೃದ್ಧಿಗೆ ನೆರವಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್
4: ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
3: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರೇ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡುವುದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
5: ನಮಸ್ಕಾರ.
3: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
5: ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನ ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
3: ಶೀಘ್ರವಾಗಿ
5: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
3: ನೀವು ಹೇಳಿದ್ರೆ ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದ್ರೂ ಇಂಟರಪ್ಟ್ ಆದ್ರೆ ಅದು ನಮ್ಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
5: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನ ಬಳಸಿ ನಾವು ತಡೆಯಬಹುದಾಗಿದೆ.
3: ಹಾಗಾಗಿ ಅತ್ಯಂತ
5: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
3: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದ್ರೂ ಸವಾಲುಗಳಿದ್ಯಾ, ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
5: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರು ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನ ನಾವು ಗಾಳಿಯೇ ಇಲ್ಲದೆ ಇರುವಂತಹ ಒಂದು ರೂಮ್ ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತನ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದರೆ ಅವು

0: ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂಥ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂಥ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನು
1: ವಾತಾವರಣಕ್ಕೂ ಹೊಂದುವಂಥದ್ದು,
0: ಅದೇ ಈ ರೀತಿಯಾದಂಥ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳಿದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರಾದ್ರೂ ನಾವು ಇದನ್ನು ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂಥ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
1: ಈ ಎಲ್ಲಾ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ, ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
0: ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನು ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವು.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ, ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡೋದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡ್ಯಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂಥ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರೋ ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡ್ಯಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿಯೂ. ಸಿಡ್ಯಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನೀಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನ ನಾವು ನಮ್ಮ ಸಿಡ್ಯಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು, ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು, ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡ್ಯಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನು ಕೂಡ ಸಿಡ್ಯಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನು ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿಯಾದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನು ಈ ಪ್ರಮುಖವಾದಂಥ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
4: ಸಮಯ 7:30. ಇದು ಆಕಾಶವಾಣಿಯ ಮೈಸೂರು ಎಫ್ಎಂ 100.6. ಈಗ ಸೇವಾ ವಾಹಿನಿ
5: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
6: ಏನು ರಂಗ ಕೈಗೆ ಬ್ಯಾಂಡೇಜು
7: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
6: ಅಂಬೇಡ್ಕರ್ ಕಾರ್ಮಿಕ

0: ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳು. ಎರಡ್ 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ, ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮೊ, ಐಟಿಐ ಪದವಿ, ಎಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇನ್ನಿತರ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನದ ತಂತ್ರಾಂಶ SSP.postmatric.karnataka.gov.in ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಈ ತಿಂಗಳ 2027 ಜನವರಿ 31 ಅರ್ಜಿ ಸಲ್ಲಿಸಲು ಅಂತಿಮ ದಿನವಾಗಿದೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಲಿಯುತ್ತಿರುವ ಕಾಲೇಜಿನ ವಿವರ, ಕಲಿಯುತ್ತಿರುವ ವಿಷಯದ ಅಂದರೆ ಕೋರ್ಸ್ನ ವಿವರಗಳು, ಎನ್ಎಸ್ಪಿ ಓಟಿಆರ್ ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಗ್ರೇಡ್ 1 ಸಮಾಜ ಕಲ್ಯಾಣ ಇಲಾಖೆ, ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲ್ ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು. ಇವರನ್ನು ಕಚೇರಿ ವೇಳೆಯಲ್ಲಿ ಅಥವಾ ದೂರವಾಣಿ ಸಂಖ್ಯೆ 08-21-25-20-910 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಮತ್ತು ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಕರೆಯಲಾಗಿದೆ. ಅರ್ಜಿಯನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಇಲ್ಲಿಂದ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಈ ತಿಂಗಳ 31 ಒಳಗಾಗಿ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 08-21-24-90-111 ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸೇವಾವಾಹಿನಿಯಲ್ಲಿ ಕೆಲವು ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು. ಸಮಯ 7:34 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
4: ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ರಾಜ್ಯ ಕೃಷಿ ಇಲಾಖೆಯ ಪ್ರಾಯೋಜಿತ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ರೂಪಾ ಎಲ್ ಜಂಟಿ ಕೃಷಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಬೀಜ ನಿಗಮ ಬೆಂಗಳೂರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237-0477, 2237-0488, 2237-499 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 17 ಸಾಯಂಕಾಲ 6:30 ಹಲೋ ಕೃಷಿರಂಗ. ವಿಷಯ ಬಿತ್ತನೆ ಬೀಜ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ದ ಜಯಗಳಿಸಿ ಫೈನಲ್ಗೆ ಲಗ್ಗೆ ಇಟ್ಟ ಸ್ಪೇನ್. ವಾರ್ತೆಗಳ ವಿವರ.

0: ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಎರಡು ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ದಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ರಾಷ್ಟಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು ಐರೋಪ್ಯ ರಾಷ್ಟಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ಐಎಸ್ಪಿ ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ. 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ಐಎಸ್ಪಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡಾ 63ಕ್ಕೂ ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರೀ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ದತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ದ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರೂ ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ವೈರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರು 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಎಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ಸಮಯ 7:45. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ.
4: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
3: ಕಾರ್ಯಕ್ರಮದ ಪ್ರಾರಂಭಕ್ಕೆ ಕೇಳೋಣ ಮಹಾಸತಿ ಅನಸೂಯ ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಸಂಗಡಿಗರೊಂದಿಗೆ ಅರ್ಚನಾ ಉಡುಪ ಅವರು ಹಾಡಿರುವ ಪ್ರೀತಿ ನೀ ಇಲ್ಲದಿನ ಹೇಗಿರಲಿ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಚೈತನ್ಯ ಸ್ವರ ಜೋಡಿಸಿದ್ದಾರೆ.

0: ಲೇ, ಇದ್ಯಾಕೆ ಅಳ್ತಾ ಇದೀಯ ನೀನು?
1: ಯಾಕೋ ಗೊತ್ತಿಲ್ಲ, ಅದನ್ ಕೇಳ್ತಿದ್ರೆ ನಂಗೆ ಅಳ್ಬೇಕು ಅನ್ಸುತ್ತೆ.
0: ಅದು ವೀಣೆ ಅಮ್ಮ. ಅದು
1: ಹಂಗಂದ್ರೆ

0: ಲೇ, ಏನಾಯ್ತೆ?
1: ಅದೆಂತದ್ರಿ ಸದ್ದು?
0: ಯಾವುದು
1: ಅಲ್ಲಿ?
0: ಅದು ಕಾರ್ ಪಂಚರ್ ಆಗಿದೆ ಅಮ್ಮ.
1: ಪಂಚರ್ ಆದ್ರೆ ಹಿಂಗ್ ಸದ್ ಬರ್ತದ?
0: ಹ್ಞೂ.

0: ಇಷ್ಟು ಜೋರಾಗಿ ಬಡ್ಕೋತಾದೆ?
1: ಹಾರ್ಟು ಹೃದಯ ನೀನಿರ್ತಿಯಲ್ವಾ ಅದು.
0: ಇದ್ಯಾವಾಗ ಪಂಚರ್ ಆಯ್ತದೆ?
1: ಇದು ಪಂಚರ್ ಆದ್ರೆ ನಾನೇ ಇರಲ್ಲ.
0: ಶೋ,

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಧುಮೇಹಿಗಳ ಪಾದದ ಆರೈಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಆಂತರಿಕ ಔಷಧ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್. ಕೇಳಿ ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಇವುಗಳ ಧ್ವನಿಯಲ್ಲಿ ಕೇಳಿ ಜೂಟ್ ಚಿತ್ರದ ಹಾಡು. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖಾ.

0: ಆತ್ಮೀಯ ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು ಇವ್ರ ನಾಲ್ಕು ಮಂದಿ ಅಣ್ತಂದಿರು ಇದ್ದಾರೆ ಸುತ್ತಳ್ಳಿಗೆಲ್ಲ ದೊಡ್ಡೋರು.
0: ಕೇಳಿ ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
3: ಶ್ರೀಚಂದ್ರು ಅವರು ಗೀತೆ ಬರೆದು ಸಾಧು ಕೋಕಿಲ ಅವರು ಸಂಗೀತ ಕೇಳಬಡಿಸಿರುವ ಸುಂದರ ಪುರುಷ ಚಿತ್ರದ ಹಾಡು. ಗೀತೆಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಸೌಮ್ಯಾ.

0: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
1: ಅದು ಕೂಡ ಆಪ್ ನಿಂದ.
2: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಪ್ರೀತಿ ಪ್ರೇಮ ಪ್ರಣಯ ಚಿತ್ರಕ್ಕಾಗಿ ಚಿತ್ರ ಅವರು ಹಾಡಿರುವ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು. ಸಂಗೀತ ಅಳವಡಿಸಿದ್ದಾರೆ ಮನೋಮೂರ್ತಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
2: ಇಂದು ಸಂಜೆ 6:50 ಬಿತ್ತರವಾಗುವ ಕೃಷಿ ರಂಗದ ರೇಷ್ಮೆ ರಂಗದಲ್ಲಿ ಹಿಪ್ಪುನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತು ಸಂವಾದವಿದೆ. ಪಾಲ್ಗೊಳ್ಳುವವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಟಿ ಗಾಯತ್ರಿ ಮತ್ತು ಡಾ ಮಂಜುಗೌಡ ಪಾಟೀಲ್. ಕಾರ್ಯಕ್ರಮ ಪ್ರಸ್ತುತಿ ಎನ್ ಕೇಶವಮೂರ್ತಿ.
3: ಮಣ್ಣು ಮತ್ತು ಎಲೆ ಪರೀಕ್ಷೆ ಬಗ್ಗೆ ಹೇಳೋದಾದರೆ, ಇವೆರಡೂ ನಿಮ್ಮ ತೋಟದ ಆರೋಗ್ಯ ತಿಳಿಯೋ ಎರಡು ಕಣ್ಣುಗಳಿದ್ದ ಹಾಗೆ. ಮೊದಲು ಮಣ್ಣಿನ ಸ್ಯಾಂಪಲ್ ತೆಗೆದುಕೊಳ್ಳೋದು ತಪ್ಪಾದರೆ ರಿಪೋರ್ಟ್ ತಪ್ಪಾಗಿ ಬರುತ್ತೆ. ಒಂದು ಹಿಡಿ ಮಣ್ಣನ್ನು ಸಂಗ್ರಹಿಸಿ, ಅದರಲ್ಲಿ 500 ಗ್ರಾಂ ಮಣ್ಣನ್ನು ಮೈಸೂರಿನ CSRTI ಲ್ಯಾಬ್ಗೆ ಕೊಡಿ. ರಿಪೋರ್ಟ್ನಲ್ಲಿ ನಿಮ್ಮ ಮಣ್ಣಿನ PH, EC, ಆರ್ಗ್ಯಾನಿಕ್ ಕಾರ್ಬನ್ ಮತ್ತು NPK ಮಟ್ಟ ಎಲ್ಲವನ್ನೂ ಬರೆದು ಕೊಡ್ತಾರೆ.
2: ನೆನಪಿಡಿ, ಕೃಷಿರಂಗದಲ್ಲಿ ರೇಷ್ಮೆ ರಂಗ ಬಾನುಲಿ ಸರಣಿ ಇಂದು ಸಂಜೆ 6:50 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ರಾಜೇಶ್ ಕೃಷ್ಣನ್ ಅವರೊಂದಿಗೆ ಐಶ್ವರ್ಯ ರಂಗರಾಜನ್ ಅವರು ಹಾಡಿರುವ ರಾಮಾಚಾರಿ ಭಾಗ 2 ಚಿತ್ರದ ಗೀತೆ. ವಿನಯ್ ಪಾಂಡವಪುರ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸುಂದರ್ ಮೂರ್ತಿ.

0: ಬಾನುಲಿ ಕೃಷಿ ಬೆಳಗು.
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ನೋಡು ಬಾ ನಮ್ಮೂರ ಚಿತ್ರಕ್ಕಾಗಿ ಮಂಜುಳಾ ಗುರುರಾಜ್ ಅವರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಜೆಎಂ ಪ್ರಹ್ಲಾದ್ ಅವರು ಗೀತೆ ಬರೆದಿದ್ದಾರೆ. ವಿ

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರ್ ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಕೆ ಕಲ್ಯಾಣ್ ಅವರು ಗೀತೆ ಬರೆದು ರಾಜೇಶ್ ರಾಮನಾಥ್ ಅವರು ಸಂಗೀತ ಕೇಳಬಡಿಸಿರುವ ಕುಶಲವೇ ಕ್ಷೇಮವೇ ಚಿತ್ರದ ಹಾಡು. ಗೀತೆಯ ಗಾಯಕ ರಾಜೇಶ್ ಕೃಷ್ಣನ್.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಪಾನಿಪುರಿ ಚಿತ್ರಕ್ಕಾಗಿ ಅಶ್ವಿನಿ ಹಳ್ಳದ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ಸಂತೋಷ್ ಬಾಗಲಕೋಟೆ.

0: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
1: ಸಹೋದರರಲ್ಲಿ ಸ್ನೇಹವು ಮಾಡಲ್ಪಡಬೇಕು, ಅಂದ್ರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
0: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
1: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
0: ಮರೆಯದೆ ಕೇಳಿ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಹೆಂಡತಿ ಗೆಳತಿನಿ ಚಿತ್ರಕ್ಕಾಗಿ ವಿ ಮನೋಹರ್ ಅವರು ಗೀತೆ ಬರೆದು ಸಂಗೀತ ಕಳವಡಿಸಿರುವ ಗೀತೆ, ಗಾಯಕಿ ಚಿತ್ರಾ.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಪ್ರಕಟಣೆ ಇದೆ, ಗಮನಿಸಿ. ಜೂನ್ 26 ರಾತ್ರಿ 8 ಗಂಟೆಯ ಸಮಯದಲ್ಲಿ ನಂಜನಗೂಡು ತಾಲೂಕು ಸಂತಾನ ಗಣಪತಿ ದೇವಸ್ಥಾನದ ಸಮೀಪ ನಂಜನಗೂಡು ಗುಂಡ್ಲುಪೇಟೆ ಮುಖ್ಯ ರಸ್ತೆಯಲ್ಲಿ ಅಪರಿಚಿತ ವಾಹನವೊಂದು ಹೆಂಗಸೊಬ್ಬರಿಗೆ ಡಿಕ್ಕಿ ಹೊಡೆದು ಹೋಗಿದ್ದು, ಸದರಿ ಹೆಂಗಸು ಗಾಯಗೊಂಡು ಮೈಸೂರಿನ ಪಿಕೆ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಗಾಯಗೊಂಡಿರುವ ಈ ಹೆಂಗಸಿನ ವಾರಸುದಾರರು ಇದುವರೆಗೂ ಯಾರೂ ಪತ್ತೆಯಾಗಿಲ್ಲ. ಹೀಗಾಗಿ ಗಾಯಗೊಂಡಿರುವ ಹೆಂಗಸಿನ ಚಹರೆಯನ್ನು ಗಮನಿಸಿ, ಅಪರಿಚಿತ ಹೆಂಗಸು ಸುಮಾರು 55 ವರ್ಷ, 5 ಅಡಿ 2 ಅಂಗುಲ ಎತ್ತರವಿದ್ದಾರೆ, ಗೋಧಿ ಮೈಬಣ್ಣ, ಸಣ್ಣ ಶರೀರ, ಕಪ್ಪು ಬಿಳಿ ಮಿಶ್ರಿತ ಕೂದಲಿದೆ, ಕೋಲು ಮುಖ, ಕೆಂಪು ಬಿಳಿ ನೀಲಿ ಬಣ್ಣದ ಚೌಕಳಿ ಶರ್ಟ್ ಧರಿಸಿದ್ದಾರೆ. ಈ ಚಹರೆಗಳನ್ನು ಗುರುತಿಸುವ ಗಾಯಗೊಂಡ ಹೆಂಗಸಿನ ವಾರಸುದಾರರು ಯಾರಾದರೂ ಇದ್ದಲ್ಲಿ ನಂಜನಗೂಡು ಸಂಚಾರ ಪೊಲೀಸ್ ಠಾಣೆ, ಇಲ್ಲಿನ ದೂರವಾಣಿ ಸಂಖ್ಯೆ 0822122266333 ಮತ್ತೊಮ್ಮೆ ಕೇಳಿ, 0822122266333 ಮೊಬೈಲ್ ದೂರವಾಣಿ ಸಂಖ್ಯೆ 9480805055 ಮತ್ತೊಮ್ಮೆ ಕೇಳಿ, 9480805055 ಈ ಮೂಲಕ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜೀವನ ಮೈತ್ರಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜಹಂಸ.

ಸಂಗಡಿಗರೊಂದಿಗೆ ಬದರಿ ಪ್ರಸಾದ್ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ಚಂದ್ರ ಚಿತ್ರದ ಹಾಡು. ಜಯಂತ್ ಕಾಯ್ಕಿಣಿ ಗೀತೆ ಬರೆದಿದ್ದಾರೆ, ಗೌತಮ್ ಶ್ರೀವತ್ಸ ಅವರ ಸಂಗೀತವಿದೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಪ್ರತಿಭಟನೆ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರೊಂದಿಗೆ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ಅಳವಡಿಸಿದ್ದಾರೆ ವಿ ಮನೋಹರ್.

ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಇಲ್ಲೊಂದು ಕಾಣೆಯಾದವರ ಬಗ್ಗೆ ಪ್ರಕಟಣೆ ಇದೆ. ಪಲ್ಲವಿ ಎಂಬ 40 ವರ್ಷದ ಮಹಿಳೆ ಹಾಗೂ ವರ್ಷಿತಾ ಎಂಬ 3 ವರ್ಷದ ಮಗು ಈ ತಿಂಗಳ 9 ತಾರೀಕಿನಿಂದ ಶ್ರೀರಂಗಪಟ್ಟಣ ತಾಲೂಕು ಗರಕಹಳ್ಳಿ ಗ್ರಾಮದಿಂದ ಕಾಣೆಯಾಗಿದ್ದಾರೆ. ಪಲ್ಲವಿ ಎಂಬುವರ ವಯಸ್ಸು ಸುಮಾರು 40 ವರ್ಷ, 5 ಅಡಿ ಎತ್ತರವಿದ್ದಾರೆ, ಸಾಧಾರಣ ಶರೀರ, ಎಣ್ಣೆಗೆಂಪು ಬಣ್ಣ, ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ, ಕಾಣೆಯಾದಾಗ ನೀಲಿ ಬಣ್ಣದ ನೈಟಿಯನ್ನು ಧರಿಸಿದ್ದಾರೆ. ವರ್ಷಿಣಿ ಎಂಬ 3 ವರ್ಷದ ಮಗು 2.5 ಅಡಿ ಎತ್ತರವಿದೆ, ಕಾಣೆಯಾದಾಗ ಫ್ರಾಕ್ ಹಾಕಿಕೊಂಡಿದೆ. ಇವರನ್ನು ಗುರುತಿಸಿದವರು ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬಹುದು. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ದಯವಿಟ್ಟು ಗಮನಿಸಿ ಚಿತ್ರಕ್ಕಾಗಿ ಪ್ರದೀಪ್ ಕುಮಾರ್ ಹಾಗೂ ಶ್ವೇತಾ ದೇವನಹಳ್ಳಿಯವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಜಯಂತ ಕಾಯ್ಕಿಣಿಯವರದು, ಅನೂಪ್ ಸೀಳಿನ್ ಅವರ ಸಂಗೀತವಿದೆ.

ಸುರಭಿ ಭಾರದ್ವಾಜ್ ಅವರು ಹಾಡಿರುವ ಸೈಕಲ್ ಸವಾರಿ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ದೇವು ಕೆ ಅಂಬಿಗ ಅವರು ಬರೆದಿರುವ ಗೀತೆಗೆ ಸಂಗೀತ ರೋಹನ್ ಎಸ್ ದೇಸಾಯಿ ಅವರಿಂದ.

0: ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಎಲ್ಸ್ಟೆನ್ ಅವರೊಂದಿಗೆ ಸೇರಿ ರಾಘವೇಂದ್ರ ಕಾಮತ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿ ಗೀತೆಯನ್ನು ಹಾಡಿದ್ದಾರೆ ಯದುನಂದನ್. ಚಿತ್ರ ಸಾಲ್ಟ್.

0: ಮಾಹಿತಿಯ ಶ್ರೋತೃಗಳೇ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
1: ಕೇವಲ ಎಲ್ಲವನ್ನೂ ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೆಯಾ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂಥ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮರು ಹೋಗುತ್ತೆ.
0: ನೆನಪಿಡಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
2: ಚಲ್ಲಾಪಿಲ್ಲಿ ಚಿತ್ರಕ್ಕಾಗಿ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ಹಾಡಿರುವ ಗೀತೆ. ಮಂಜು ಕಾರವಾರ ಅವರು ಬರೆದಿರುವ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಮಿಕ್ಕು ಕವಿಲ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈ ಬೆಳಗ್ಗೆ 10:30ಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಮಯ ಸರಿಯಾಗಿ 10:00. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಬಿಂದು ಮಾಧವ್ ಪಾಠಕ್ ಅವರ ರುದ್ರವೀಣಾ ವಾದನವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕೇಳಿ ರಾಗ್ ಮೇಘ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಿಂದು ಮಾಧವ್ ಪಾಠಕ್ ಅವರ ರುದ್ರವೀಣಾ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ಏನು ರಂಗ, ಕೈಗೆ ಬ್ಯಾಂಡೇಜು
2: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ. ಎಸ್ ಜಾನಕಿಯವರೊಂದಿಗೆ ಗೀತೆಯನ್ನು ಹಾಡಿ ಅಂಜಾನ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬೊಪ್ಪಿ ಲಹರಿ. ಚಿತ್ರ ಸಾಹೇಬ್.

ಇನ್ನು ಮುಂದೆ ಕೇಳಿ, ಪಾಪ್ ಕಿ ದುನಿಯಾ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಅವರೊಂದಿಗೆ ಎಸ್ ಜಾನಕಿಯವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಅಂಜಾನ್, ಸಂಗೀತ ಬೊಪ್ಪಿ ಲಹರಿಯವರಿಂದ.

0: ಬಾನುಲಿ ಕೃಷಿ ಬೆಳಗು ಕೃಷಿ ಬೆಳಗು
1: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
0: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
1: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ ತಪೋವನ ತೋಟದಲ್ಲಿ.
2: ನಾನು ಡಿಟಿ ಪ್ರಕಾಶ್.
3: ನಾನು ಅನುಪಮಾ ಗೌತಮ್.
2: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
3: ಎಲ್ಲರೂ ತಪ್ಪದೆ ಬನ್ನಿ.
4: ನಿನ್ನ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಗರಿಬೊಂಕ ದಾತಾ ಚಿತ್ರಕ್ಕಾಗಿ ಮೊಹಮ್ಮದ್ ಅಜೀಜ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಆನಂದ್ ಭಕ್ಷಿ ಅವರು ಗೀತೆ ಬರೆದಿದ್ದಾರೆ. ಬಪ್ಪಿ ಲಹರಿಯವರ ಸಂಗೀತ ಸಂಯೋಜನೆ ಇದೆ.

0: ಏನಾಗದೆ ಅಲ್ವಾ?
1: ಗಾಳೆಪ್ಪ, ದೋಳೆಪ್ಪ, ಸಿಡ್ಲೆಪ್ಪ, ಮಿಂಚಪ್ಪ, ಇವ್ರ ನಾಲ್ಕು ಮಂದಿ ಅಣ್ಣತಮ್ಮಂದಿರು,
2: ಇವ್ರ ನಾಲ್ಕು ಮಂದಿ ಅಣ್ಣತಮ್ಮಂದಿರು ಇದ್ದಾರೆ ಸುತ್ತಳ್ಳಿಗೆಲ್ಲ ದೊಡ್ಡೋರು.
3: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
4: ಅಂಜಾನವರು ಗೀತೆ ಬರೆದು ಬಪ್ಪಿಲಹರಿಯವರು ಸಂಗೀತ ಕೇಳಬಡಿಸಿರುವ ಘಾಯಲ್ ಚಿತ್ರದ ಗೀತೆ. ಸಂಗಡಿಗರೊಂದಿಗೆ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಆತ್ಮೀಯ ಶ್ರೋತೃಗಳೇ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ಮೈಸೂರು ಆಕಾಶವಾಣಿಯಲ್ಲಿ ಸಂಸ್ಕೃತ ಕಾರ್ಯಕ್ರಮ ರಸಮಂಜರಿ ಪ್ರಸಾರವಾಗಲಿದೆ.
5: ಸಹೋದರರಲ್ಲಿ ಸ್ನೇಹ

0: ಮಾಡಲ್ಪಡಬೇಕು. ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇವರೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬದುಕಬೇಕು ಎಂಬುದಾಗಿ ಭಾಸ ಹೇಳ್ತಾ ಇದ್ದಾನೆ.
1: ಭಾಸ ಮಹಾಕವಿಯ ದೂತವಾಕ್ಯ ನಾಟಕದ ಕುರಿತು ವಿದ್ವಾನ್ ಡಾಕ್ಟರ್ ದೀಪಕ್ ಭಟ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ.
0: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ಮಧುಮೇಹಿಗಳ ಪಾದದ ಆರೈಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಆಂತರಿಕ ಔಷಧ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
3: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 11:10. ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ಆತ್ಮೀಯ ಕೇಳುಗರಿಗೆಲ್ಲ ಆಹಿರಿ ಪುಟ್ಟಿ ಮಾಡುವ ನಮಸ್ಕಾರಗಳು.

ಕಾರ್ಯಕ್ರಮದ ಮೊದಲಿಗೆ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರ ಆಪ್ತಮಿತ್ರ, ಹಾಡಿದ್ದಾರೆ ಉದಿತ್ ನಾರಾಯಣ್, ಚಿತ್ರ ಹಾಗೂ ಸಂಗಡಿಗರು. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಕೇಳುಗರೆ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದಲ್ಲಿ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ.
1: ಮಳೆ ತರೋನು ಇವರಿಗೆ ದೇವೇಂದ್ರರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು ಇವ್ರ ನಾಲ್ಕು ಮಂದಿ ಅಣ್ತಂದಿರಿದ್ದಾರೆ ಸುತ್ತಳ್ಳಿಗೆಲ್ಲ ದೊಡ್ಡೋರು.
0: ಕೇಳಿ, ಇದೇ ಬುಧವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮ.
3: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಪತ್ರೋತ್ತರ ಕಾರ್ಯಕ್ರಮಕ್ಕೆ ಕೇಳುಗರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈಗಾಗಲೇ ಸಾಕಷ್ಟು ಪತ್ರಗಳು ನಮಗೆ ಬಂದಿವೆ, ಕರೆಯನ್ನು ಕೂಡ ತಾವೆಲ್ಲರೂ ಕೂಡ ಮಾಡೋದಕ್ಕೆ ಪ್ರಾರಂಭಿಸಿದಿರಿ. ನನ್ನೊಡನೆ ಇದ್ದಾರೆ ಆಹಿರಿ ಪುಟ್ಟಿ ಅವರು, ಪತ್ರಗಳನ್ನು ಓದ್ತಾರೆ ಹಾಗೆಯೇ ನಿಮ್ಮ ಕರೆಗಳನ್ನು ಸ್ವೀಕರಿಸಿ

0: ಈ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಕಾರ್ಯಕ್ರಮದ ಮೊದಲಿಗೆ ಒಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ, ಆಕಾಶವಾಣಿ.
1: ಹಲೋ
0: ನಮಸ್ಕಾರ, ಯಾರು?
1: ಸರ್, ಮಾಧವ್ ಅಂತ, ಚೆನ್ನೈನಿಂದ.
0: ಹೇಳಿ ಮಾಧವನ್ ಅವರೇ.
1: ಹೋದ ವಾರ ಬರಲಿಲ್ಲ, ಕಾರ್ಯಕ್ರಮ ತುಂಬ ಕಾಯ್ತಾ ಇತ್ತು ಸರ್. ಆಮೇಲೆ ನೀವು ಈ ಟೀ ಊಟ ಬಗ್ಗೆ ಒಂದು ಒತ್ತು ನಿಮ್ಮ ಇದರಲ್ಲಿ ಹೇಳಿದ್ರೆ, ಅಲ್ಲಿ ಒಂದು ಮುಖ್ಯವಾದ ಅಂಶ, ಈಗ ನಮ್ಮ ಮುಖ್ಯಮಂತ್ರಿ ಅವರ ಮಾವನ ಮನೆ ಅಲ್ಲೇ ಇರೋದು ಸರ್ ಈಗ.
0: ಸರಿ ಸರಿ, ಓಕೆ ಓಕೆ.
1: ಹೇಗಿದ್ದೀರ ಸರ್? ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ.
0: ಓಕೆ, ಹಾಂ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ ತಾವು.
1: ಖಂಡಿತ ಖಂಡಿತ.
0: ಓಕೆ ಮಾಧವನ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
0: ಆಕಾಶವಾಣಿ.
2: ನಮಸ್ಕಾರ ಸರ್. ನಮಸ್ಕಾರ ಸರ್.
0: ಹಲೋ,
3: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು?
3: ಮೂರ್ತಿ ಅಂದ್ಬಿಟ್ಟು ಚಾಮರಾಪುರದಿಂದ ಸರ್.
0: ನಮಸ್ಕಾರ ಮೂರ್ತಿ ಅವರೇ, ಹೇಳಿ
3: ಸರ್. 5 ದಿವಸದಿಂದ ಆಕಾಶವಾಣಿಗೆ ಎಷ್ಟೇ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅನ್ನಾಗಿದೆ.
0: ಎಸ್ ಜಾನಕಿ ಅವರ ಗೀತೆಗಳನ್ನ
3: ಕಾರ್ಯಕ್ರಮ ಕೊಡ್ತಾ ಇದ್ದೀರಾ, ನಮ್ಗಂತೂ ಬಹಳ ಒಂದು ನೋವು ಸಂಗಾತಿ ಆಗ್ಬಿಟ್ಟಿತ್ತು. ನಾನು ಕೂಡ ಅವ್ರ ಅಂತ್ಯಕ್ರಿಯೆಯಲ್ಲಿ ಹೋಗಿ ಭಾಗಿಯಾಗಿದ್ದೆ ಸರ್. ಕಣಿಯನ್ನೊಂದಿಗೆ ಬೆಳಿಗ್ಗೆ 10 ಗಂಟೆಗೆ 11 ಗಂಟೆಗೆ ಹೋಗಿ ಸಂಜೆ 6:30 ಅಲ್ಲೇ ಇದ್ದೆ ಸರ್.
0: ಓಕೆ ಓಕೆ.
3: ಅಂತ ಗಾನಕ್ಕೆ ಹೋಗ್ಲೇ ನಾವು ಕಳ್ಕೊಂಡ್ಬಿಟ್ವಿ.
0: ಹೌದು, 88 ವರ್ಷವನ್ನು ಅವರು ಪೂರೈಸಿದರು. ತುಂಬು ಜೀವನ ಜಾನಕಿ ಅವ್ರದ್ದು. ಭಾರತದ ಮಟ್ಟಿನಲ್ಲಿ ಗಾಯಕಿಯಾಗಿ ಬಹಳ ದೊಡ್ಡ ಹೆಸರನ್ನ ಮಾಡಿದ್ದಂತವರು ಅವರು.
3: ಹೌದು ಸರ್, 17 ವರ್ಷ ಮೇಲೆ ಆಡಿದ್ರಂತೆ ಅವರು.
0: ಹೌದು ಹೌದು.
3: ಈಗ ತಾನೆ ಅವ್ರದ್ದು ನಮ್ಮ ಆಕಾಶವಾಣಿಯಿಂದ ಒಂದು 5-6 ಹಿಂದಿ ಚಿತ್ರಗೀತೆಗಳು ಮೂಡಿ ಬಂತು. ಬಹಳ ಒಂಥರ ನೋವು ಕೇಳ್ತಾ ಇದ್ರೆ, ಅಂದ್ರೆ ಅವರು ನಮ್ಮನ್ನ ಬಿಟ್ಟು ನಮ್ ಜೊತೆ ಮಾತಾಡಲ್ಲ ಅಂತ ಹೇಳಿದ್ದಾರೆ, ಆದ್ರೆ ಆಡ್ತೀನಿ ಅಂತ ಯಾವಾಗ್ಲೂ ಅವ್ರು ಆಡ್ತಲೇ ಇರ್ತಾರೆ.
0: ಖಂಡಿತ, ಹಾಡು ನಿಲ್ಲೋದಿಲ್ಲ ಅಲ್ವಾ?
3: ಹಾಡು ನಿಲ್ಲೋದಿಲ್ಲ.
0: ಅವರು ಭೌತಿಕವಾಗಿ ನಮ್ಮೊಡನೆ ಇಲ್ಲದೆ ಇರಬಹುದು, ಆದ್ರೆ ಅವರು ಹಾಡಿರುವಂತಹ ಮಾಧುರ್ಯಪೂರ್ಣ ಗೀತೆಗಳು ಏನಿವೆ ಅದು ಮತ್ತೆ ಮತ್ತೆ ನಮಗೆ ನೆನಪಿಗೆ ಬರ್ತಾ ಇರ್ತದೆ. ಮತ್ತೆ ಮತ್ತೆ ಆ ಗೀತೆಗಳನ್ನು ನಾವು ಗುನುಗ್ತಾ ಇರ್ತೇವೆ.
3: ಸರ್, ಅವರು ಪ್ರಥಮ ಬಾರಿಗೆ ಕನ್ನಡ ಚಿತ್ರದಲ್ಲಿ ಆಡಿದ್ದು ರಾಯರ ಸೊಸೆ ಅಂದ್ಬಿಟ್ಟು ಒಂದು ಚಿತ್ರದಲ್ಲಿ. ಗುಂಡೂರಾವ್ ಅನ್ನೋರು ಗೀತೆ ಬರೆದ್ರು, ದಿವಾಕರ್ ಅವರು ಸಂಗೀತ ನೀಡಿದ್ರು. ಈ ಚಿತ್ರ ಕೂಡ ಪಂಡರಿಬಾಯಿ ಅವರು ನಿರ್ಮಾಪಕಿ ಆಗಿದ್ರು. ಆಮೇಲೆ ಈ ಚಿತ್ರದಲ್ಲಿ ಅಣ್ಣವ್ರು ಫಸ್ಟ್ ಕ್ರಾಪ್ ಕಟಿಂಗ್ ಮಾಡಿಸಿ ಅಭಿನಯಿಸಿದಂತ ಚಿತ್ರ ರಾಯರ ಸೊಸೆ ನೋಡಿ. ಅವರು ಫಸ್ಟ್ ಈ ಚಿತ್ರದಲ್ಲಿ ಆಡಿದ್ರು, ಅಣ್ಣವರು ಕ್ರಾಪ್ ಕಟಿಂಗ್ ಮಾಡಿಸಿ ಈ ಚಿತ್ರದಲ್ಲಿ ನಟಿಸಿದ್ರು. ಇಂತ ಗಾನಕ್ಕೆ ಹೋಗ್ಲಿಲ್ಲ, ನಾವು ಕಳ್ಕೊಂಡ್ಬಿಟ್ವಿ. ತುಂಬಾ ನೋವಾಯ್ತಾ ಇದೆ. ಆದ್ರೆ ಇವ್ರಿಗೆ ಸೇರಿದಂತ ಅಭಿಮಾನಿಗಳು ಯಾವ ಯಾವ ಹಿನ್ನೆಲೆ ಗಾಯಕರು ಇಲ್ಲ.
0: ಯಾಕೆಂದ್ರೆ ಸುಮಾರು 5-6 ದಶಕಗಳವರೆಗೆ ಹಾಡಿದಂಥವರು ಅವರು. ಸಾವಿರಾರು ಗೀತೆಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ದಾರೆ ಅವರು. ಮತ್ತೆ ಜಾನಕಿ ಅವರು ಯಾವ ಗೀತೆಗಳನ್ನು ನಾವು ಕೂಡ ಇದು ಕೇಳಕ್ಕಾಗಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಾ ಗೀತೆಗಳು ಕೂಡ ಒಂದಲ್ಲ ಒಂದು ಬಗೆಯಲ್ಲಿ ನಮ್ಮನ್ನ ಸೆಳೆಕೊಳ್ಳುತ್ತೆ.
3: ಅವ್ರಿಗೆ 88 ವರ್ಷ ವಯಸ್ಸಾಗಿದ್ರು ಇನ್ನೂ ಗಟ್ಟಿಮುಟ್ಟಾಗಿ ತಿರುಗಾಡ್ತಾ ಇದ್ರು, ನಮ್ಗಂತರ ಸಂತೋಷ ಆಗಿದೆ ಅವ್ರು ನೋಡ್ತಾ ಇದ್ರೆ.
0: ಹೌದು ಹೌದು.
3: ಆಮೇಲೆ ಈಗ ಒಂದು 6 ವರ್ಷದ ಹತ್ರ ಅವ್ರ ಮಗ ಮುದ್ದು ಮುರಳೀಕೃಷ್ಣ ಅವ್ರು ತೀರ್ಕೊಂಡ್ಬಿಟ್ರು, ಅದೊಂದು ನೋವಿತ್ತು ಅವ್ರಿಗೆ.
0: ಓಕೆ, ದೇವರು ಹೇಳಿ ಹೇಳಿ.
3: ದೇವರು ಅವ್ರನ್ನ ಈ ಕರ್ಕೊಂಬರ್ದಾಗಿತ್ತು, ಇನ್ನೊಂದ್ ಸ್ವಲ್ಪ ದಿವಸ ಇರ್ಬೇಕಿತ್ತು ಅವರು.
0: ಹೌದು ಹೌದು.
3: ತುಂಬಾ ಒಂಥರ ಸಂಕಟ ಆಯ್ತು. ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಸರ್ ಅವ್ರಿಗೆ. ಇಡೀ ನಮ್ಮ ಭಾರತನೇ ಮೆಚ್ಚಿಕೊಳ್ಳುವಂತ ಒಂದು ಹಿನ್ನೆಲೆ ಗಾಯಕಿ ಅಂದ್ರೆ ನಮ್ಮ ಈ ಜಾನಕಿ ಅಮ್ಮ ಅವರು.
0: ಖಂಡಿತ ಖಂಡಿತ. ಹಮ್ಮು ಬಿಮ್ಮಿಲ್ಲದ ಗಾಯಕಿ, ಹಮ್ಮು ಬಿಮ್ಮಿಲ್ಲದ ಗಾಯಕಿ.
3: ಅವರು ಜಮೀನ್ ತಗೊಂಡಿದ್ರಲ್ಲ ಸರ್, ಅದು ಅಲ್ಲಿ ಏನು ಗಿಡ ಮರ ಏನು ಬೆಳೆಸಿಲ್ಲ, ಒಂಥರ ಪಾಳ್ಗೆ ತೋಟ ಜಮೀನು.
0: ನೋಡೋಣ, ಮುಂದಿನ ದಿನಗಳಲ್ಲಿ ಅದು ಡೆವಲಪ್ ಆಗುತ್ತೆ ಅಂತ ನಾವು ಅಂದುಕೊಳ್ಳೋಣ.
3: ನಮ್ಮ ಇಡೀ ತಾಲೂಕಿಗೆ ಒಂದು ಅಭಿಮಾನ ಆಯ್ತು. HD Kote ತಾಲೂಕು ಅಂತಂದ್ರೆ ನಮ್ಗೊಂದು ಹೆಮ್ಮೆ.
0: ತಾವು ಅಲ್ಲಿಯವರೇ ಅಲ್ವಾ? ಅದಕ್ಕೆ
3: ನಾವು ಅಲ್ಲಿಯವರೇ ಅಲ್ವಾ ಸರ್?
0: ಓಕೆ ಮೂರ್ತಿ ಅವರೇ.
3: ಓಕೆ ಓಕೆ,
0: ಧನ್ಯವಾದಗಳು, ನಮಸ್ಕಾರ.
3: ಧನ್ಯವಾದ.
0: ಹಲೋ ಆಕಾಶವಾಣಿ.
4: ನಮ್ಮ ಪ್ರೀತಿಯ ಆತ್ಮೀಯ ಸ್ನೇಹಿತರಾದಂತಹ ಡಾಕ್ಟರ್ ರಮೇಶ್ ಅವರಿಗೂ, ಸಹೋದರಿ ಆಯರ್ಕುಟ್ಟಿ ಅವರಿಗೂ, ಕ್ಯಾಥಲಿಕ್ ಸಂಸ್ಕಾರ ಮಾಡೋಣ ಅಂತ ಧನ್ಯವಾದಗಳು ಸರ್.
0: ನಮಸ್ಕಾರ.
4: ಅವ್ರ 17 ಭಾಷೆಗಳಲ್ಲಿ ಹಾಡಿದಂತ ಬಹಳ ಗಾನಕ್ಕೆ ಹೋಗಿದೆ.

0: ಕಳ್ಕೊಂಡ್ವಿ, ಆದ್ರೆ ಬೇಜಾರಾಯ್ತೈತೆ. ನಿಮ್ಮ ಆರ್ ಟಿ ಆರ್ ಡಿ ನಮಗೆ ಕೊಡ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ. ಅದು ಸ್ಟಾಪ್ ಮಾಡ್ಬಿಟ್ಟಿದೀರಿ ಅಂತ ಕಾಣ್ತದೆ.
1: ಏನ್ ಮಾಡೋಣ ಹೇಳಿ?
0: ಅದ್ ಬೇಕು ಸರ್, ಆರ್ ಟಿ ಆರ್ ಡಿ ಮುಂದರಿಬೇಕು ಸರ್. ನಿಮ್ಮ ನಿಮ್ಮ ಧ್ವನಿಗಳು ಕೇಳಿದ್ರೆ ನಮ್ಗೆ ಮನಸ್ಸು ಬಹಳ ನೋವಾಗುತ್ತೆ.
1: ಭಾನುವಾರ ಕೇಳಿ,
0: ಖಂಡಿತ ಕಳ್ಸಿ ನೀವು ಹಾಕೊಡ್ಬೇಕು ಸರ್. ಯಾಕೆಂದ್ರೆ ಕೆ ಸಿ ಮೂರ್ತಿಗಳು ನಿಮ್ದು ಕಮಲಮ್ಮನ ಧ್ವನಿ ಕೇಳಿದ್ರೆ ಮನಸ್ಸಲ್ಲಿ ಒಂಥರ ಉಲ್ಲಾಸ ಬರ್ತದೆ. ಆ ಕೇಳ್ತಾ ಕೇಳ್ತಾ ಇದ್ರೆ ನಾವು ಎಲ್ಲ ತಲೆಯಲ್ಲಿ ಕೂಡ್ಕೊಂಡು ಇದ್ದೀವಿ ಅನ್ನೋಷ್ಟು ಆನಂದ ಆಗುತ್ತೆ. ತತ್ವ ಸಂಚಾರ ಅಂತೂ ಬಹಳ ಆನಂದದಾಯಕವಾಗಿ ನೀಟ್ ಆಗಿದ್ದೀರಿ. ಅವರ ಹಿನ್ನೆಲೆ, ಅವರ ಒಂದು ಸಾಗಿ ಬಂದ ದಾರಿ, ಅವ್ರು ಯಾವ ರೀತಿ ಶಿವನ ಮೇಲೆ ತತ್ವಗಳನ್ನ ಆಡ್ತಾರೆ, ಅವೆಲ್ಲ ಬಹಳ ಚೆನ್ನಾಗಿ ಬರ್ತದೆ. ಕನ್ನಾಯಿ ಹಬ್ಬ ಒಂದು ಕನ್ನಾಜಿಯಲ್ಲಿ ಬರ್ತಲ್ಲ, ಬಹಳ ಚೆನ್ನಾಗಿ ಬರ್ತೈತೆ.
1: ಕೆನ್ನಾಯಿ
0: ಮಾಡುವುದು
1: ಕೆನ್ನಾಯಿ,
0: ಅದೇ ಸರ್ ಕೆನ್ನಾಯಿ ಜಾಡಿನಲ್ಲಿ ಅವ್ರ ಹೆಜ್ಜೆಯನ್ನ ಇದ್ ಮಾಡ್ಕೊಂಡು ಮಣ್ಣಿಗಾರಲ್ಲಿ ಹೋಗಿ ಗಾಯಗಳಾದ್ರೂ ಬಿಡದೇನೆ ಸದ್ದು ಕೊಡ್ದಂಗೆ ಪದ್ಧತಿ ಹಮ್ಮಿಕೊಂಡು ಆ ಒಂದು ಬಹಳ ಆಕರ್ಷವಾದಂತ ಕಥೆಗಳನ್ನ ಹೇಳ್ತಾರಲ್ರ, ನಮ್ಗೆ ನಾವೇ ನೋವು ಪಟ್ಟಷ್ಟು ನೋವಾಗುತ್ತೆ. ಅಂತ ಒಂದು ಇದ್ರಲ್ಲಿ ಆ ಶಾಂತಕುಮಾರ್ ಅವರು ಮಾಡಿರುವಂತ ಒಂದು ತ್ಯಾಗ ನಾವು ಬಹಳ ಸ್ಮರಿಸ್ಬೇಕು, ಅವ್ರಿಗೂ ಕೃತಜ್ಞತೆ ಹೇಳ್ಬೇಕಾಯ್ತದೆ. ಇವೆಲ್ಲ ಕಥೆ ನಮ್ಮ ಆಕಾಶವಾಣಿ ಬರ್ತಾ ಇರೋದು ಮನ ಮೆಚ್ಚುವಂತ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತೈತೆ. ಹೀಗೆ ಸಾಗ್ಲಿ, ದಯವಿಟ್ಟು ನಮ್ಗೆ ಈ ನಿಲ್ಸ್ಬೇಡಿ, ಅತಿಯಾಟ ನಿಲ್ಸ್ಬೇಡಿ. ನಿಮ್ಮ ಧ್ವನಿ ಕೇಳಿದ್ರೆ ನಮ್ಗೆ ಬಹಳ ಬೇಸರ ಆಗುತ್ತೆ, ಕೇಳಿದಾಗ ಆನಂದ ಆಗುತ್ತೆ. ಇದು ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ನಮ್ಮ ಪ್ರಾರ್ಥನೆ.
1: ಓಕೆ, ಧನ್ಯವಾದಗಳು ಸೋಮಶೇಖರ್ ಅವರೇ. ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ.
3: ನಮಸ್ತೆ ಮೇಡಮ್.
2: ಯಾರು ಮಾತಾಡ್ತಾ ಇರೋದು?
3: ನಾನು ಸುರೇಶ್ ವಾಗಲೆ ಅಂತ.
1: ಮತ್ತೊಮ್ಮೆ ಹೇಳಿ ಹೆಸರು.
3: ಮೇಡಮ್ ಸುರೇಶ್ ವಾಗಲೆ ಅಂತ.
1: ಸುರೇಶ್ ವಾಗಲೆ.
3: ಹೌದು,
1: ಹೇಳಿ ಹೇಳಿ. ಏನು ಹೇಳಿ? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಸುರೇಶ್ ಅವರೇ. ರೇಡಿಯೋ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ, ಇಲ್ಲ ಗದ್ದಲ ಹಿಂದೆ ಇರುವಂತ ಸ್ಥಳದಲ್ಲಿ ನಿಂತು ಮಾಡಿ.
3: ನಿಮ್ಮ ನಮ್ಮ ಮೈಸೂರು ಆಕಾಶವಾಣಿಯಿಂದ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಿ. ಎಸ್ ಜಯಂತಮ್ಮನವರದು ಭಾವಗೀತೆಗಳು ಸಪರೇಟ್ ಒಂದಿನ, ಜಾನಪದ ಗೀತೆಗಳು ಇದೆ, ಭಕ್ತಿ ಗೀತೆಗಳು ಇದೆ, ಅದೆಲ್ಲ ಒಂದೊಂದಿನ ಒಂದೊಂದು ಪ್ರೋಗ್ರಾಮ್ ನ ಮಾಡಿ ಅಂತ ಆಸೆ.
1: ಓಕೆ, ಆಗ್ಬಹುದು ಸುರೇಶ್ ಅವರು.
3: ಅವರು ತುಂಬಾ ಭಕ್ತಿ ಗೀತೆಗಳು ತುಂಬಾ ಆಡಿದ್ದಾರೆ.
1: ಹೌದು ಹೌದು,
3: ಅದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಇದೆ. ಅವ್ರ ಆಂಧ್ರದವರಾದ್ರೂ ನಮ್ಮ ಕರ್ನಾಟಕದಲ್ಲಿ ತುಂಬಾ ಅಭಿಮಾನ, ತುಂಬಾ ಪ್ರೀತಿ ಅವ್ರಿಗೆ. ಹಾಗಾಗಿ ನಾವು ಪುಣ್ಯ ಮಾಡಿದ್ವಿ, ಅವರು ಇಲ್ಲೇ ಇದ್ದೀವಿ.
1: ಹೌದು ಹೌದು ಹೌದು. ಓಕೆ ಸುರೇಶ್ ಅವರೇ, ನಮಸ್ಕಾರ.
2: ನಮಸ್ತೆ ಆಕಾಶವಾಣಿ.
4: ಮೇಡಮ್ ನಮಸ್ತೆ.
2: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
4: ಮೇಡಮ್ ನಾನು ಪುಟ್ಸ್ವಾಮಿ ಅಂತ, ನಂಜನಗೂಡು ತಾಲೂಕು ಮುದ್ದಳ್ಳಿಯಿಂದ.
2: ಹೇಳಿ ಪುಟ್ಸ್ವಾಮಿ ಅವರೇ.
4: ಕಾರ್ಯಕ್ರಮಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾನು ಒಂದ್ ಸಂತೋಷ ವಿಚಾರ ಅಂದ್ರೆ, ಜಾನಕಿ ಅಮ್ಮ ಅವ್ರನ್ನ ನಾನು 3 ಬಾರಿ ಭೇಟಿ ಮಾಡಿದೆ ಮೇಡಮ್. ಎಸ್ ಜಾನಕಿ ಅಮ್ಮ ಅವ್ರನ್ನ ಕಳೆದ ಇದರಲ್ಲಿ ಒಂದು ಅವಕಾಶ ಸಿಕ್ಕಿತ್ತು ನನ್ಗೆ. ಅವರು ಮೈಸೂರಿನಲ್ಲಿ ಇರ್ತಾರೆ ಕರೋನಾ ಟೈಮಲ್ಲಿ, ಅವ್ರಿಗೆ ಅಲ್ನೋ ಆಗಿರ್ತದೆ, ಅವಾಗ ಅವ್ರಿಗೆ ಒಂದು ಅಲ್ಪುಡಿ ತರ್ಸ್ಕೊಡೋಂತ ಅವಕಾಶ ನನಗೆ ಸಿಕ್ತು. ಹಾಗಾಗಿ ಅವರು ನನಗೆ ತುಂಬಾ ಆತ್ಮೀಯರಾದ್ರು. 3 ಬಾರಿ ನಾನು ಅವ್ರನ್ನ ಭೇಟಿಯಾಗಿದ್ದೆ. ಒಂದು ಬಾರಿ ಅವರು ನನ್ಗೆ ತಿಂಡಿನೂ ಕೂಡ ತಿನ್ಸಿದಾರೆ, ಒಂದು ತುತ್ತು ಹಾಕಿದಾರೆ ಮಗನೇ ಅಂದ್ಬಿಟ್ಟು. ಹಾಗಾಗಿ ನಾನು ಅದನ್ನ ರೆಡಿಯಲ್ಲಿ ಹಂಚ್ಕೋಬೇಕು ಅಂತ ನಿನ್ನೆನೂ ಟ್ರೈ ಮಾಡಿದೆ, ಆಗ್ಲಿಲ್ಲ. ಜಾನಕಿ ಅಮ್ಮ ಅವ್ರದ್ದು 3 ಬಾರಿ ನಾನು ಅವ್ರನ್ನ ಭೇಟಿಯಾದಂತ ಒಂದು ಸಂತೋಷದ ಸಂದರ್ಭ, ಅದನ್ನ ಹಂಚ್ಕೋಬೇಕು ಅಂತ ಮಾಡಿದೆ ಮೇಡಮ್.
1: ಓಕೆ ಪುಟ್ಸ್ವಾಮಿ ಅವರೇ. ಆಯ್ತು ಪುಟ್ಸ್ವಾಮಿ ಅವರೇ, ನಮಸ್ತೆ ನಮಸ್ತೆ ನಮಸ್ತೆ. ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದೀರಿ ತಾವು?
4: ಖಂಡಿತ ಸರ್, ಖಂಡಿತ ಎಲ್ಲ ಕೇಳ್ತಾ ಇದ್ದೀನಿ ಸರ್.
1: ಓಕೆ, ಧನ್ಯವಾದಗಳು ಪುಟ್ಸ್ವಾಮಿ ಅವರೇ. ನಮಸ್ಕಾರ.
4: ಧನ್ಯವಾದಗಳು ಸರ್, ಧನ್ಯವಾದಗಳು.
1: ಆಹಿರಿ, ಕೆಲವು ಪತ್ರಗಳು ಬಂದಿವೆ, ಈಗ ಪತ್ರಗಳನ್ನು ಓದುವಂತಹ ಸಮಯ. ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಆಂಗ್ಲ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಿ ನಾಗಣ್ಣ ಅವರ ಪತ್ರ ಇದು. ದಿನಾಂಕ 4/7/2026 ಸಂಜೆ ಪ್ರಸಾರವಾದ ನೆನಪಿನಂಗಳ ಕಾರ್ಯಕ್ರಮವನ್ನು ಕುರಿತು ಇವರು ಬರೆದಿದ್ದಾರೆ. ಅದು ಡಾಕ್ಟರ್ ರಾಜಾರಾಮಣ್ಣ ಅವರ ಭಾಷಣವನ್ನು ಕುರಿತು. ಮೈಸೂರು ಆಕಾಶವಾಣಿಯ ನೆನಪಿನಂಗಳ ಬಹು ಅಮೂಲ್ಯವಾದ ಕಾರ್ಯಕ್ರಮ. ಇದಕ್ಕೆ ಮುಖ್ಯ ಕಾರಣ ಕಾಲದ ಗತಿಯಲ್ಲಿ ಆಗಿಹೋದ ಸಾಧಕರ ಧ್ವನಿಗಳನ್ನು ಈ ಕಾರ್ಯಕ್ರಮ ನಮ್ಮ ಕಿವಿಗೆ ಮುಟ್ಟಿಸ್ತಾ ಇದೆ. ಹಾಗೆ ಮಾಡುವ ಮೂಲಕ ಆ ವ್ಯಕ್ತಿಗಳನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತೆ. ಆ ವ್ಯಕ್ತಿಗಳು ನಮಗೆ ಪರಿಚಿತರಾಗಿದ್ದರಂತೂ ಅವರ ಮಾತಿನ ಪ್ರತಿಧ್ವನಿ ಮನಸ್ಸಿನಲ್ಲಿ 100 ನೆನಪಿನ ತರಂಗಗಳನ್ನು ಮೂಡಿಸುತ್ತದೆ.

0: ಹಾಗೆ ಮನಸ್ಸಿನಲ್ಲಿ ಮೂಡಿದವರು ವಿಖ್ಯಾತ ಪರಮಾಣು ಭೌತವಿಜ್ಞಾನಿ ಡಾಕ್ಟರ್ ರಾಜಾರಾಮಣ್ಣ ಅವರು. ದಿನಾಂಕ 4/7/2026 ಶ್ರೀಯುತರು ನೆನಪಿನಂಗಳದಲ್ಲಿ ತೇಲಿ ಬಂದರು. ಸುಮಾರು 40 ವರ್ಷಗಳ ಹಿಂದೆ ಅವರು ಮಾಡಿದ್ದ ಆಂಗ್ಲ ಭಾಷೆಯ ಭಾಷಣ ಬಹಳ ಹೃದ್ಯವಾಗಿತ್ತು. ಆ ಭಾಷಣದ ಕೆಲವು ಅಂಶಗಳನ್ನು ನಮ್ಮ ಕೇಳುಗ ಬಂಧುಗಳ ಅನುಕೂಲಕ್ಕಾಗಿ ಕನ್ನಡದಲ್ಲಿ ಹಿಡಿದಿಡಲು ಪ್ರಯತ್ನಿಸಿದ್ದೇನೆ. ಪ್ರೊಫೆಸರ್ ರಾಮನ್ ಸರ್ ಸಿ ವಿ ರಾಮನ್ ಅವರು ಈ ಸಂಜೆ ಬಹಳ ಉಲ್ಲಾಸಭರಿತರಾಗಿ ಮಾತನಾಡಿದ್ದಾರೆ. ಬೀಗದ ಕೈಯ ಉಂಗುರವನ್ನು ತಿರುಗಿಸುತ್ತಾ ತಿರುಗಿಸುತ್ತಾ ಸರಳವಾದ ಪ್ರಯೋಗದ ಮೂಲಕ ಅವರು ಸ್ಪೆಕ್ಟ್ರಾನ್ ತತ್ವವನ್ನು ಪ್ರತಿಪಾದಿಸಿದರು. ಬಹಳ ಮುಖ್ಯವಾದ ಪ್ರಯೋಗ ಇದು. ಭೌತಶಾಸ್ತ್ರದಲ್ಲಿ ಇಂದು ನಡೆಯುತ್ತಿರುವ ಪ್ರಮುಖವಾದ ಸಂಶೋಧನೆ ಏನು ಎಂಬ ವಿಚಾರದ ಬಗ್ಗೆ ನಾನು ಈಗಿನ ಮಾತನಾಡ್ತಾ ಇದ್ದೇನೆ. 1920ರ ದಶಕದಲ್ಲಿ ಹಾಗೂ 30ರ ದಶಕದಲ್ಲಿ ರಾಮನ್ರವರು ಮಾಡಿದ ಪ್ರಯೋಗ ಗಮನ ಸೆಳೆಯುವಂಥದ್ದು. 1944ರಲ್ಲಿ ನಾನು ಬೆಂಗಳೂರಿನಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಒಮ್ಮೆ ಪ್ರೊಫೆಸರ್ ಚಂದ್ರಶೇಖರಯ್ಯನವರು ಕಾಸ್ಮಿಕ್ ರೇಸ್ನ ಅಥವಾ ವಿಶ್ವ ಕಿರಣಗಳ ಮೇಲೆ ಮಾತನಾಡಿದರು. ರಾಮನ್ ಬಹಳ ಹಾವಭಾವಗಳ ಮನುಷ್ಯ. ಹೋಮಿ ಬಾಬಾ ಅವರನ್ನು ಹತ್ತಿರ ಕರೆದು, ನೀನು ಮುಂದೆ ಕೂರು, ನಿನಗೆ ಕಾಸ್ಮಿಕ್ ರೇಸ್ನ ಬಗ್ಗೆ ಗೊತ್ತು ಎಂದು ಸನ್ನೆ ಮಾಡಿದರು. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಥಿಯರಟಿಕಲ್ ಫಿಸಿಕ್ಸ್ ಹೆಚ್ಚಿನ ಮಹತ್ವ ಬಂತು. ಮೈಸೂರು ವಿಶ್ವವಿದ್ಯಾಲಯ ಒಂದು ಚಿಕ್ಕ ವಲಯವಾಗಿದ್ದರೂ ಇಲ್ಲಿ ಮಾಧವರಾವ್, ತಿರುವೆಂಕಟಾಚಾರ್, ಕೃಷ್ಣನ್ ಮುಂತಾದವರು ಕೈಗೊಂಡಿದ್ದ ಪ್ರಯೋಗ ಮಹತ್ವದ್ದಾಗಿತ್ತು. ನಮ್ಮ ಎಲ್ಲ ಭೌತಶಾಸ್ತ್ರಜ್ಞರು ಈಗ ಹವಾಮಾನಶಾಸ್ತ್ರದ ಕಡೆ ನಡೆದಿದ್ದಾರೆ. ಅದೇ ರೀತಿ ಭೂಕಂಪನ ಶಾಸ್ತ್ರವು ಹೆಚ್ಚು ಹೆಚ್ಚು ಗಮನವನ್ನು ಸೆಳೆಯುತ್ತಿದೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಸಣ್ಣ ವಲಯದ ಸಂಶೋಧನೆ ಈಗ ದೊಡ್ಡ ಸಾಹಸಕ್ಕೆ ದಾರಿ ಮಾಡಿಕೊಟ್ಟಿದೆ. ಸಂಶೋಧನೆ ಎನ್ನುವಂಥದ್ದು ಬಂಡವಾಳದ ವಹಿವಾಟಾಗಿ ಪರಿಣಮಿಸಿದೆ. ಏನೇ ಇರಲಿ, ಈ ಕಾಲದ ಪ್ರಮುಖ ಸಂಶೋಧನೆ ಎಂದು ಕರೆಯಿಸಿಕೊಳ್ಳುವ ಯಾವುದೇ ಪ್ರಯತ್ನ ದೇಶದ ಆರ್ಥಿಕ ಪ್ರಗತಿಗೆ, ಸಾಮಾಜಿಕ ಬದುಕಿಗೆ ನೆರವಾಗಬೇಕು ಎಂಬುದರಲ್ಲಿ ಎರಡು ಮಾತಿಲ್ಲ. ಇಂಥ ಅಮೂಲ್ಯವಾದ ಭಾಷಣವನ್ನು ಕಾಲಗರ್ಭದಿಂದ ಹೆಕ್ಕಿ ತೆಗೆದು ಕೇಳುಗರಿಗೆ ಉಣಬಡಿಸಿದ ಶ್ರೀ ಲಕ್ಷ್ಮೀನಾರಾಯಣವರಿಗೆ ಧನ್ಯವಾದಗಳು. ಪ್ರಸಾರ ಮಾಡಿದ ಆಕಾಶವಾಣಿಗೂ ಕೂಡ ವಂದನೆಗಳು ಅಂಥೇಳಿ ಪ್ರೊಫೆಸರ್ ಸಿ ನಾಗಣ್ಣ ಅವರು ಹೇಳಿದ್ದಾರೆ. ನಮ್ಮ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಪರಮಾಣು ವಿಜ್ಞಾನಿ ಡಾಕ್ಟರ್ ರಾಜಾರಾಮಣ್ಣ ಅವರ ಒಂದು ಭಾಷಣವನ್ನು ಕನ್ನಡೀಕರಿಸಿ ನಮಗೆ ನೀಡಿದ್ದಾರೆ. ಬಹಳ ಸಂತೋಷದ ಒಂದು ಸಂಗತಿ. ಈ ತರಹದ ಪ್ರಯತ್ನಗಳು ನಡೆಯಬೇಕು. ಯಾಕೆಂತಂದರೆ ಆಂಗ್ಲ ಭಾಷೆ ಎಲ್ಲರನ್ನು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಕೇಳುಗರಿಗೆ, ಸಾಮಾನ್ಯ ಕೇಳುಗರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ನಾಗಣ್ಣ ಅವರು ಈ ಪತ್ರದ ಮೂಲಕ ರಾಜಾರಾಮಣ್ಣ ಅವರ ಭಾಷಣವನ್ನು ಹಿಡಿದಿಟ್ಟಿದ್ದಾರೆ. ನಾಗಣ್ಣ ಅವರಿಗೆ ನಾವು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋಣ. ಆಹಿರಿ,
1: ಖಂಡಿತ. ಎಸ್, ಮನೋರಮಾ ಅವರ ಒಂದು ಪತ್ರ ನಮ್ಮ ಹತ್ರ ಇದೆ. ನಿಲಯದ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಶುಭವಾಗಲಿ. ಆಕಾಶವಾಣಿಯಲ್ಲಿ ಅನೇಕಾನೇಕ ನೂತನ ಕಾರ್ಯಕ್ರಮಗಳು ಚಿಗುರೊಡೆದು ಪ್ರಸಾರವಾಗುತ್ತಿವೆ. ಸೂರ್ಯನ ಕಿರಣಗಳಂತೆ ಪ್ರಕಾಶಿಸುತ್ತಿವೆ. ಎಲ್ಲ ಕಾರ್ಯಕ್ರಮಗಳು ಅತ್ಯದ್ಭುತವಾಗಿವೆ. ಇದಕ್ಕೆ ಕಾರಣ ನಿಲಯದ ನಿರ್ದೇಶಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ವೈದ್ಯರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀಮತಿ ಕೆವಿ ಲಕ್ಷ್ಮೀ ಅವರು ಹೇಳಿದ ಸವಿ ಮಾತುಗಳು ಕಿವಿಯಲ್ಲಿ ಗುಯಿಂಗುಟ್ಟುತ್ತಿವೆ. 51 ವರ್ಷಗಳಿಂದಲೂ ಶ್ರೀರಾಮಕೃಷ್ಣ ನರ್ಸಿಂಗ್ ಹೋಮ್ ಅನ್ನು ಸ್ವಂತ ಅತ್ಯಂತ ಪರಿಶ್ರಮದಿಂದ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ. ಏನೂ ತೋಚದೇ ಇದ್ದಾಗ ದೇವರ ಮೇಲೆ ನಂಬಿಕೆ ಇಟ್ಟಾಗ ಆ ದೇವರು ಇವರಿಗೆ ಸಹಾಯ ಮಾಡಿದ ಎಂದ ಮೇಲೆ ಇವರ ದೈವ ಭಕ್ತಿ ಎಷ್ಟಿರಬೇಕು ಎಂದು ಗೋಚರವಾಗುತ್ತಿದೆ. ಇಂತಹ ವೈದ್ಯರನ್ನು ಕರೆಸಿದ್ದಕ್ಕೆ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ಅವರಿಗೂ ವಂದನೆಗಳು. ಕನ್ನಡ ಪದ ಸಂಸ್ಕೃತಿಯ ಪರಿಚಯವು ಬಹಳ ಚೆನ್ನಾಗಿ ಬರುತ್ತಿದೆ. ಪ್ರತಿಯೊಬ್ಬರೂ ಎರಡೆರಡು ಪದಗಳನ್ನು ಹೇಳಿ ಅದರ ಬಗ್ಗೆ ವಿವರಿಸುವುದು ಕೇಳಲು ಆನಂದವಾಗುತ್ತಿದೆ. ನಾವು ಅನೇಕ ಪದಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೇವೆ. ಇದಾದ ನಂತರ ಬರುವ ಹಾಡುಗಳು ಕೇಳಲು ಇಂಪಾಗಿರುತ್ತವೆ. ಸೈಕಲ್ ಬಗ್ಗೆ ಹೇಳಿದ ವಿಷಯವೂ ಚೆನ್ನಾಗಿತ್ತು. ಮಕ್ಕಳ ಮಂಟಪ, ಸಾಹಿತ್ಯ ಮಂಟಪ ಪ್ರಸಾರವಾಗುತ್ತಿದೆ, ಆದರೆ ಮಹಿಳಾ ರಂಗ ಸಾಹಿತ್ಯ ರಂಗದ ಕಾರ್ಯಕ್ರಮವು ಜೂನ್ನಲ್ಲಿ ಪ್ರಸಾರವಾಗಲಿಲ್ಲ. ನಾನು ಜೂನ್ 30ರವರೆಗೂ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ, ಆದರೆ ಬಹಳ ನಿರಾಶೆಯಾಯಿತು. ದಯವಿಟ್ಟು ಕನ್ನಡ ಬರವಣಿಗೆ

0: ನಿಗೆ ಬರವಣಿಗೆಗೆ ಪ್ರೋತ್ಸಾಹ ಕೊಡಿ, ಗೇಮ್ ಶೋ ಅದ್ಭುತವಾಗಿದೆ, ಎಲ್ಲರಿಗೂ ಶುಭವಾಗಲಿ ಎಂದು ಅವರು ಹೇಳ್ತಾರೆ. ಎ ಡಿ ನಂಜುಂಡಸ್ವಾಮಿ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ, ಹೆಬ್ಬಾಳು 1ನೇ ಹಂತ, ಮೈಸೂರಿನಿಂದ. ದಿನಾಂಕ 4/7/2026 ಶನಿವಾರ ಅಪರಾಹ್ನ 3 ಗಂಟೆಯಲ್ಲಿ ನಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದ ಹಳ್ಳಿ ಹಕ್ಕಿ ಹಾಡು ಕಾರ್ಯಕ್ರಮದಲ್ಲಿ ಜಾನಪದ ಕಲಾವಿದ ಅಧ್ಯಯನಶೀಲ ಡಾಕ್ಟರ್ ಸುಂದರೇಶ್ ರವರೊಡನೆ ಡಾಕ್ಟರ್ ಮೈಸೂರು ಉಮೇಶ್ ರವರು ನಡೆಸಿದ ಬಾನುಲಿ ಸಂದರ್ಶನ ಬೋಧಪ್ರದವಾಗಿತ್ತು. ಡಾಕ್ಟರ್ ಸುಂದರೇಶ್ ರವರು ತಮ್ಮ ಮುಕ್ತ ಸಂವಾದದಲ್ಲಿ ತಮ್ಮ ವೃತ್ತಿ ಪ್ರವೃತ್ತಿಯಲ್ಲಿ ಎದುರಾದ ಸಮಸ್ಯೆಗಳು ಪ್ರವೃತ್ತಿಗಳನ್ನು ಮೆಟ್ಟಿ ನಿಂತು ತಮಟೆ ಹಾಗೂ ಪಟ ಕುಣಿತ ಸಾಧನೆ ಮಾಡಿದ ಸಂಗತಿಗಳನ್ನು ಆಕಾಶವಾಣಿ ಕೇಳುಗರಲ್ಲಿ ಹಂಚಿಕೊಂಡರು. ಶ್ರೀ ಸುಂದರೇಶ್ ರವರು ಜಾನಪದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ, ಅದೇ ವಿಷಯದಲ್ಲಿ ಪ್ರೌಢ ಪ್ರಬಂಧ ರಚಿಸಿ ಡಾಕ್ಟರೇಟ್ ಪದವಿ ಪಡೆದ ಸಂಗತಿಯನ್ನು ನಿವೇದಿಸಿಕೊಂಡರು. ಇಂತಹ ಉತ್ತಮ ಕಾರ್ಯಕ್ರಮ ಸಂಯೋಜಿಸಿದ ಆಕಾಶವಾಣಿಗೆ ಭಾಗವಹಿಸಿದ ಡಾಕ್ಟರ್ ಸುಂದರೇಶ್ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ರವರಿಗೆ ನಮನಪೂರ್ವಕ ಅಭಿನಂದನೆಗಳು ಎಂದು ಅವರು ತಿಳಿಸುತ್ತಾರೆ.
1: ಎಡಿ ನಂಜುಂಡಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಆಹಿರಿ
0: ಖಂಡಿತ. ಅಶ್ವಿನಿ ಡಿ ಹಾಗೂ ಲಿಖಿತಾ ಡಿ ಅವರು ಬರೆದಿರುವ 3 ಪತ್ರಗಳಿದೆ, ಸಿದ್ದಯ್ಯನಹುಂಡಿ ಕುಗ್ಲೂರು ಪೋಸ್ಟ್ ನಂಜನಗೂಡು ತಾಲೂಕಿನಿಂದ. ನನ್ನ ಆಪ್ತ ಗೆಳತಿ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ದಿನಾಂಕ 22/6/2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾದ ಗೇಮ್ ಶೋ ಕಾರ್ಯಕ್ರಮದಲ್ಲಿ ಸಂಗೀತ ವಾದ್ಯ ಪರಿಕರಗಳನ್ನು ಕಂಡುಹಿಡಿಯುವ, ಅದು ಯಾವ ಇನ್ಸ್ಟ್ರೂಮೆಂಟ್ ಎಂದು ಹೇಳುವ ಕಾನ್ಸೆಪ್ಟ್ ತುಂಬ ಅದ್ಭುತವಾಗಿತ್ತು. ಚಿನ್ಮಯಿ ಹಾಗೂ ಕೀರ್ತನಾರವರು ತುಂಬ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು, ಇವರಿಗೆ ಧನ್ಯವಾದಗಳು. ಹಾಗೆಯೇ 23/6/2026 ಮಂಗಳವಾರ ಹೊಸದಾಗಿ ಪ್ರಸಾರವಾಗುತ್ತಿರುವ ವರ್ತಮಾನ ವೃತ್ತಾಂತ ಕಾರ್ಯಕ್ರಮವನ್ನು ಕೇಳಿದೆ, ತುಂಬ ಚೆನ್ನಾಗಿತ್ತು, ಜೊತೆಗೆ ಮಾಹಿತಿ ಪೂರ್ಣವಾಗಿತ್ತು. ಇಂತಹ ಉತ್ತಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟುತ್ತಿರುವ ಸಹನಾರವರಿಗೆ ನನ್ನ ಅಭಿನಂದನೆಗಳು. ಹಾಗೆಯೇ ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ 1 ವರ್ಷ ಪೂರೈಸಿರುವುದು ಸಂತಸದ ವಿಷಯ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಬಗ್ಗೆ ಕುರಿತಾಗಿ ಮೊದಲ ಕಾಮನಬಿಲ್ಲು ಕಾರ್ಯಕ್ರಮ ಪ್ರಾರಂಭವಾಗಿತ್ತು, ಕೇಳುತ್ತಿದ್ದಂತೆ 1 ವರ್ಷ ಕಳೆದದ್ದು ನಮಗೆ ಗೊತ್ತಾಗಲೇ ಇಲ್ಲ, ಈ ಕಾರ್ಯಕ್ರಮ ಹೀಗೆ ಮುಂದುವರಿಯಲಿ ಎಂದು ಜಿ ಎನ್ ಮಂಜುನಾಥ್ ಅವರಿಗೆ ನಮ್ಮ ಒಂದು ಬೇಡಿಕೆ. ಹಾಗೆಯೇ ಅರ್ಚನಾ ಆರ್ಯರವರು ನಡೆಸಿಕೊಟ್ಟ ಋತುಮಾನ ಕಾರ್ಯಕ್ರಮ ಒಂದು ರೀತಿ ವಿಶೇಷವಾಗಿತ್ತು. ಮೈಸೂರಿನ ಬೆಳಗಿನ ಮುಂಜಾನೆ ಹೇಗಿದೆ ಎಂದು ಕೇಳಿ ಅವರು ಮಾತನಾಡಿದ ಅವರ ಕಾರ್ಯಕ್ರಮ ಶೈಲಿ ನನಗೆ ಇಷ್ಟ ಆಯಿತು, ಅವರಿಗೆ ನನ್ನ ವಂದನೆಗಳು. ಹಾಗೆಯೇ ಶುಕ್ರವಾರ ಸಂಜೆ 4 ಗಂಟೆಗೆ ಪ್ರಸಾರವಾದ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಬಿತ್ತರವಾದ ನಾಟಕ ಬಂಗಾರದೊಡವೆ ಬೇಕೇ ನೀರೇ ತುಂಬ ಅದ್ಭುತವಾಗಿತ್ತು. ಬಂಗಾರದ ಅವಶ್ಯಕತೆ, ಹಿಂದಿನ ಕಾಲದ ಬಂಗಾರದ ಪರಿಚಯ, ಅದನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಿಕೊಳ್ಳುತ್ತಿದ್ದರು ಎಂಬಿತ್ಯಾದಿ ವಿಷಯಗಳನ್ನು ಈ ನಾಟಕದಲ್ಲಿ ತಿಳಿಯಿತು. ಜೊತೆಗೆ ಇವತ್ತಿನ ದಿನಗಳಲ್ಲಿ ಬಂಗಾರವನ್ನು ಹಾಕಿಕೊಂಡರೆ ಕಳ್ಳರ ಕಾಟ, ಜೊತೆಗೆ ಪ್ರಾಣಕ್ಕೆ ಸಂಚುಕಾರವಾಗುತ್ತಿರುವ ವಿಷಯವನ್ನು ಜನರಿಗೆ ಈ ನಾಟಕದ ಮೂಲಕ ಜಾಗೃತಿ ಪಡಿಸುವಲ್ಲಿ ಯಶಸ್ವಿಯಾಯಿತು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಬಂಗಾರ ಸಾಕು, ಆಡಂಬರ ತೋರ್ಪಡಿಕೆ ಇರುವುದು ಬೇಡ ಇತ್ಯಾದಿ ತಿಳುವಳಿಕೆ ನೀಡಿದ ಈ ನಾಟಕ ತುಂಬ ಅದ್ಭುತವಾಗಿತ್ತು. ಎಲ್ಲ ಪಾತ್ರಧಾರಿಗಳಿಗೂ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆಯೇ ಅನಿಸುತ್ತೆ. ಹೀಗೆಯೇ ಹೊಸ ಹೊಸ ನಾಟಕಗಳು ಮಹಿಳಾ ರಂಗದಲ್ಲಿ ಪ್ರಸಾರವಾಗುತ್ತಿರಲಿ ಎಂದು ನನ್ನ ಅಭಿಲಾಷೆ. ದಿನಾಂಕ 26/6/2026 ರಾತ್ರಿ 7:45 ಪ್ರಸಾರವಾದ ಕಾರ್ಯಕ್ರಮದಲ್ಲಿ ನಂದಾ ದೀಪಾರವರು ಪ್ರಸ್ತುತಪಡಿಸಿದ ಕಥೆ ಮಲ್ಲಿಯ ನಾಳೆಗಾಗಿ ತುಂಬ ಮನಮುಟ್ಟುವಂತಿತ್ತು. ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳ ಪರಿಸ್ಥಿತಿ ಇದೇ ರೀತಿ ಯೋಚನೀಯವಾಗಿದೆ. ಆದರೂ ಮಗಳ ಭವಿಷ್ಯಕ್ಕಾಗಿ ತಾಯಿ ಯಾವಾಗಲೂ ತೆಗೆದುಕೊಳ್ಳುವ ನಿರ್ಧಾರ ಒಳ್ಳೆಯದೇ ಆಗಿರುತ್ತದೆ. ನೀಲವ ಹಾಗೂ ಮಗಳು ಮಲ್ಲಿಯ ಪಾತ್ರ ತುಂಬ ಚೆನ್ನಾಗಿತ್ತು. ಈ ಕಥೆಯನ್ನು ಪ್ರಸ್ತುತಪಡಿಸಿದ ನಂದಾ ದೀಪಾರವರಿಗೆ ನನ್ನ ಧನ್ಯವಾದಗಳು. ನಂತರ ಪ್ರಸಾರವಾದ ಸಂಧ್ಯಾರಾಗ ಕಾರ್ಯಕ್ರಮದಲ್ಲಿ ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಾದ ಬಿಪಿ ಬಾಲಚಂದ್ರ ಅರಸ್ ಅವರ ಜೊತೆ ಆತ್ಮೀಯ ಮಾತುಕತೆ ತುಂಬ ಉತ್ತಮವಾಗಿತ್ತು. ಅವರು ತಮ್ಮ ಬ್ಯಾಂಕಿನ ವ್ಯವಹಾರದ ಅನುಭವಗಳನ್ನು ತುಂಬ ಚೆನ್ನಾಗಿ ಹಂಚಿಕೊಂಡರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಜಿ ಎನ್ ಮಂಜುನಾಥ್ ಅವರಿಗೆ ಹಾಗೂ ಭಾಗವಹಿಸಿದ ಬಿಪಿ ಬಾಲಚಂದ್ರ ಅರಸ್ ಅವರಿಗೆ ಧನ್ಯವಾದಗಳು ಎಂದು ಅವರು ತಿಳಿಸುತ್ತಾರೆ. ನನ್ನ ಪ್ರೀತಿಯ ಮೈಸೂರು ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗುತ್ತಿರುವ ಗೇಮ್ ಶೋ ಕಾರ್ಯಕ್ರಮಕ್ಕೆ 2ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಈ ಕಾರ್ಯಕ್ರಮವನ್ನು ದಿಗ್ವಿಜಯ್ ಸರ್, ಚಿನ್ಮಯಿ ಮೇಡಂ ಹಾಗೂ ಕೀರ್ತನ ಮೇಡಂ ರವರು ತುಂಬ ಚೆನ್ನಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ, ಇವರಿಗೆ ನಮ್ಮ ಧನ್ಯವಾದಗಳು. ಈ ಕಾರ್ಯಕ್ರಮದಿಂದ ನಮಗೆ ಮನರಂಜನೆಯ ಜೊತೆ ಮಾಹಿತಿಯೂ ಕೂಡ ದೊರೆಯುತ್ತಿದೆ. ಈ ಕಾರ್ಯಕ್ರಮ ಹೀಗೆ ಹೊಸ ಹೊಸ ಕಾನ್ಸೆಪ್ಟ್ಗಳ ಜೊತೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯ. ಅವರ ಮತ್ತೊಂದು ಪತ್ರ, ನನ್ನ ನಲ್ಮೆಯ ಮೆಚ್ಚಿನ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. 16/6/2026 ಶನಿವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾದ ನಾಟಕ ನಮ್ಮ ಊರ್ ಹಬ್ಬ

0: ಕುತೂಹಲಕಾರಿಯಾಗಿತ್ತು, ಜೊತೆಗೆ ಸ್ವಲ್ಪ ಭಯಾನಕವಾಗಿತ್ತು. ಇಂತಹ ನಾಟಕಗಳು ನಮ್ಮ ಆಕಾಶವಾಣಿಯಲ್ಲಿ ಹೆಚ್ಚು ಬಿತ್ತರಗೊಳ್ಳಲಿ. ಹಾಗೆಯೇ ಭಾನುವಾರ ಬೆಳಗ್ಗೆ ಪ್ರಸಾರವಾದ ಕಸ್ತೂರಿ ಮಾತ್ರೆ ವಾರಕ್ಕೊಂದು ಹಾಸ್ಯ ಕಾರ್ಯಕ್ರಮ ಚೆನ್ನಾಗಿತ್ತು. ಅದೇ ದಿನ 10:30ಕ್ಕೆ ಪ್ರಸಾರವಾದ ಮಕ್ಕಳ ಮಂಟಪದಲ್ಲಿ ಚಿಣ್ಣರ ಚಿಲಿಪಿಲಿ ಶಿಶುಗೀತೆಗಳ ಕಾರ್ಯಕ್ರಮದಲ್ಲಿ ಮೂಡಿಬಂದ ಎಲ್ಲ ಗೀತೆಗಳು ಸುಮಧುರವಾಗಿದ್ದವು. ಒಟ್ಟಿನಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿದೆ, ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸುತ್ತಾರೆ ಲಿಖಿತ ಡಿ ಮತ್ತು ಅಶ್ವಿನಿ ಡಿ ಅವರು.
1: ಇವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಮತ್ತೊಂದು ಪತ್ರ
0: ಕೆವಿ ಶಂಕರ್ ಅವರು ಬರೆದಿದ್ದಾರೆ, ಅಶೋಕ ರಸ್ತೆ ಮೈಸೂರಿನಿಂದ. ಲೈಫ್ ಇನ್ಶೂರೆನ್ಸ್ ಅನ್ನು ಜೀವ ವಿಮಾ ಎಂದು ಅನುವಾದ ಮಾಡಲಾಗಿದೆ, ಇದು ಜೀವನ ವಿಮಾ ಆಗಬೇಕಲ್ಲವೇ? ಜೀವನ ಇನ್ಶೂರ್ ವಿನಃ ಜೀವ ಖಾತರಿಯಲ್ಲ, ಲಿವಿಂಗ್ ಇನ್ಶೂರ್ ಭರವಸೆ ಕೊಡಲು ಬರುವುದೇ. ಕುಟುಂಬದ ಜೀವನ ಇನ್ಶೂರ್ ಅಷ್ಟೇ, ಜೀವನವಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಪೊಲೀಸ್ ನಿರೀಕ್ಷಕ ಎಂದು ಅನುವಾದ ಮಾಡಲಾಗಿದೆ, ಅದು ಅಪಾರ್ಥ ಕೊಡುತ್ತದೆ. ಪ್ರಕರಣವನ್ನು ಇನ್ಸ್ಪೆಕ್ಟ್ ಮಾಡುವುದು ಎಂದರೆ ಪ್ರಕರಣವನ್ನು ಪರಿಶೀಲಿಸಿ ಪರೀಕ್ಷೆಯ ವೀಕ್ಷಣರಾಗಿ ಕಾನೂನಿನ ದೋಷವಾಗಿದ್ದರೆ ಅದನ್ನು ವಿಮರ್ಶೆ ಮತ್ತು ಶಿಕ್ಷೆಗೆ ನ್ಯಾಯಾಲಯಕ್ಕೆ ಸಲ್ಲಿಸುವುದು. ವಿವಿಧ ಇಲಾಖೆಗಳಲ್ಲಿ ಪರಿವೀಕ್ಷಕ, ತನಿಖಾಧಿಕಾರಿ ಮುಂತಾಗಿ ಅನುವಾದಿಸಿದ್ದಾರೆ ಎಂದು ಅವರು
1: ಶಂಕರ್ ಅವರು ಆಯಾ ಇಲಾಖೆಗೆ ಬರೆದ್ರೆ ಅದಕ್ಕೆ ಉತ್ತರ ಸಮರ್ಪಕವಾಗಿ ಸಿಕ್ಕಬಹುದು ಅಂತ ಅನಿಸುತ್ತೆ. ಪರವಾಗಿಲ್ಲ, ಇಲ್ಲಿ ಬರೆದಿದ್ದಾರೆ ಪದ ಸಂಸ್ಕೃತಿ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಕೇಳ್ತಾ ಇರಬಹುದು. ಏನಾದರೂ ಆ ಶಬ್ದದ ಬಗ್ಗೆ, ಆ ಒಂದು ಹುದ್ದೆಯ ಬಗ್ಗೆ ಏನಾದರೂ ವಿವರಗಳು ಅವರಿಗೆ ನಿರೀಕ್ಷೆ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸೋಣ.
0: ರಾಧಾ ಹಿರಿಯಣ್ಣ ಅವರು ಬರೆದಿರುವ ಎರಡು ಪತ್ರಗಳಿವೆ. ನಮ್ಮ ಪೂಜ್ಯ ತಂದೆ ಹಾಗೂ ತಾಯಿಯಂತೆ ಇರುವ ನಮ್ಮ ಮೈಸೂರು ಆಕಾಶವಾಣಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳು. ದಿನಾಂಕ 2/7/26 ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಅಪಘಾತವಾದಾಗ ನಾವುಗಳು ಏನು ಎಚ್ಚರಿಕೆ ತಗೋಬೇಕು, ಹಾಗೆ ನಾವು ಏನು ತಪ್ಪು ಮಾಡಬಾರದು ಮತ್ತು ಆ ಸಮಯದಲ್ಲಿ ಏನು ಮಾಡಬೇಕೆಂದು ಡಾಕ್ಟರ್ ಕುಲ್ದೀಪ್ ಸರ್ ಅವರು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ನಿಜವಾಗಿಯೂ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ. ಇಂತಹ ಕಾರ್ಯಕ್ರಮದಲ್ಲಿ ನಾವುಗಳು ಏನೇನು ಅಂಶಗಳನ್ನು ಅಳವಡಿಸಿಕೊಳ್ಳಬೇಕೆಂದು ತಿಳಿಸುತ್ತಾರೆ, ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆಯೇ ಪ್ರತಿ ಭಾನುವಾರ 6:35 ಪ್ರಸಾರವಾಗುತ್ತಿರುವ ನಾ ಕಸ್ತೂರಿ ಅವರ ಕಸ್ತೂರಿ ಮಾತ್ರೆ ನಗೆ ಜಾತ್ರೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರುತ್ತಿದೆ. SS ಉಮೇಶ್ ಸರ್ ಅವರು, ಡಾಕ್ಟರ್ ಉಮೇಶ್ ಸರ್ ಅವರು ರಚನೆ ರಾಜಾರಾಮ ಅವರು ಚೆನ್ನಾಗಿ ನಡೆಸಿಕೊಡುತ್ತಿದ್ದಾರೆ. ದಿನಾಂಕ 10/7/26 ಶುಕ್ರವಾರ 11:00 ಪ್ರಸಾರವಾದ ಋತುಮಾನ ಶೀರ್ಷಿಕೆ ಸೂಕ್ತವಾಗಿತ್ತು. ಕಾರ್ಯಕ್ರಮ ಮನಮುಟ್ಟುವಂತೆ ಇತ್ತು. ಈ ಸಂಬಂಧ ಆಕಾಶವಾಣಿಗೆ ಕರೆ ಮಾಡಿದವರ ಸಂದೇಶ ಕಳುಹಿಸಿದವರ ಹೃದಯ ಮುಟ್ಟುವಂತಿತ್ತು. ಹಾಗೆ ಮೊದಲ ಸಂಬಳದ ವಿನಿಯೋಗ ಮತ್ತು ಖುಷಿ ಕಣ್ಣಲ್ಲಿ ಆನಂದ ಬಾಷ್ಪ ತರಿಸಿತ್ತು. ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಕಾರ್ಯಕ್ರಮದಲ್ಲಿ ನಮ್ಮ ಯಜಮಾನರು ಅಭಿಪ್ರಾಯ ಹಂಚಿಕೊಂಡರು. ಅರ್ಚನಾ ಆರ್ಯರವರು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸಿಕೊಟ್ಟರು, ಅವರಿಗೆ ಧನ್ಯವಾದಗಳು.
1: ಓಕೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ.
0: ದಿನಾಂಕ 5/6/26 4:00 ಪ್ರಸಾರವಾದ ಪರಿಸರ ದಿನದ ವಿಶೇಷ ರೂಪಕ ಪ್ರಕೃತಿ ಮಾತೆ ಪ್ರಾಣದಾತೆ ರೂಪಕವನ್ನು ಮೈಸೂರು ಕಲಾ ಕೇಂದ್ರದ ಶಿಷ್ಯರು ಪ್ರಸ್ತುತಪಡಿಸಿದ ರೂಪಕ ಚೆನ್ನಾಗಿತ್ತು. ಎಲ್ಲ ಕವಿಗಳ ಗೀತೆಗಳಂತೂ ತುಂಬ ಚೆನ್ನಾಗಿತ್ತು. ಪರಿಸರದ ಬಗ್ಗೆ ವಿಷಯ ಮಾಹಿತಿಗಳು ಅರ್ಥಪೂರ್ಣವಾಗಿ ತಿಳಿಸಿದರು. ಹಾಗೆಯೇ ಕಾಡಿನಿಂದ ಮಳೆ, ಮಳೆಯಿಂದ ಬೆಳೆ ಎಂಬುದು ನಮ್ಮ ನಾಡಿನ ಧ್ಯೇಯ ವಾಕ್ಯ ಚೆನ್ನಾಗಿತ್ತು. ದಿನಾಂಕ 6/6/26 6:45 ಪ್ರಸಾರವಾದ ಪದ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಬಾದರಾಯನ ಸಂಬಂಧ ಮತ್ತು ಭಾವಮಾನ ಎಂಬ ಪದಗಳ ಅರ್ಥವನ್ನು ಕಥೆಯಲ್ಲಿ ಹೇಳಿದ್ದು ಸ್ವಾರಸ್ಯಕರವಾಗಿತ್ತು. ಬಿದರಿ ಅನ್ನೆ ವೃಕ್ಷದಿಂದ ಬಾದರಾಯ ಸಂಬಂಧ ಬಂದದ್ದು ಅನ್ನುವುದನ್ನು ಚೆನ್ನಾಗಿ ವಿವರಿಸಿದರು. ಹಾಗೆಯೇ ತಪ್ಪು ಒಪ್ಪು ಕನ್ನಡ ಪದಗಳ ಬಳಕೆ ಸುಮಧುರ ಹೇಗೆ ಬಳಕೆ ಮಾಡಬೇಕೆಂದು ಸತೀಶ್ ಚಂದ್ರ ಅವರು ತಿಳಿಸಿದರು. ಪದ ಸಂಸ್ಕೃತಿ ಕಾರ್ಯಕ್ರಮ ಪುನಃ ಪ್ರಸಾರ ಮಾಡುತ್ತಿರುವ ನಮ್ಮ ಆಕಾಶವಾಣಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಂಜೆ 5:45 ಮರು ಪ್ರಸಾರ ಮಾಡಿ ಎಂದು ನಮ್ಮ ಅಭಿಪ್ರಾಯ. 9/6/2026 ಮಂಗಳವಾರ 11:00 ಹೊಂಗಿರಣ ಕಾರ್ಯಕ್ರಮದಲ್ಲಿ ವೇಳೆ ವಿಷಯದ ಬಗ್ಗೆ ಹವಾಮಾನ ಇಲಾಖೆ ತಜ್ಞರು ಹಾಗೂ ಧಾರ್ಮಿಕ ಚಿಂತಕರು ನಕ್ಷತ್ರ ಮಳೆಗಳ ಬಗ್ಗೆ ಭಾಸ್ಕರ್ ಅವರು ಚೆನ್ನಾಗಿ ವಿವರವಾಗಿ ಮಾಹಿತಿ ತಿಳಿಸಿದರು. ಕಾರ್ಯಕ್ರಮವಂತೂ ಚೆನ್ನಾಗಿ ಮೂಡಿಬಂತು. ಇದನ್ನು ನಡೆಸಿಕೊಟ್ಟ ತೇಜಸ್ವಿನಿ ಗಿರೀಶ್, BG ಕವಿತಾ, ಲಕ್ಷ್ಮೀನಾರಾಯಣ್ ಸರ್ ಅವರಿಗೆ ಧನ್ಯವಾದ.

0: ವಾದಗಳು ಎಂದು ಹೇಳ್ತಾರೆ ರಾಧಾ ಹಿರಿಯಣ್ಣ ಅವರು.
1: ಪದ ಸಂಸ್ಕೃತಿ ಕಾರ್ಯಕ್ರಮ ಈಗಾಗಲೇ ಸಾಕಷ್ಟು ಬಾರಿ ಮರುಪ್ರಸಾರಗೊಂಡಿರುವಂತಹ ಕಾರ್ಯಕ್ರಮ, ಬೆಳಿಗ್ಗೆ ಒಮ್ಮೆ ಮಾತ್ರ ಅದನ್ನು ಪ್ರಸಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ರಾಧಾ ಅವರಿಗೆ ನಾವು ಹೇಳೋಣ. ಆಹಿರಿ,
0: ಹಾಗೆ ಆಗಲಿ.
1: ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಗೂಳಿ, ಕಾರ್ತಿಕ್ ಹಾಗೂ ನಂದಿತಾ ಅವರ ಧ್ವನಿಯಲ್ಲಿ ಈ ಗೀತೆ ಇದೆ. ಪಿ ಸತ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅನೂಪ್ ಸೀಳಿನ್.

ಕೆಳಗರೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ಪತ್ರೋತ್ತರ ಕಾರ್ಯಕ್ರಮ ಹಾಗೂ ನಿಮ್ಮ ಕರೆಗಳಿಗೆ ನಮ್ಮ ಪ್ರತಿಕ್ರಿಯೆಯನ್ನು ತಾವೆಲ್ಲರೂ ಕೂಡ ಆಲಿಸ್ತಾ ಇದ್ರಿ. ಈಗ ಮಿಂಚಂಚೆಗಳನ್ನು ಓದುವಂತಹ ಸಮಯ. ಎಚ್ ಎನ್ ವಿಶ್ವನಾಥ್ ಅವರು ಮೈಸೂರಿನ ಸರಸ್ವತಿಪುರಂನಿಂದ ಕಳಿಸಿರುವಂತಹ ಮಿಂಚಂಚೆ. ಲಕ್ಷ್ಮೀನಾರಾಯಣ ಹಾಗೂ ಕವಿತಾ ಅವರ ಸಾರಥ್ಯದಲ್ಲಿ 30/6/2026 ಮಂಗಳವಾರ ಪ್ರಸಾರವಾದ ಹೊಂಗಿರಣದ ಹೂರಣದಲ್ಲಿ ಸೈಕಲ್ನ ವೈಶಿಷ್ಟ್ಯಪೂರ್ಣ ಮಾಹಿತಿ ಹೊರಬಂತು. ಸೈಕಲ್ ಯಾನ ಬೈಸಿಕಲ್ ಸಾಮಾನ್ಯವಾಗಿ ಎಲ್ಲರ ಬಾಲ್ಯದಲ್ಲಿ ಅಚ್ಚಳಿಯದ ಸವಿ ನೆನಪುಗಳನ್ನು ಉಳಿಸಿದೆ. ಅಂದು ಸೈಕಲ್ ಒಂದು ಸಾಮಾನ್ಯ ಸಾಗಾಣಿಕಾ ವಾಹನವಾಗಿದ್ದ, ಸೈಕಲ್ ಬಾಡಿಗೆಗೆ ಸೈಕಲ್ ಕೊಡುವ ವ್ಯವಸ್ಥೆಯೊಂದಿಗೆ ಕೆಲ ಕುಟುಂಬಗಳ ನಿರ್ವಹಣೆಗೆ ಅನುಕೂಲವಾಗಿತ್ತು. ಇಂತಹ ಅದ್ವಿತೀಯ ವಾಹನದ ನಾವುಗಳು ಹೊಂದಿರುವ ಮಧುರ ನೆನಪುಗಳ ಬುತ್ತಿ ಮೆಲುಕು ಹಾಕುವಂತೆ ಮಾಡಿದ ನಿಲಯಕ್ಕೆ ಮತ್ತು ಕಾರ್ಯಕ್ರಮ ನಿರೂಪಿಸಿದ ಲಕ್ಷ್ಮೀನಾರಾಯಣ ಹಾಗೂ ಕವಿತಾ ಅವರಿಗೆ ವಂದನೆಗಳು ಅಂತ ಹೇಳಿದ್ದಾರೆ. ದಿನಾಂಕ 26/6/2026 ರಾತ್ರಿ 8 ಗಂಟೆಗೆ ಪ್ರಸಾರವಾದ ಸಂಧ್ಯಾರಾಗ ಕಾರ್ಯಕ್ರಮವು ದಿನಾಂಕ 3/7/2026 ರಾತ್ರಿ 8 ಗಂಟೆಗೆ ಯುವವಾಣಿ ಕಾರ್ಯಕ್ರಮಕ್ಕಾಗಿ ಸಂಧ್ಯಾರಾಗ 4:30 ಪ್ರಸಾರ ಮಾಡಲಾಯಿತು. ಸಾಪ್ತಾಹಿಕವಾಗಿ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಒಂದೇ ನಿಗದಿತ ವೇಳೆಯಲ್ಲಿ ಪ್ರಸಾರ ಮಾಡಿದರೆ ತಪ್ಪದೇ ಆಲಿಸಲು ಅನುಕೂಲವಾಗುತ್ತದೆ. ವಾರಕ್ಕೊಮ್ಮೆ ಬದಲಾವಣೆ ಉಚಿತ ಅಲ್ಲ ಅಂತ ವಿಶ್ವನಾಥ್ ಅವರು ಹೇಳಿದ್ದಾರೆ. ಖಂಡಿತ ಇದನ್ನು ನಾವು ಸಂಬಂಧಪಟ್ಟವರ ಗಮನಕ್ಕೆ ನಾವು ತರುತ್ತೇವೆ. ವಿಶ್ವನಾಥ್ ಅವರೇ, ನಿಮ್ಮ ಆಲೋಚನೆ ಸರಿ ಇದೆ. ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಿಲಯವು ನಿಯಮಿತವಾಗಿ ಪ್ರಸಾರ ಮಾಡುತ್ತಿದೆ. ಅದರಂತೆ ದಿನಾಂಕ 7/7/2026 ಮಂಗಳವಾರ

0: ನಾಲ್ಕು ಗಂಟೆಗೆ ಭಕ್ತ ಪ್ರಹ್ಲಾದ ಹರಿಕಥೆ ಪ್ರಸಾರವಾಗುವುದು ಎಂದು ತಿಳಿಸಲಾಗಿತ್ತು. ಆದರೆ 7/7/2026 ಮಂಗಳವಾರ ಮಧ್ಯಾಹ್ನ 4 ಗಂಟೆಗೆ ಭಕ್ತ ಪ್ರಹ್ಲಾದ ಹರಿಕಥೆಯ ಬದಲಾಗಿ ಗುರುರಾಜುಲು ನಾಯ್ಡು ಅವರ ಲವಕುಶ ಹರಿಕಥೆ ಪ್ರಸಾರ ಮಾಡಲಾಯಿತು, ಕಾರಣ ತಿಳಿಯಲಿಲ್ಲ ಅಂತ ಇವರು ತಮ್ಮ ಪತ್ರದಲ್ಲಿ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತಂದು ಮುಂದಿನ ವಾರ ತಮಗೆ ಇದರ ಬಗ್ಗೆ ವಿವರಣೆಯನ್ನು ನೀಡುತ್ತೇವೆ ವಿಶ್ವನಾಥ್ ಅವರೇ. ಪತ್ರವನ್ನು ಬರೆದಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಶ್ರೀಮತಿ ಕಲಾಪ್ರಸಾದ್ ಅವರ ಮಿಂಚಂಚೆ ಸಾಧಕರ ಸೋಪವನವನ್ನು ಕುರಿತು ನಿಲಯದಿಂದ ಪ್ರಸಾರವಾಗುತ್ತಿರುವ ಸಾಧಕರ ಸೋಪಾನದಲ್ಲಿ ಕವಿ ಜಾನಪದ ತಜ್ಞ ಗೀತ ರಚನೆಕಾರರು ಆದ ಎಸ್ ಕೆ ಕರೀಂ ಖಾನ್ ಅವರ ಪರಿಚಯವಾದದ್ದು ಸಾಕಷ್ಟು ಮಾಹಿತಿಯನ್ನು ತಿಳಿದಂತಾಯಿತು. ದೂರದ ಅಫ್ಘಾನಿಸ್ತಾನದಿಂದ ವಲಸೆ ಬಂದ ಕರೀಂ ಖಾನರ ವಂಶಜರು ನೆಲೆ ನಿಂತದ್ದು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ. ಅಲ್ಲಿ ಕರೀಂ ಖಾನರ ಜನನವಾಗುತ್ತೆ, ಹಾಗೆ ಬೆಳೆಯುತ್ತಾ ಜನಪದ ಕಲೆಯ ಕಡೆಗೆ ಅವರ ಗಮನ ಸೆಳೆಯುತ್ತೆ, ಹಾಗೆ ಪದಗಳನ್ನು ಕಟ್ಟುತ್ತಾ ಗೀತ ರಚನೆಯನ್ನು ಮಾಡುತ್ತಾ ತಮ್ಮ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ. ಇಂತಹ ಮಹಾನ್ ಕವಿಯ ಬಗೆಗಿನ ಮಾಹಿತಿಪೂರ್ಣ ಕಾರ್ಯಕ್ರಮವನ್ನು ಸಾಧಕರ ಸೋಪಾನದಲ್ಲಿ ಪ್ರಸಾರ ಮಾಡಿದುದಕ್ಕೆ ಆಕಾಶವಾಣಿಯಲ್ಲಿ ರೇಖೆ ತುಂಬು ಹೃದಯದ ಧನ್ಯವಾದಗಳು ಅಂತ ಹೇಳಿದ್ದಾರೆ ಕಲಾಪ್ರಸಾದ್ ಅವರು. ನಂಜುಂಡಸ್ವಾಮಿಯವರು ಹೇಳ್ತಾರೆ, ಮಧ್ಯಾಹ್ನ 12:30 ಭಕ್ತಿಗೀತೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ಅಂದರೆ 10ನೇ ತಾರೀಕು. ದಯವಿಟ್ಟು ಶ್ರೀಕಾಂತ್, ಎಸ್ ಶಂಕರ್ ಮತ್ತು ಎಂ ರಾಘವೇಂದ್ರ ಅವರು ಹಾಡಿರುವ ಗೀತೆಗಳನ್ನು ದಯವಿಟ್ಟು ಪ್ರಸಾರ ಮಾಡಿ, ಹಾಗೆ ಶಾಸ್ತ್ರೀಯ ಸಂಗೀತದಲ್ಲಿ ಮ್ಯಾಂಡೊಲಿನ್ ವಾದನ ಪ್ರಸಾರ ಮಾಡಿ, ಹಾಗೆಯೇ ನಿಲಯ ಕಲಾವಿದರ ವಾದ್ಯವೃಂದ ಹೊಸತನ್ನು ಪ್ರಸಾರ ಮಾಡಿ, ಎನ್ ಹೇಮಾ ಅವರ ದಾಸರ ಪದ, ಅರ್ಚನಾ ಅವರ ಅಂಬಾರಕ್ಷಿಸು, ಬಂದು ಕುಂತಿಹಳು ನೋಡಿ, ಗಾಯತ್ರಿಯ ಹಾಗೆ ಸಿ ಎಸ್ ಲಕ್ಷ್ಮಿ ಅವರ ಭಕ್ತಿಗೀತೆಗಳನ್ನು, ಹಾಗೆ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ರಚನೆಗಳನ್ನು ಪ್ರಸಾರ ಮಾಡಿ ಅಂತ ಇವರು ಹೇಳಿದ್ದಾರೆ. ಸ್ವರ್ಣಲತಾ ಮೈಸೂರಿನಿಂದ ಹೇಳ್ತಾರೆ, ದಿನಾಂಕ 9 ರಾತ್ರಿ 10 ಗಂಟೆಗೆ ಪ್ರಸಾರವಾದ ಕರಡಿಯ ಕುಣಿಸುತ್ತ ನಾಟಕ ವನ್ಯಜೀವಿ ಸಂರಕ್ಷಣೆಗೆ ಜಾಗೃತಿ ಮೂಡಿಸುವಂತಹ ನಾಟಕ. ಹಿಂದೆಲ್ಲ ಹೊಟ್ಟೆಪಾಡಿಗಾಗಿ ಕರಡಿ ಆಡಿಸುವವರು ಊರೆಲ್ಲ ಸುತ್ತಾಡ್ತಾ ಇದ್ರು. ಕಾಲ ಬದಲಾದಂತೆ ವನ್ಯಜೀವಿಗಳ ಸಂಖ್ಯೆಯೂ ಕಡಿಮೆಯಾಗುತ್ತಾ ಬಂದಿತು. ಅವುಗಳನ್ನು ಉಳಿಸುವ ಸಲುವಾಗಿ ವನ್ಯಜೀವಿ ಸಂರಕ್ಷಣಾ ಅಭಿಯಾನ ಆರಂಭ ಆಯಿತು. ಜಿ ಶಾಂತಕುಮಾರ್ ಅವರಿಗೆ ಧನ್ಯವಾದಗಳು, ಪ್ರಸಾರ ಮಾಡಿದ ನಿಲಯಕ್ಕೂ ಧನ್ಯವಾದಗಳು. ಅದೇ ದಿನ 10:30 ಪ್ರಸಾರವಾದ ಸವಿನೆನಪು ಕಣ್ಣು ಪದವನ್ನು ಇಟ್ಟುಕೊಂಡು ಪ್ರಸಾರ ಮಾಡಿದ ಗೀತೆಗಳು ಇಷ್ಟವಾಯಿತು. ಆದರೆ ಕೊನೆಯ ಗೀತೆ ಕಂಗಳು ಪದ ಬಂದಿತ್ತು, ಅದರ ಬದಲು ಕಣ್ಣು ಪದದ ಗೀತೆ ಹಾಕಿದ್ದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳಿದರೆ, ಕಣ್ಣು ಕಂಗಳು ಎರಡೂ ಅರ್ಥ ಒಂದೇ ಸ್ವರ್ಣಲತಾ ಅವರೇ. ಇರಲಿ, ನಿಮ್ಮ ಸೂಕ್ಷ್ಮ ಗ್ರಹಿಕೆಗೆ ನಮ್ಮ ಧನ್ಯವಾದಗಳು. ದಿನಾಂಕ 11 ಸಂಜೆ 4 ಪ್ರಸಾರವಾದ ನಾಟಕ ಮರುಳು ಮಾತುಗಳಿಂದ ಜನರನ್ನು ಹೇಗೆ ಮೋಸ ಮಾಡುತ್ತಾರೆ ಎಂಬುದನ್ನು ಅಚ್ಚುಕಟ್ಟಾಗಿ ನಿರೂಪಿಸಿತು. ಇಂತಹವರ ಬಗ್ಗೆ ಜಾಗರೂಕವಾಗಿ ಇರಬೇಕೆಂಬ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿತು. ಮೋಸಗೊಳಿಸುವ ಅನೇಕ ವಿಧಾನಗಳಲ್ಲಿ ಇದು ಒಂದು. ಕಲಾವಿದರೆಲ್ಲ ಸೊಗಸಾಗಿ ಅಭಿನಯಿಸಿದರು, ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾನೆ. ಅಂದು ರಾತ್ರಿ 8 ಗಂಟೆಗೆ ಪ್ರಸಾರವಾದ ಸವಿನೆನಪು ಚಿತ್ರಗೀತೆಗಳು ಮನಸ್ಸು ಪದದಿಂದ ಮಧುರವಾಗಿ ಮೂಡಿಬಂದವು. ಉದ್ಘೋಷಕರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ ಮೈಸೂರಿನ ಸ್ವರ್ಣಲತಾ ಅವರು. ಆಹಿರಿ, ಮತ್ತಷ್ಟು ಮಿಂಚಂಚೆಗಳು ಇವೆ.
1: ಹೌದು, ಶ್ರೀಮತಿ ಕಲಾಪ್ರಸಾದ್ ಬೆಮೆಲ್ ನಗರದಿಂದ ಮಿಂಚಂಚೆಗಳನ್ನು ಕಳಿಸಿದ್ದಾರೆ. ನಿಲಯದಿಂದ ಪ್ರಸಾರವಾಗುತ್ತಿರುವ ಉಮೇಶ್ ಎಸ್ ಎಸ್ ಅವರ ಪ್ರಸ್ತುತಪಡಿಸುತ್ತಿರುವ ಕಸ್ತೂರಿ ಮಾತ್ರೆ ವಾರಕ್ಕೊಂದು ಕೇಳುತ್ತಾ ಕೇಳುತ್ತಾ ನಕ್ಕು ಹಗುರಾಗುವ ಮನಸ್ಥಿತಿಗೆ ನಮ್ಮನ್ನು ಕೊಂಡೊಯ್ಯುತ್ತದೆ. ಆರೋಗ್ಯದ ಗುಟ್ಟು ನಗು ಅಂತಾರೆ, ಆ ನಗುವಿನ ಮಾತ್ರೆ ನಮಗೆ ಆಕಾಶವಾಣಿಯಿಂದ ಸಿಗ್ತಾ ಇರೋದು ಬಹಳ ಖುಷಿ. ಕಾರ್ಯಕ್ರಮವನ್ನು ತಪ್ಪದೆ ಎಲ್ಲ ಕೇಳುಗರು ಕೇಳಲೇಬೇಕು. ಇದರಿಂದ ನಕ್ಕು ನಕ್ಕು ಹಗುರಾಗಿ ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡಲು ಮತ್ತು ಜೀವನೋತ್ಸಾಹ ನೂರ್ಮಡಿಯಾಗುವುದರಲ್ಲಿ ಸಂದೇಹವೇ ಇಲ್ಲ. ಪ್ರಸಾರ ಮಾಡುತ್ತಿರುವ ನಿಲಯಕ್ಕೂ ಪ್ರಸ್ತುತಪಡಿಸುತ್ತಿರುವ ಉಮೇಶ್ ಎಸ್ ಎಸ್ ಅವರಿಗೂ ತುಂಬ ಧನ್ಯವಾದಗಳು. ಭಾನುವಾರದ ಕಾದಂಬರಿ ವಿಹಾರದಲ್ಲಿ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕುತೂಹಲವನ್ನು ಕೆರಳಿಸಿತು, ಭಯವನ್ನು ಕೂಡ. ಕಾಡಿನಲ್ಲಿ ಕಿರುದಾರಿಯಲ್ಲಿ ಇವರಿಬ್ಬರ ಓಡಾಟ, ಹತ್ತಿರದಲ್ಲೇ ಗೋಚರಿಸಿದ ಗಜರಾಜನ ಗಂಭೀರ ನಡೆ, ಸೇತುವೆ ಬಳಿ ಇರುವ ಬಿದಿರಿನ ಪೊದೆ, ಅತ್ತ ಓಡಲೂ ಆಗದೆ ಅಲ್ಲಿ ಕೂರಲೂ ಆಗದೆ ಭಯ ಆತಂಕದಲ್ಲಿ ಆನೆಯ ನಡೆಯನ್ನು ಅನುಸರಿಸಿ ಕೃಪಾಕರ ಮತ್ತು ಸೇನಾನಿಯವರು ಜೀವದ ಹಂಗು ತೊರೆದು ತಮ್ಮ ತಮ್ಮ ಕರ್ತವ್ಯದತ್ತ ಗಮನವನ್ನು ಹರಿಸಿ ಸಂಪೂರ್ಣವಾಗಿ ಕಾಡಿನ ಪ್ರಾಣಿಗಳ ಚಲನವಲನಗಳನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವಲ್ಲಿ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಕಾಡಿನ ಚಿತ್ರಣವನ್ನು ಕಣ್ಮುಂದೆ ಬರುವಂತೆ ಕಟ್ಟಿಕೊಡುತ್ತಿರುವ ಕೆನ್ನಾಯಿಯ ಜಾಡಿನಲ್ಲಿ ಪುಸ್ತಕದ ರುವಾರಿಗಳಿಗೂ ಮತ್ತು ಅಷ್ಟೇ ಆಕರ್ಷಕವಾಗಿ ಪ್ರಸ್ತುತಪಡಿಸುತ್ತಿರುವ ಶಾಂತಕುಮಾರ್ ಅವರಿಗೂ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ. ಎಚ್ ಪಿ ಕಿರಣ್ ಅವರು ನಮಗೆ ಕೆಲವು ಮಿಂಚಂಚೆಗಳನ್ನು ಕಳಿಸಿದ್ದಾರೆ. ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೇಮ್ ಶೋ ಕಾರ್ಯಕ್ರಮ 2 ವರ್ಷ ಪೂರೈಸಿರುವುದು ಸಂತಸದ ಸಂಗತಿ. ಮತೀರಿ ಮನೋರಂಜನೆ ಹಾಗೂ ಶಿಕ್ಷಣದ ಮೂಲಕ ನಮ್ಮಲ್ಲಿ ಕ್ರಿಯಾಶೀಲತೆಯನ್ನು ಮೂಡಿಸುತ್ತಿರುವ ಈ ಕಾರ್ಯಕ್ರಮವು ಇನ್ನೂ ಹಲವಾರು ವರ್ಷಗಳು ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತೇನೆ. ಈ ಕಾರ್ಯಕ್ರಮದ

0: ಅಧಿಕಾರಿಗಳಾದ ಶ್ರೀಯುತ ದಿಗ್ವಿಜಯ್, ಕೀರ್ತನ ಮೇಡಂ ಹಾಗೂ ಚಿನ್ಮಯಿ ಮೇಡಂರವರಿಗೂ ಮತ್ತು ಇಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವ ನಮ್ಮ ಆಕಾಶವಾಣಿ ನಿಲಯಕ್ಕೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ದಿನಾಂಕ 1/7/2026 ರಾಷ್ಟ್ರ ವೈದ್ಯರ ದಿನ ಪ್ರಯುಕ್ತ ಸಾಧನ ಶಿಖರ ಕಾರ್ಯಕ್ರಮದಲ್ಲಿ ಕುಟುಂಬ ವೈದ್ಯರಾದ ಡಾಕ್ಟರ್ ಲಕ್ಷ್ಮೀದೇವಿರವರು ವೈದ್ಯಕೀಯ ಕ್ಷೇತ್ರದಲ್ಲಿನ ತಮ್ಮ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡರು. ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ಪ್ರಸ್ತುತಪಡಿಸಿದ ಕೀರ್ತನ ಮೇಡಂರವರಿಗೂ ಹಾಗೂ ಆಕಾಶವಾಣಿ ನಿಲಯಕ್ಕೂ ನನ್ನ ಧನ್ಯವಾದಗಳು. 2/7/2026 ಬೆಳಗ್ಗೆ 6:35 ಹೊತ್ತಿಗೆ ಪ್ರಸಾರವಾದ ದೈಹಿಕ ದೀಕ್ಷೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕುಲ್ದೀಪ್ ರವರು ಅಪಘಾತ ಆದ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾತು ಜನಸಾಮಾನ್ಯರು ಮಾಡುವ ತಪ್ಪುಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಡಾಕ್ಟರ್ ಕುಲ್ದೀಪ್ ರವರಿಗೂ ಹಾಗೂ ಆಕಾಶವಾಣಿ ನಿಲಯಕ್ಕೂ ನನ್ನ ಧನ್ಯವಾದಗಳು. 3/7/2026 ಬೆಳಗ್ಗೆ 11:00 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀಯುತ ಜಿಕೆ ವೆಂಕಟೇಶ್ ರವರ ಬಗ್ಗೆ ಮೂಡಿಬಂದ ಕಾರ್ಯಕ್ರಮ ಸೊಗಸಾಗಿತ್ತು. ಜಿಕೆ ವೆಂಕಟೇಶ್ ರವರು ಅವರ ಮೊಮ್ಮಗಳಾದ ನಾಡಿನ ಸುಪ್ರಸಿದ್ಧ ಗಾಯಕಿ ಶ್ರೀಮತಿ ವಾಣಿ ಹರಿಕೃಷ್ಣರವರ ಸಂಗೀತದ ಪಯಣದಲ್ಲಿ ಜಿಕೆ ವೆಂಕಟೇಶ್ ರವರು ನಿರ್ವಹಿಸಿದ ಪಾತ್ರವನ್ನು ಸವಿಸ್ತಾರವಾಗಿ ತಿಳಿಸಿದರು. ಶ್ರೀಯುತ ಜಿಎನ್ ಮಂಜುನಾಥ್ ರವರು ಸಮಯೋಚಿತ ಪ್ರಶ್ನೆಗಳನ್ನು ಕೇಳಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದರು. ಇಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಆಕಾಶವಾಣಿ ನಿಲಯಕ್ಕೆ ನನ್ನ ಧನ್ಯವಾದಗಳು ಎಂದು ಹೇಳ್ತಾರೆ ಎಚ್ ಪಿ ಕಿರಣ್ ಅವರು.
1: ಕಿರಣ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಆಹಿರಿ
0: ಅವರದೇ ಮತ್ತೊಂದು ಮಿಂಚಂಚೆ ಕೂಡ ಇದೆ. 4/7/2026 ಬೆಳಗ್ಗೆ 11:00 ಪ್ರಸಾರವಾದ ನಮ್ಮೂರ ಹೆಸರು ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿಬಂತು. ಮೈಸೂರಿನ ಜನಪ್ರಿಯ ಇಟ್ಟಿಗೆ ಗೂಡಿನ ಸಂಪೂರ್ಣ ವಿವರಗಳನ್ನು ಶ್ರೀಯುತ ಡಾಕ್ಟರ್ ಮೈಸೂರು ಮೇಶ್ರವರು ಸವಿಸ್ತಾರವಾಗಿ ವಿವರಿಸಿದರು. ಮಂಡ್ಯ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳು ಮನ ಮುಟ್ಟುವಂತೆ ತಿಳಿಸಿದರು. ಇಂತಹ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಮೈಸೂರು ಉಮೇಶ್ರವರಿಗೆ ಮತ್ತು ನಿಲಯಕ್ಕೆ ಧನ್ಯವಾದಗಳು. ಅದೇ ದಿನ ರಾತ್ರಿ 8:00 ಪ್ರಸಾರವಾದ ಕರಡಿಯ ಕುಣಿತ ನಾಟಕವು ಶ್ರೀಯುತ ಶಾಂತಕುಮಾರ್ ಅವರ ನಿರ್ದೇಶನದಲ್ಲಿ ಅತ್ಯುತ್ತಮವಾಗಿ ಮೂಡಿಬಂತು. ಅದರಲ್ಲಿ ಕರಡಿ ಕುಣಿಸುವವರ ಹಾಗೂ ಕರಡಿಯ ಬಗ್ಗೆ ಇರುವ ಭಾವನಾತ್ಮಕ ಸಂಬಂಧಗಳು ಮತ್ತು ಮುಂದಿನ ತಲೆಮಾರು ಇಂತಹ ಪ್ರಾಣಿ ಹಿಂಸೆಯನ್ನು ನಿಲ್ಲಿಸಬೇಕೆಂದು ಸಮಾಜಕ್ಕೆ ನೀಡಿದ ಸಂದೇಶ ಸೊಗಸಾಗಿತ್ತು. ಪಾತ್ರಧಾರಿಗಳು ತಮ್ಮ ಪಾತ್ರಕ್ಕೆ ಸಹಜತೆಯನ್ನು ನೀಡಿ ನಾಟಕಕ್ಕೆ ಮೆರುಗು ತಂದರು. ಇಂತಹ ಅದ್ಭುತ ಮತ್ತು ವೈವಿಧ್ಯಮಯ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿರುವ ಆಕಾಶವಾಣಿ ನಿಲಯಕ್ಕೆ ನನ್ನ ಅನಂತ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ.
1: ಇವೆಲ್ಲವೂ ಕೂಡ ಎಚ್ ಪಿ ಕಿರಣ್ ಅವರ ಮಿಂಚಂಚೆಗಳು. ಈಗ ಇಲ್ಲಿ ಒಂದು ಪತ್ರ ಇದೆ. ಈ ಪತ್ರವನ್ನ ಬರೆದಿರುವಂತವರು ಮೈಸೂರಿನ ಹೂಟಗಳ್ಳಿಯ ಪುಷ್ಪ ಅವರು. ಮೈಸೂರು ಆಕಾಶವಾಣಿಯ ನಿಲಯ ನಿರ್ದೇಶಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಜುಲೈ 3 ಶುಕ್ರವಾರ ಬೆಳಗ್ಗೆ 9:00 ಪ್ರಸಾರವಾದ ಯೋಗವಾಣಿ ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು. ಯೋಗ ಮತ್ತು ಒತ್ತಡ ನಿರ್ವಹಣೆಯ ಬಗ್ಗೆ ಶ್ರೀನಿವಾಸ್ ಆರ್ಕ ಅವರು ಒಳ್ಳೆಯ ಮಾಹಿತಿಯನ್ನು ತಿಳಿಸಿಕೊಟ್ರು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಎನ್ ಕೇಶವಮೂರ್ತಿ ಅವರಿಗೆ ಧನ್ಯವಾದಗಳು. ಹಾಗೂ ಅದೇ ದಿನ ಬೆಳಗ್ಗೆ 11:00 ಪ್ರಸಾರವಾದ ಕಾಮನಬಿಲ್ಲು ಕಾರ್ಯಕ್ರಮ ತುಂಬ ಸೊಗಸಾಗಿತ್ತು. ಸಂಗೀತ ನಿರ್ದೇಶಕರಾದ ಜಿ ಕೆ ವೆಂಕಟೇಶ್ ಅವರ ಕುರಿತು ಅವರ ಮೊಮ್ಮಗಳಾದ ವಾಣಿ ಹರಿಕೃಷ್ಣ ಅವರು ತುಂಬ ಸೊಗಸಾಗಿ ಮಾತನಾಡಿದರು. ಅವರ ರಾಗ ಸಂಯೋಜನೆ ಮಾಡಿರುವ ಹಾಡುಗಳನ್ನು ಆಗಾಗ ನಾವು ಆಕಾಶವಾಣಿಯಲ್ಲಿ ಕೇಳ್ತಾ ಇರ್ತೇವೆ. ಅವರ ಯಾವ ಹಾಡಿನಲ್ಲೂ ಕೂಡ ಸಂಗೀತದ ಅಬ್ಬರವಿಲ್ಲ. ಹಾಡುಗಳನ್ನು ಪದೇ ಪದೇ ಕೇಳಬೇಕೆಂದೆನಿಸುತ್ತದೆ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ ಜಿ ಎನ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಜುಲೈ 4 ಶನಿವಾರ 11:00 ಪ್ರಸಾರವಾದ ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಳನಿಸ್ವಾಮಿ ಅವರು ಗುಂಡ್ಲುಪೇಟೆಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಬಗ್ಗೆ ತುಂಬ ವಿವರವಾದ ಮಾಹಿತಿಗಳನ್ನು ತಿಳಿಸಿಕೊಟ್ರು. ಹಾಗೂ ಡಾಕ್ಟರ್ ಮೈಸೂರು ಉಮೇಶ್ ಅವರು ಮೈಸೂರಿನ ಇಟ್ಕೆಗೂಡಿನ ಸ್ಥಳದ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ಮೈಸೂರಿಗೆ ಬಂದ ಶುರುವಿನಲ್ಲಿ ನಾನು ಲೀಗಲ್ ಆಫೀಸ್ ಒಂದರಲ್ಲಿ ಟೆಲಿಕಾಲಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದೆ. ಆಗ ಇಟ್ಕೆಗೂಡಿನ ವ್ಯಕ್ತಿಯೋರ್ವರಿಗೆ ಫೋನ್ ಮಾಡಿ ಮಾತನಾಡಬೇಕಿತ್ತು. ಈ ಊರಿನ ಹೆಸರು ಕೇಳಿ ನನಗೆ ತುಂಬ ಆಶ್ಚರ್ಯವಾಯಿತು. ಈ ಸ್ಥಳದ ಮಾಹಿತಿಯನ್ನು ತಿಳಿಸಿಕೊಟ್ಟದ್ದಕ್ಕೆ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೆ ಧನ್ಯವಾದಗಳು. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕಾರ್ಯಕ್ರಮದ ಮಧ್ಯೆ ಒಳ್ಳೊಳ್ಳೆ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇರ್ತೀರಾ, ಇದರಿಂದ ನಮಗೆ ಕಾರ್ಯಕ್ರಮವನ್ನು ಕೇಳಲು ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ದಾರೆ. ಜುಲೈ 4 ನಮ್ಮೂರ ಹೆಸರು ಕಾರ್ಯಕ್ರಮದಲ್ಲಿ ದೇವತಾ ಮನುಷ್ಯ ಚಿತ್ರದ ಹಾಡೊಂದನ್ನು ಪ್ರಸಾರ ಮಾಡಲಾಯಿತು. ನನಗೆ ತುಂಬ ಪ್ರಿಯವಾದ ಹಾಡಿದು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ಡಾಕ್ಟರ್ ಮೈಸೂರು ಉಮೇಶ್ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಪ್ರತಿ ಸೋಮವಾರ 11:00 ಪ್ರಸಾರವಾಗುತ್ತಿರುವ ಗೇಮ್ ಶೋ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮಾಹಿತಿಯನ್ನು ಒಳಗೊಂಡಿರುವಂಥದ್ದು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿರುವ ದಿಗ್ವಿಜಯ್ ಬಿ, ಕೀರ್ತನ ವಿ,

0: ನಿಂತಿತ್ತು. ಕರಡಿ ಆಡಿಸುವ ನರಸಪ್ಪ ಹಾಗೂ ಆತನ ಕರಡಿ ಸಿಂಬ ಇಬ್ಬರ ಜೀವನದಲ್ಲಿ ನಡೆಯುವ ಘಟನೆ ಅದ್ಭುತವಾಗಿ ಮೂಡಿಬಂತು. ಕರಡಿ ಆಡಿಸುವ ಪ್ರಸಂಗ, ಕರಡಿಯ ಧ್ವನಿ ಸಂಯೋಜನೆ, ಜನಪದವಾದಿಗಳು ಒಂದುಗೂಡಿ ಒಂದು ರೀತಿಯ ಚಿತ್ರಣ ಕಣ್ಣು ಮುಂದೆ ಮೂಡಿಬರುವಂತೆ ಭಾಸವಾಯಿತು. ಸರ್ಕಾರ ಮಾಡುವ ಕಾನೂನುಗಳಿಂದ ಒಳ್ಳೆಯ ಹಿತಾಸಕ್ತಿ ಇದ್ದರೂ ಅದರಿಂದ ಸಾಮಾನ್ಯ ಜನರ ಜೀವನದ ಮೇಲೆ ಆಗುವ ವ್ಯತಿರಿಕ್ತ ಪರಿಣಾಮ ಕಥೆಯಲ್ಲಿ ವ್ಯಕ್ತವಾಯಿತು. ಪ್ರಸ್ತುತ ಪಾದಚಾರಿ ರಸ್ತೆ ತೆರವು ಮಾಡುತ್ತಿರುವ ಯೋಜನೆಯಿಂದಲೂ ಹಲವು ಬೀದಿ ಬದಿ ವ್ಯಾಪಾರಿಗಳಿಗೆ ಹಾಗೂ ಅವರ ಜೀವನಕ್ಕೆ ಮಾರಕವಾಗಿದೆ. ಇದರ ಉದ್ದೇಶ ಒಳ್ಳೆಯದೇ ಆದರೆ ಎಲ್ಲರ ಒಳಿತನ್ನು ಮನಗಂಡು ಅದನ್ನು ಕಾರ್ಯಗತ ಮಾಡಬೇಕು ಎಂಬುದು ನನ್ನ ಅನಿಸಿಕೆ. ನಾಟಕದ ಎಲ್ಲ ಪಾತ್ರಧಾರಿಗಳಿಗೆ, ಸಂಕಲನ ನಿರ್ಮಾಣ ನಿರ್ದೇಶನದಲ್ಲಿ ಶ್ರಮ ವಹಿಸಿದ ಎಲ್ಲರಿಗೂ ಅಭಿನಂದನೆಗಳು. ಇನ್ನಷ್ಟು ಉತ್ತಮ ನಾಟಕಗಳನ್ನು ಕೇಳುವ ನಿರೀಕ್ಷೆಯಲ್ಲಿದ್ದೇನೆ ಎಂದು ಅವರು ತಿಳಿಸುತ್ತಾರೆ. ಜಯಶ್ರೀ ಪಿರಿಯಾಪಟ್ಟಣದಿಂದ ನಮಗೆ ಪತ್ರವೊಂದನ್ನು ಕಳಿಸಿದ್ದಾರೆ. ನನ್ನ ಒಲವಿನ ಆಕಾಶವಾಣಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನನ್ನ ನಮಸ್ಕಾರಗಳು. ಪ್ರತಿದಿನದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರುತ್ತಿವೆ. ಇನ್ನು ವಾರಕ್ಕೊಮ್ಮೆ ಪ್ರಸಾರವಾಗುವ ಗೇಮ್ ಶೋ ತುಂಬ ಅದ್ಭುತವಾಗಿ ಮೂಡಿಬರುತ್ತಾ ಇದೆ. ಗೇಮ್ ಶೋ ಕಾರ್ಯಕ್ರಮಕ್ಕೆ 2 ವರ್ಷ ತುಂಬಿದೆ ಎಂದರೆ ನಂಬುವುದಕ್ಕೆ ಆಗ್ತಾ ಇಲ್ಲ. ಈ ಕಾರ್ಯಕ್ರಮಕ್ಕೆ 2ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮ ನಡೆಸಿಕೊಡುವ ತ್ರಿಮೂರ್ತಿಗಳು ಅಂದರೆ ದಿಗ್ವಿಜಯ್ ಸರ್, ಕೀರ್ತನಾ ಮೇಡಮ್ ಮತ್ತು ಚಿನ್ಮಯಿ ಮೇಡಮ್ ರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮ ವಾರದಿಂದ ವಾರಕ್ಕೆ ತುಂಬ ವಿಭಿನ್ನವಾಗಿರುತ್ತದೆ. ವಾರಕ್ಕೊಂದು ವಿಷಯದ ಬಗ್ಗೆ ಚರ್ಚೆ ಮಾಡುತ್ತೀರಾ, ಹಾಗಾಗಿ ಪ್ರತಿಯೊಬ್ಬರಿಗೂ ಈ ವಾರ ಕಾನ್ಸೆಪ್ಟ್ ಏನಿರಬಹುದು ಎಂಬ ಕುತೂಹಲವಿರುತ್ತದೆ. ಇದೇ ತರಹ ಕರೆಗೊಂದು ಗೀತೆಯಲ್ಲೂ ಸ್ವಲ್ಪ ಬದಲಾವಣೆ ಮಾಡಿ, ಅಂದರೆ ಇಲ್ಲೂ ಕೂಡ ವಾರಕ್ಕೊಂದು ಕಾನ್ಸೆಪ್ಟ್ ಅಂದರೆ 1960-70 ಅವಧಿಯಲ್ಲಿ ಬಿಡುಗಡೆಯಾದ ಚಿತ್ರಗಳ ಹಾಡು ಅಥವಾ ಒಬ್ಬ ಡೈರೆಕ್ಟರ್, ಉದಾಹರಣೆಗೆ ಪುಟ್ಟಣ್ಣನವರ ನಿರ್ದೇಶನದ ಗೀತೆಗಳು, ವಾರಕ್ಕೊಬ್ಬ ನಟ ನಟಿಯರ ಹಾಡುಗಳು, ಹೀಗೆ ಮಾಡಿದರೆ ಎಲೆಮರಿಯ ಕಾಯಿಯಂತಿರುವ ಎಷ್ಟೋ ಹಾಡುಗಳು ಜನರಿಗೆ ನೆನಪಾಗುತ್ತದೆ. ಇನ್ನು ಪದ ಸಂಸ್ಕೃತಿ ಕಾರ್ಯಕ್ರಮದ ಬಗ್ಗೆ ಎಷ್ಟು ಹೊಗಳಿದರೂ ಸಾಲದು, ಏಕೆಂದರೆ ನಾವು ಹುಟ್ಟಿದಾಗಿನಿಂದಲೂ ಕನ್ನಡವನ್ನೇ ಮಾತನಾಡುತ್ತಿದ್ದೇವೆ. ಆದರೆ ಎಷ್ಟೋ ತಪ್ಪುಗಳಿರುತ್ತವೆ ಮತ್ತು ಒಂದೊಂದು ಪದಕ್ಕೂ ಎಷ್ಟು ಅರ್ಥಗಳಿರುತ್ತವೆ. ಈ ಕಾರ್ಯಕ್ರಮ ನಡೆಸಿಕೊಡುವ ಪ್ರತಿಯೊಬ್ಬರೂ ಅದೆಷ್ಟು ಸೊಗಸಾಗಿ ಅರ್ಥೈಸಿ ಹೇಳುತ್ತಾರೆ, ತುಂಬ ಖುಷಿಯಾಗುತ್ತಿದೆ. ಮತ್ತು ಉಮೇಶ್ ಸರ್ ಅವರ ಶೀರ್ಷಿಕೆ ಗೀತೆ ತುಂಬ ಚೆನ್ನಾಗಿದೆ, ಅವರಿಗೂ ಧನ್ಯವಾದಗಳು ಎಂದು ಅವರು ತಿಳಿಸ್ತಾರೆ.
1: ಜಯಶ್ರೀ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಬಹುಶಃ ಇವತ್ತಿನ ಕಡೆಯ ಪತ್ರ ಅಂತ ನಾವು ಅಂದ್ಕೊಳ್ಳೋಣ.
0: ಹೌದು, ಮಹೇಶ್ ನಾಯಕ್ ಅವರ ಪತ್ರ
1: ನಂಜನಗೂಡಿಂದ.
0: ಹೌದು, ನಮ್ಮ ಮೈಸೂರು ಆಕಾಶವಾಣಿಯ ಕೇಳುಗರ ಕರ್ಣಗಳಿಗೆ ಉತ್ತಮ ಮನೋರಂಜನಾ ಕಾರ್ಯಕ್ರಮಗಳ ರಸದೌತಣವನ್ನು ಉಣಬಡಿಸುತ್ತಿದ್ದು ಗ್ರಾಮೀಣ ಸೊಗಡಿನ ಹಳ್ಳಿಗಾಡಿನ ಪದಗಳಿಗೆ ಸಿಂಹಪಾಲು ಒದಗಿಸುತ್ತಿರುವುದು ಸಂತಸದ ವಿಷಯ. ಜಾನಪದ ಗೀತೆಗಳು ಬೇರೆ ಎಲ್ಲ ಗೀತೆಗಳಿಗಿಂತ ವಿಭಿನ್ನ ಹಾಗೂ ಬಹಳ ಅರ್ಥಪೂರ್ಣ ಮನ್ನಣೆ ಉಳ್ಳದ್ದು. ಮಳವಳ್ಳಿ ಮಹದೇವಸ್ವಾಮಿ, ಗುರುರಾಜುಲು ನಾಯ್ಡು, ಪಿಕೆ ರಾಜಶೇಖರ್, ಅಮ್ಮ ರಾಮಚಂದ್ರ, ಅಪ್ಪಗೆರೆ ತಿಮ್ಮರಾಜು, ಶ್ರೀದೇವಿ ನಚಿಕೇತ್, ಹೀಗೆ ಹಲವಾರು ಮಂದಿ ಜಾನಪದ ಗಾಯಕರು ಗ್ರಾಮೀಣ ಪದಗಳ ರಸದೌತಣ ನೀಡುತ್ತಿದ್ದಾರೆ. ಡಾಕ್ಟರ್ ಮೈಸೂರು ಉಮೇಶ್ ರವರು ಹಳ್ಳಿ ಹಾಡು ಪದಪಾದ ಹಾಡು ಪಾಡಿನಲ್ಲಿ ನಮ್ಮ ತಾಯಂದಿರು
1: ಹಾಡುವಂತ ಗೀತೆಗಳು ಅವು.
0: ಸೋಬಾನಿ ಪದ, ದ್ಯಾವರ ಪದ, ಕೂಸು ತೂಗುವ ಪದ, ಪೈರು ಹಾಕುವ ಪದ,
1: ಹೊಲಗದ್ದೆಗಳಲ್ಲಿ ಪೈರು ಹಾಕುವ ಪದ ಅಂತ ಹೇಳಿ ನಾಟಿ ಪದ ಅಂತ ಹೇಳ್ತಾರೆ. ಕೂಸು ತೂಗುವ ಪದ ಅಂತಲ್ಲ, ಅದು ದೂರಿ ಹಾಡು ಅಥವಾ ಜೋಗುಳದ ಹಾಡು ಅಂತ ಹೇಳ್ತಾರೆ. ಮುಂದುವರಿಸಿ.
0: ಹೊಲಗದ್ದೆಗಳಲ್ಲಿ ಕಸ್ತು ಮಾಡುವ ಹಲವಾರು ಪದಗಳನ್ನು ಆಡಿಸಿದ್ದಾರೆ. ತತ್ವ ಸಂಚಾರದಲ್ಲಿ ಲಾವಣಿ ಪದ, ಕೋಲಾಟದ ಪದ, ತತ್ವ ಪದ, ರಾಗಿ ಬೀಸುವ ಪದ, ಭತ್ತ ತೂರುವ ಕಾಯಕಗಳಲ್ಲಿ ಮೈಮರೆತು ಗುನುಗುವ ಗೀತೆಗಳು ಅದ್ಭುತವಾದವು. ನಂಜನಗೂಡು ಒಂದು ದೊಡ್ಡ ತಾಲೂಕು ಕೇಂದ್ರ, ಇದರಲ್ಲಿ 20 ಹಳ್ಳಿಗಳು ಒಳಗೊಂಡಿವೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ 140 ಹಳ್ಳಿಗಳು 60 ಹಳ್ಳಿಗಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ 60 ಹಳ್ಳಿಗಳು ಮತ್ತು ಚಾಮರಾಜ ಲೋಕಸಭಾ ಕ್ಷೇತ್ರವಾಗಿದೆ. ಈ 200 ಹಳ್ಳಿಗಳಲ್ಲೂ ಹಲವಾರು ಕಲಾವಿದರುಗಳಿದ್ದಾರೆ ಹಾಗೂ ಕಲೆಗಳು ಇವೆ. ಹಾರ್ಮೋನಿಯಂ ಬಾರಿಸುವುದು, ತಬಲ ಬಾರಿಸುವುದು, ತಾಳ, ತಂಬೂರಿ, ಕಂಜರ, ಘಟ, ಕೊಳಲು, ತಮಟೆ, ಪಿಟೀಲು, ಕ್ಲಾರಿಯೋನೆಟ್, ಚಿಲಂಗು, ಗೆಜ್ಜೆ, ಜಾಗಟೆ, ಶಂಖ, ಮೃದಂಗ, ಗಿಲಕಿ ವಾದ್ಯ, ಡೋಲು, ಕಂಸಾಳೆ, ಹೀಗೆ ಹಲವಾರು ವಿಧಗಳಿವೆ. 200 ಹಳ್ಳಿಗಳಲ್ಲಿ 10-20 ಹಳ್ಳಿಗಳ ಹಿರಿಯ ಕಲಾವಿದರು ಇಂದು ಸಹ

0: ಊರೂರು ಮ್ಯಾಲೆ ಕ್ವಾರಣ್ಯ ಭಿಕ್ಷೆ ಮಾಡಿ ನಾವು ಆಕಾಶವಾಣಿಯ ಎ ಗ್ರೇಡ್ ಕಲಾವಿದರೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ, ಸ್ವಾಭಿಮಾನದಿಂದ ಹೊಟ್ಟೆಪಾಡು ಸಾಗಿಸುತ್ತಿದ್ದಾರೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಆಧುನಿಕತೆ ಬೆಳೆದಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹವ್ಯಾಸಿ ಕಲಾವಿದರಿಗೆ ಅವಶ್ಯಕತೆ ಇರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕಲೆಯನ್ನು ಮುಂದಿನ ತಲೆಮಾರಿನ ಪೀಳಿಗೆಯು ಇಷ್ಟಪಟ್ಟು ಒಪ್ಪಿಕೊಳ್ಳುವಂತೆ ಪ್ರಾಮಾಣಿಕವಾಗಿ ಶ್ರಮಿಸಬೇಕಾಗಿ ಸವಿನಯ ಪ್ರಾರ್ಥನೆ ಎಂದು ಅವರು ತಿಳಿಸಿದರು.
1: ನಮ್ಮ ಜನಪದ ಬದುಕು, ಜನಪದ ಕಲಾವಿದರ ಬಗೆಗೆ ವಿಶೇಷವಾದಂತಹ ಕಾಳಜಿಯನ್ನು ಪತ್ರದ ಮೂಲಕ ವ್ಯಕ್ತಪಡಿಸಿರುವಂತಹ ನಂಜನಗೂಡಿನ ಮಹೇಶ್ ನಾಯಕ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಬಹುಶಃ ಆಹಿರಿ ಬಂದಿರುವ ಎಲ್ಲ ಪತ್ರಗಳನ್ನು ಓದಿದ್ದೇವೆ. ಕಳೆದ ವಾರ ಮಿಕ್ಕಿಕೊಂಡಂತಹ ಪತ್ರಗಳು, ಈ ವಾರ ಬಂದಂತಹ ಪತ್ರಗಳು, ಎಲ್ಲ ಪತ್ರಗಳನ್ನು ಮಿಂಚಂಚುಗಳನ್ನು ಓದಿ ಮುಗಿಸಿದ್ದೇವೆ. ಒಂದೆರಡು ಕರೆಯನ್ನು ಸ್ವೀಕರಿಸಿ ಇಂದಿನ ಕಾರ್ಯಕ್ರಮಕ್ಕೆ ನಾವು ವಿದಾಯವನ್ನು ಹೇಳೋಣ.
0: ಖಂಡಿತ. ಹಲೋ ಆಕಾಶವಾಣಿ.
2: ಹಲೋ ನಮಸ್ಕಾರ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನೀವು 11:30 ಮಿಂಚಿನ ಕಾರ್ಯಕ್ರಮ ಓದಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ಮುಗಿಸಿದ್ರಿ, ನಾವು ಕರೆ ಮಾಡೋರು ಏನ್ ಮಾಡ್ಬೇಕು?
1: ಹಲೋ, ತಮ್ಮ ಹೆಸರು ಹೇಳಿ.
2: ಸರ್ ಉಮೇಶ್ ಸರ್ ನಮಸ್ಕಾರ.
1: ನಮಸ್ಕಾರ, ತಮ್ಮ ಹೆಸರು?
2: ನಾನು ಗುಂಡ್ಲುಪೇಟ ತಾಲೂಕು ಬೆಳವಾಡಿ ರಾಮಚಂದ್ರ.
1: ಬೆಳವಾಡಿ ರಾಮಚಂದ್ರ ಅವರೇ, ಏನು ಅಂತಂದ್ರೆ ನಾವೀಗಷ್ಟೇ ಹೇಳಿದ್ವಿ, ಅದನ್ನ ದಯವಿಟ್ಟು ಕೇಳಿದ್ದೀರಿ ಅಂತ ಅನ್ಕೊಳ್ತೇನೆ. ಕಳೆದ ಬಾರಿ ಉಳ್ಕೊಂಡಂತಹ ಪತ್ರಗಳನ್ನ ನಾವು ಈ ಬಾರಿ ಓದಿ ಮುಗಿಸ್ಲೇಬೇಕು, ಮುಂದಿನ ವಾರಕ್ಕೆ ಇನ್ನೊಂದಷ್ಟು ಜಾಸ್ತಿ ಆಗ್ಬಿಡ್ತದಲ್ವಾ? ಆ ಕಾರಣಕ್ಕೆ ನೀವು ನಮ್ಮ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡ್ಕೋಬೇಕು. ಏನಾಗುತ್ತೆ, ಈಗ ನೀವೇ ಪತ್ರವನ್ನ ಬರ್ದಿದ್ರಿ ಅಂತ ಅನ್ಕೊಳ್ಳೋಣ. ಅಲ್ಲ, ಕೇಳಿಸ್ಕೊಳ್ಳಿ, ಬರ್ದಿದ್ರಿ ಅಂತ ಅನ್ಕೊಳ್ಳೋಣ, ಬರ್ದಿದ್ರಿ ಅಂತ ಅನ್ಕೊಳ್ಳೋಣ, ಏನಾಗುತ್ತೆ ನನ್ನ ಪತ್ರವನ್ನ ಓದ್ಲಿಲ್ಲ ಅನ್ನುವಂತಹ ಬೇಸರ ತಮಗೂ ಕೂಡ ಆಗುತ್ತೆ. ಹೇಗೆ ನಿಮ್ಗೆ ಕರೆ ಸಿಗ್ಲಿಲ್ಲ ಅನ್ನುವಂತ ಬೇಸರದಿಂದ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀರೋ, ಪತ್ರವನ್ನ ಶ್ರಮ ಪಟ್ಟು ಬರೆದಿರುವಂತವರ ಪತ್ರವನ್ನ ನಿಗದಿತ ವಾರದಲ್ಲಿ ನಾವು ಓದ್ಲಿಲ್ಲ ಅಂತಂದ್ರೆ ಅವ್ರಿಗೂ ಕೂಡ ನೋವಾಗುತ್ತೆ. ಆದ್ರಿಂದ ಈಗ ನಿಮ್ಗೆ ಕರೆ ಸಿಕ್ಕಿದೆ, ಕಾರ್ಯಕ್ರಮಗಳನ್ನ ಕುರಿತು ಹೇಳಿ.
2: ಅನುಪಮ ಮೇಡಮ್ ರಿಟೈರ್ಡ್ ಆಗಿ ಹೋದ್ರು, ಕದ್ದಿ ಕಾರ್ಯಕ್ರಮ ಹೋಯ್ತು, ಚಟ್ಪಟ್ ಕಾರ್ಯಕ್ರಮ ಮೀರಾ ಮೇಡಮ್ ನಮ್ಮ ಪ್ರಭುಸ್ವಾಮಿ ಮನೆ ಮಂತ್ರ ಹೋದ್ರು, ಅದು ಹೋಯ್ತು. ಅಲ್ಲಿಂದ ಕಥೆಯಲ್ಲಿ ಉತ್ತರ ಅದು ಹೋಯ್ತು. ಆದಿಯಲ್ಲಿ ಕಂಡ ಮುಖ ಅದು ಹೋಯ್ತು. ಒಳ್ಳೊಳ್ಳೆ ಕಾರ್ಯಕ್ರಮ ಬೇಕಾಗ್ತಾ ಇದ್ರೆ ಯಾಕೆ
1: ಏನಾಗುತ್ತೆ, ಆಕಾಶವಾಣಿ ಆರಂಭವಾಗಿ 90-91 ವರ್ಷಗಳು ಕಳೆದು ಹೋಗಿವೆ. ಆಯ್ತಾ, ಅಲ್ಲಿಂದ ನೀವು ನೋಡ್ಕೊಂಡು ಬಂತು ಅಂತಂದ್ರೆ 100,000-1,000 ಕಾರ್ಯಕ್ರಮಗಳು ಪ್ರಾರಂಭವಾಗಿ ಒಂದು ಹಂತವನ್ನ ಮುಟ್ಟಿ ಮುಕ್ತಾಯಗೊಂಡಿರುವಂತದನ್ನ ನಾವು ನೋಡಿದ್ದೇವೆ. ಇದೊಂದು ನಿರಂತರವಾಗಿ ಚಲಿಸುವಂತ ಪಯಣ ಇದು. ಅದರಿಂದ ಒಂದೇ ಕಡೆ ನಿಂತ್ಕೊಂಡ್ರೆ ಅದು ಎಲ್ಲೋ ಒಂದ್ ಕಡೆ ಅದು ಕೆಸರ ಆಗ್ಬಿಡುತ್ತದೆ, ಅಥವಾ ಅದೊಂಥರ ಮನಸ್ಸಿಗೆ ಏನಪ್ಪ ಇದನ್ನ ಹೇಳ್ತಾ ಇದಾರೆ ಅಂತ ಅನಿಸುತ್ತೆ. ಅದರಿಂದ ಬದಲಾದಂತ ಕಾಲಘಟ್ಟಕ್ಕೆ ಹರಿತಾ ಇರುವಂತ ನೀರು ಹೇಗೆ ಬದಲಾಗುತ್ತೋ ಹಾಗೇನೆ ಕಾಲಘಟ್ಟಕ್ಕೆ ನಾವು ಕಾರ್ಯಕ್ರಮಗಳನ್ನ ಬೇರೆ ಬೇರೆ ರೂಪಿಸಬೇಕಾಗತ್ತೆ, ಪ್ರಸಾರ ಮಾಡಬೇಕಾಗತ್ತೆ. ಅದು ಆಕಾಶವಾಣಿಯ ಒಂದು ನಿಯಮ.
2: ಹೌದು ಸರ್,
1: ಅದೇ ಕಾರ್ಯಕ್ರಮ ಇರಬೇಕು ಅಂತ ನೀವು ಹಠವನ್ನ ಮಾಡ್ತು ಅಂತಾರೆ, ಅದು ಸಾಧ್ಯ
2: ಅಲ್ಲ. ದಯವಿಟ್ಟು ಹಠ ಅಂತ ತಿಳ್ಕೊಬೇಡಿ.
1: ಹೇಳಿ ಹೇಳಿ.
2: ನಾನು 84 ನಲ್ಲಿ ನನ್ನ ಕಾಗದ ಓದ್ಲಿಲ್ಲ ಅಂತ ಹೇಳಿ ನಾನು ಆಕಾಶವಾಣಿ ಮುಂದೆ ಬಂದು ಗಲಾಟೆ ಮಾಡಿದೆ ಅಂತ ಅವತ್ತು ನಿಮ್ಗೆ ಹೇಳಿದೆ.
1: ಹೌದು ನೋಡಿ ಅಲ್ವಾ,
2: ಆವಾಗ ನಮ್ಮ ಆಮ ನಾಯಕರು ಆಕಾಶವಾಣಿ ಈಚೆ ಬಂದು ನನ್ನ ಬೆನ್ನಿಗೆ ಹೊಡೆದ್ರು, ನಿಂದೊಂದಿಗೆಲ್ಲ ಕಾರ್ಯಕ್ರಮ, ನಿಂದೊಂದೇ ಎಲ್ಲ ಕಾಗದ, ನೀನು ನೆಟ್ಟ ಹೋಟ್ಲ್ ಹೋಗು. ನಂದು ಕ್ಯಾಂಟೀನ್ ಇತ್ತು ಅಲ್ಲಿ ಕಾಳಿದಾಸನ ರೋಡ್ನಲ್ಲಿ. ಅವಾಗ ಅವ್ರು ಬಂದು ಬೆನ್ನುಗಳಿಗೆ ಹೊಡೆದು ಕಳಿಸ್ರು, ನೀನು ಉಪ್ಪಿಟ್ಟಿಗೆ ಎಷ್ಟು ಕರ್ಬನ್ ಸೊಪ್ಪಾಗ್ತೀಯ, ಅಷ್ಟು ತಿನ್ನಲ್ಲ ಜನ, ನೀ ಒಂದು ಎರಡು ತಿಂತಾರೆ ಅಷ್ಟೇ, ನೀನ್ ಹೋಗು ಅಂತ ನನ್ಗೆ ಬೋದು ಕಳಿಸ್ತು ಯಾವ ನಾಯ್ಕು. ಇವತ್ತು ನೆನಪಿನ ಅಂಗಳದಲ್ಲಿ ಒಂದು ದಿನ ಅಮ್ಮ ನಾಯಕರು ಯಾವ್ದು ಬರ್ಲಿಲ್ಲ.
1: ಬಂದಿದೆ, ನೀವು ಕೇಳಿಲ್ಲ ಅಷ್ಟೇನೆ, ಬಂದಿದೆ ಬಂದಿದೆ.
2: ನಾ ಕೇಳ್ತೀನಿ ಸರ್,
1: ಹಾಮಾನಾಯಕ್ ಅವರ ಸಂದರ್ಶನ ಬಲ್ದೆ ಹಾಮಾನಾಯಕರು ಬೇರೆಯವ್ರನ್ನ ಸಂದರ್ಶನ ಮಾಡಿರುವಂತಹ ಕಾರ್ಯಕ್ರಮ ಪ್ರಸಾರ ಆಗಿದೆ ನಮ್ಮಲ್ಲಿ. ಮುಂದಿನ ಪ್ರಸಾರ ಆಗಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕೇಳ್ತಾ ಇರಿ, ಪ್ರಸಾರ ಮಾಡ್ತೇವೆ. ಈಗ ಸಮಯ ಇಲ್ಲ, ಸಮಯ ಇಲ್ಲ. ಆಯ್ತಾ, ಮುಂದಿನ ವಾರ ಕರೆ ಮಾಡಿ ಮಾತಾಡೋಣ. ನಮಸ್ಕಾರ. ಕೇಳುಗರೆ, ಇದುವರೆಗೆ ಪತ್ರೋತ್ತರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಬರೆದಿರುವಂತಹ

0: ಪುಟಗಳನ್ನು ಓದಿ ಮುಗಿಸಿದ್ದೇವೆ ಹಾಗೂ ಕರೆ ಮಾಡಿ ಪ್ರತಿಕ್ರಿಯೆಯನ್ನು ನೀಡಿದಿರಿ. ಕರೆ ಸಿಗಲಿಲ್ಲ ಅಂತಂದರೆ ದಯವಿಟ್ಟು ಬೇಸರಗೊಳ್ಳಬೇಡಿ, ಮುಂದಿನ ವಾರ ಖಂಡಿತ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಆಗ್ತಾ ಇದೆ. ಮತ್ತೆ ಮುಂದಿನ ವಾರ ನಿಮ್ಮ ಮತ್ತಷ್ಟು ಪತ್ರಗಳ ಜೊತೆಯಲ್ಲಿ ನಿಮ್ಮ ಪ್ರತಿಕ್ರಿಯೆಗಳ ಜೊತೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮೈಸೂರು ಉಮೇಶ್
1: ಹಾಗೂ ನಾನು ಆಹಿರಿ ಪುಟ್ಟಿ.
0: ನಮಸ್ಕಾರ.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಹಾಗೂ ಪತ್ರೋತ್ತರ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯವಾಗುತ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರದೇಶ ಸಮಾಚಾರ, ಆನಂತರ ವನಿತಾ ವಿಹಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆ ಅಳ್ನಾವರ, ಕೊಪ್ಪಳ, ಬಾದಾಮಿ ರೈಲು ನಿಲ್ದಾಣಗಳು ಪ್ರಗತಿಯ ಸಂಕೇತವಾಗಿ ನಿಂತಿವೆ. ಆಧುನಿಕ ಮೂಲಸೌಕರ್ಯಗಳ ಮೂಲಕ ವರ್ಧಿತ ಪ್ರಯಾಣಿಕರ ಸೌಲಭ್ಯಗಳು ಹಾಗೂ ಪ್ರದೇಶದ ಶ್ರೀಮಂತ ಪರಂಪರೆಯೊಂದಿಗೆ ಸಂಯೋಜಿಸುತ್ತಿವೆ. ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಅಳ್ನಾವರ ರೈಲ್ವೆ ನಿಲ್ದಾಣವನ್ನು 17.2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ದಿವ್ಯಾಂಗ ಸ್ನೇಹಿ ಪ್ರಯಾಣಿಕರ ವ್ಯವಸ್ಥೆ, ವಿಶಾಲ ಕಾರ್ಯನಿರ್ವಹಣಾ ಕೊಠಡಿಗಳು, ಬೆಳಕಿನ ವ್ಯವಸ್ಥೆ, ಸುಂದರ ಕಲಾಕೃತಿಗಳು ಹಾಗೂ ವೈಫೈ ಸೌಲಭ್ಯಗಳ ಮೂಲಕ ನಿಲ್ದಾಣವನ್ನು ವಿಶ್ವದರ್ಜೆಗೇರಿಸಲಾಗಿದೆ. ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಿಸಲಾಗಿದೆ. ಕೊಪ್ಪಳ ರೈಲ್ವೆ ನಿಲ್ದಾಣವನ್ನು 21.14 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಪಂಡರಪುರದ ಆಷಾಢ ವಾರಕರಿ ಯಾತ್ರೆಗೆ ಅನುಕೂಲವಾಗುವಂತೆ ಸೊಲ್ಲಾಪುರ ರೈಲ್ವೆ ವಿಭಾಗದಿಂದ ಕಲಬುರಗಿ ಮತ್ತು ಮೀರಜ್ ನಡುವೆ 58 ವಿಶೇಷ ರೈಲುಗಳನ್ನು ಘೋಷಣೆ ಮಾಡಲಾಗಿದೆ. ಈ ಪೈಕಿ ಕರ್ನಾಟಕದ ಕಲಬುರಗಿ ಮತ್ತು ಮಹಾರಾಷ್ಟದ ಮೀರಜ್ ನಡುವೆ ಪಂಡರಪುರದ ಮೂಲಕ 14 ಹೆಚ್ಚುವರಿ ರೈಲುಗಳು ಸಂಚರಿಸಲಿವೆ ಎಂದು ಕೇಂದ್ರ ರೈಲ್ವೆ ಸೋಲಾಪುರ ವಿಭಾಗದ ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ಬೆಳಗಾವಿ ಲೋಂಡಾ ರೈಲು ನಿಲ್ದಾಣದ ಯಾರ್ಡ್ನಲ್ಲಿ ನಡೆಯಲಿರುವ ಉದ್ದೇಶಿತ ಕಾಮಗಾರಿ ಹಿನ್ನೆಲೆ ಈ ತಿಂಗಳ 24-27 ಮೀರಜ್ ಲೋಂಡಾ ಪ್ರಯಾಣಿಕ ರೈಲು ಬೆಳಗಾವಿ ಲೋಂಡಾ ನಡುವೆ ಭಾಗಶಃ ರದ್ದುಗೊಳ್ಳಲಿದೆ. ಈ ರೈಲು ಬೆಳಗಾವಿಯಲ್ಲಿ ದಿನದ ನಿಗದಿತ ಪ್ರಯಾಣ ಕೊನೆಗೊಳಿಸಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ರಾಜ್ಯದ 5,927 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳನ್ನು ಆದರ್ಶ ಗ್ರಾಮಗಳಾಗಿ ಪರಿವರ್ತಿಸಬೇಕು, ಪ್ರತಿಯೊಂದು ಗ್ರಾಮೀಣ ಆಸ್ತಿಯನ್ನು ಜಿಯೋ ಟ್ಯಾಗ್ ಮಾಡಬೇಕು ಎಂದು ಪಂಚಾಯಿತಿ ಸಿಬ್ಬಂದಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಪಂಚಾಯಿತಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರ ವರ್ಗಾವಣೆ ಕೌನ್ಸಿಲಿಂಗ್ಗೆ ಚಾಲನೆ ನೀಡಿ ಮಾತನಾಡಿದರು. ಆಗಸ್ಟ್ 15 ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯಿತಿ ಎಂದು ಮರು ನಾಮಕರಣ ಮಾಡುವಂತೆ ಸೂಚಿಸಿದರು.
1: ನಮ್ಮ ರಾಜ್ಯದಲ್ಲಿರುವಂತಹ 5,927 ಗ್ರಾಮ ಪಂಚಾಯತ್ಗಳಿಗೆ ಅದರ ಹಿಂದೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಮತ್ತು ಊರ ಹೆಸರು ಆ ರೀತಿಯಲ್ಲಿ ಆಗಸ್ಟ್ 15 ಒಳಗಾಗಿ ಎಲ್ಲಾ ಗ್ರಾಮ ಪಂಚಾಯತ್ ಎದುರುಗಡೆ ಗ್ರಾಮ ಪಂಚಾಯತ್ ಹೆಸರುಗಳನ್ನು ಇಡಬೇಕು ಅನ್ನುವಂಥದ್ದು ಸೂಚನೆಯನ್ನು ಹೇಳಿದ್ದೇನೆ. ದೆಹಲಿಗೆ ಹೋಗಿದ್ದಾಗೂ ನಾನೊಂದು ಪ್ರಸ್ತಾಪ ಮಾಡಿದ್ದೆ, ವಿವಿಜಿ ರಾಮ್ಜಿ ಇದ್ದಿದ್ದು ಮಹಾತ್ಮ ಗಾಂಧಿ ವಿವಿಜಿ ರಾಮ್ಜಿ ಮಾಡ್ರಿ ಅಂತ ಹೇಳಿದ್ದೆ. ಹೀಗಾಗಿ ಅದರ ಉದ್ದೇಶ ಜನರಿಗೆ ಒಂದು ಸ್ಫೂರ್ತಿ ಬರಬೇಕು, ಪ್ರೇರಣೆ ಬರಬೇಕು. ಗಾಂಧೀಜಿಯವರ ಪರಿಕಲ್ಪನೆ ಏನಿತ್ತು, ಹಳ್ಳಿಗಳ ಅಭಿವೃದ್ಧಿ, ಅದು ಮಹಾತ್ಮ ಗಾಂಧಿ ಅಂತ ಹೇಳಿದ ಮೇಲೆ ನಮ್ಮ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗೌರವ ಬರುತ್ತೆ.
0: ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. %98.64 ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಒಟ್ಟು 712,758 ಮತದಾರರ ಗಣತಿ ನಮೂನೆ ಡಿಜಿಟಲೀಕರಿಸಲಾಗಿದ್ದು 30.05 ಗುರಿ ಸಾಧಿಸಲಾಗಿದೆ.

0: ಎಂದಿದ್ದಾರೆ. ಕೋಲಾರ ಜಿಲ್ಲೆಯ ಒಟ್ಟು 12,95,265 ಮತದಾರರಿಗೆ ಶೇಕಡ 100ರಷ್ಟು ಎನ್ಯುಮರೇಷನ್ ನಮೂನೆಗಳ ವಿತರಣಾ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಇಂದು ವಿಶ್ವ ಯುವ ಕೌಶಲಗಳ ದಿನ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯದೊಂದಿಗೆ ಈ ದಿನವನ್ನು ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆ ಗೊತ್ತುಪಡಿಸಿದ ಈ ದಿನದಂದು ಯುವ ಸಮೂಹದ ಉದ್ಯೋಗಾವಕಾಶಗಳಿಗಾಗಿ ತಾಂತ್ರಿಕ ಹಾಗೂ ವೃತ್ತಿಪರ ಕೌಶಲಗಳ ಬೋಧನೆಯನ್ನು ಉತ್ತೇಜಿಸಲಾಗುತ್ತದೆ. ಯುವ ಸಮುದಾಯವನ್ನು ಕೌಶಲ್ಯಯುತಗೊಳಿಸುವ ಮೂಲಕ ಆತ್ಮನಿರ್ಭರ ಭಾರತ ನಿರ್ಮಿಸೋಣ ಎಂದು ಕೇಂದ್ರ ಕಿರು, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ತಮ್ಮ ಎಕ್ಸ್ ಖಾತೆ ಮೂಲಕ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫ್ಲಾಟ್ ಮಾಲೀಕರ ಕಾನೂನುಬದ್ದ ಮಾನವೀಯ ನಾಗರಿಕ ಹಕ್ಕುಗಳ ರಕ್ಷಣೆಗಾಗಿ ರಾಜ್ಯ ಸರ್ಕಾರ ಕಾಯ್ದೆ ತರಲು ಮುಂದಾಗಿದೆ. ಈ ಕುರಿತು ಇಂದು ಫ್ಲಾಟ್ ಮಾಲೀಕರ ಸಂಘಗಳೊಂದಿಗೆ ಸಮಗ್ರವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಿಡಬ್ಲ್ಯೂಆರ್ಸಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ಆಯೋಜಿತವಾಗಿದೆ. ಸಭೆಯಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಮಿತಿ 4 ರಾಜ್ಯಗಳ ಅಭಿಪ್ರಾಯ ಆಲಿಸಿ ನೀರು ಹರಿಸುವ ಕುರಿತು ಕಾವೇರಿ ಜಲ ನಿರ್ವಹಣಾ ಪ್ರಾಧಿಕಾರ ಸಿಡಬ್ಲ್ಯೂಎಂಎಗೆ ಶಿಫಾರಸು ಮಾಡಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ಈಗ ಕೇಳಿ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗೆ ಸಂದರ್ಶನ.
3: ನಮಸ್ಕಾರ ಕೇಳುಗರೆ, ನಮ್ಮ ಜೊತೆ ಇದ್ದಾರೆ ವೀಣಾ ಐತಾಳ್. ಕರಾವಳಿಯ ವಿಶೇಷ ರಂಗೋಲಿ ಕಲೆಯ ಮೂಲಕ ಚಿರಪರಿಚಿತ ಹೆಸರು ವೀಣಾ ಐತಾಳ್. ಮೇಡಮ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ.
4: ನಮಸ್ತೆ ಮೇಡಮ್.
3: ಮೇಡಮ್, ಸಾಮಾನ್ಯವಾಗಿ ರಂಗೋಲಿ ಅನ್ನುವಂಥದ್ದು ನಾವು ಹಬ್ಬ ಹರಿದಿನಗಳಲ್ಲಿ ನಾವು ಕಾಣ್ತೇವೆ,
2: ಅಂದ್ರೆ ನೀವು ಬಿಡಿಸೋ ರಂಗೋಲಿಯಲ್ಲಿ ಏನು ವಿಶೇಷ ಇದೆ ಮೇಡಮ್?
4: ಹಬ್ಬ ಹರಿದಿನಗಳಲ್ಲಿ ದೇವಿಯ ಹಬ್ಬ ಎಲ್ಲ ಇದ್ದಾಗ ದೇವಿದೆಲ್ಲ ಬಿಡಿಸ್ತೇನೆ. ಗಣೇಶ ಚತುರ್ಥಿಗೆ ಗಣಪತಿದು ಬಿಡಿಸ್ತೇನೆ. ಹಾಗೆ ಯಾವ ಹಬ್ಬ ಬರ್ತದೆ ಆಗ ಬಿಡಿಸ್ತೇನೆ. ವಿಶೇಷತೆ ಅಂದ್ರೆ ನಾನು ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಚಿಟ್ಟೆ, ಹುಲಿ, ಸಿಂಹ, ಆನೆ, ಆಮೇಲೆ ಕುದುರೆ, ಹೀಗಿದೆಲ್ಲ ಎಲ್ಲಾ ಟೈಪ್ ಅದು ಪ್ರಾಣಿಗಳದ್ದು, ದೇವರದ್ದು, ಮತ್ತೆ ಗುರುಗಳದ್ದೆಲ್ಲ ಎಲ್ಲಾ ಟೈಪ್ ಇದು ಬಿಡಿಸ್ತೇನೆ. ಅಂದ್ರೆ ಪೇಂಟಿಂಗ್ ಅಲ್ಲಿ ಮಾಡುದು ರಂಗೋಲಿಯಲ್ಲೂ ಮಾಡಬಹುದು ಅಂತ ಹೇಳಿ ಜನರಿಗೆ ಗೊತ್ತಾಗ್ಬೇಕು.
3: ಈಗ ನಾವು ನೋಡಿರುವಂತದ್ದು ಚುಕ್ಕಿ ರಂಗೋಲಿ ಮನೆಯ ಎದುರುಗಡೆ ಬಿಡಿಸುವಂತಹ ಮತ್ತೆ ಶುಭದ ಸಂಕೇತವಾಗಿ ನಾವು ಕಾಣುವಂತದ್ದು ಈ ರಂಗೋಲಿಯನ್ನ. ಆದ್ರೆ ನೀವು ಬಿಡಿಸುವಂತದ್ದು ಚುಕ್ಕಂಗೋಲಿ ಅಲ್ಲ, ರಂಗೋಲಿ ಪುಡಿಯನ್ನ ಬಳಸಿಕೊಂಡು ನೀವು ರಂಗೋಲಿಯನ್ನ ಹಾಕ್ತೀರಿ, ಅದ್ರ ಬಗ್ಗೆ ಹೇಳಿ ಮೇಡಮ್.
4: ಈಗ ನಾನು ರಂಗೋಲಿ ಪೌಡರ್ ತರದಾದ್ರೆ ಒಂದೊಂದು ಸರಿ 10 kg ಹಾಗೆಲ್ಲ ತರ್ತೇನೆ. ಎಲ್ಲರೂ ಅಕ್ಕಿ ಎಲ್ಲ ತರುವಾಗ ನಾನು ರಂಗೋಲಿ ಪೌಡರ್ ತರ್ತೇನೆ. ಆಮೇಲೆ ಆ ರಂಗೋಲಿ 10 kg ಅಲ್ಲಿ ನಂಗೆ ಸಿಗುದು 5 kg, ಯಾಕಂದ್ರೆ ನಾನು ಫಿಲ್ಟರ್ ಮಾಡಿ ಅದನ್ನು ಫೈನ್ ಪೌಡರ್ ಮಾತ್ರ ಸಪರೇಟ್ ಮಾಡಿ ಆ ರಫ್ ಪೌಡರ್ ಅನ್ನು ವೇಸ್ಟ್ ಅದು ಬಿಡ್ಬಿಡ್ತೇನೆ. ಆಗ ನಮ್ಗೆ ಈ ಪೋರ್ಟ್ರೇಟ್ ಎಲ್ಲ ಮಾಡುವಾಗ, ಕಣ್ಣೆಲ್ಲ ಮಾಡುವಾಗ ಕ್ಲಿಯರ್ ಆಗಿ ಬರ್ತದೆ ಆ ಫೈನ್ ಪೌಡರ್ ಇದ್ರೆ, ಅದು ಪೇಂಟಿಂಗ್ ಹಾಗೆ ಕಾಣ್ತದೆ ಆಗ.
3: ಹಾಗಾದ್ರೆ ಈಗ ಈ ರಂಗೋಲಿ ಬಿಡಿಸುವಂತಹ ನಿಮ್ಮ ಕಲೆ ಯಾವಾಗ ಆರಂಭ ಆಯ್ತು, ಅದರ ಹಿನ್ನೆಲೆಯನ್ನ ಹೇಳಿ ಮೇಡಮ್.
4: 2018 ಆರಂಭ ಆಯ್ತು. ಅದರ ಮೊದಲು ನಾನೊಂದು ಪೆನ್ಸಿಲ್ ಸ್ಕೆಚ್ ಅಥವಾ ಪೇಂಟಿಂಗ್ ಯಾವುದೇ ಒಂದೇ ಒಂದು ಪೇಂಟಿಂಗ್ ಮಾಡಿದವಳಲ್ಲ, ಅಥವಾ ಆರ್ಟ್ ಸ್ಕೆಚ್ ಏನೂ ಮಾಡ್ಲಿಲ್ಲ. ರಂಗೋಲಿ ಪೌಡರ್ ಅಂತೂ ನಂಗೆ ಹಿಡಿಲಿಕ್ಕೂ ಗೊತ್ತಿರ್ಲಿಲ್ಲ 2018. ಆಮೇಲೆ 2018 ನಮ್ಮ PPC, ನಾನು ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಲ್ಲಿ ಕಲಿತದ್ದು, ಅಲ್ಲಿ ಒಂದು ದೀಪಾವಳಿ ದಿವಸ ವಾಮನದ್ದು ಯಾರೋ ಪೋಸ್ಟ್ ಮಾಡಿದ್ರು ಒಂದು ಚಿತ್ರವನ್ನು, ಅದನ್ನ ನೋಡಿ ಇದನ್ನು ರಂಗೋಲಿಯಲ್ಲಿ ಮಾಡಿದ್ರೆ ಹೇಗೆ ಅಂತ ಹೇಳಿ ಆ ದಿವಸ ಅಂಗಡಿಗೆ ಹೋಗಿ ರಂಗೋಲಿ ಪೌಡರ್ ತಕೊಂಡು ಬಂದು ಮಾಡಿದೆ. ಅದು ಮಾಡಿ ಸ್ಕೂಲ್ ಗ್ರೂಪ್, ಕಾಲೇಜ್ ಗ್ರೂಪ್, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದೆ. ಎಲ್ಲ ಕಡೆ ಅಂತ ಭಾರಿ ಚಂದಾಗಿದೆ, ಭಾರಿ ಚಂದಾಗಿದೆ ಅಂತ ಹೇಳಿ ಎಲ್ಲರೂ ಹೊಗಳಿದ್ರು. ಅದ್ಯ ಹೇಳ್ಬೇಕಂದ್ರೆ ಚಂದವೇ ಆಗಿರ್ಲಿಲ್ಲ. ಅದನ್ನ ಫಸ್ಟ್ ರಂಗೋಲಿ ಅವರೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು ಅಂತ ಹೇಳಿ ನಾನು ಇನ್ನೊಂದ್ ದಿವಸ ಇನ್ನೊಂದು ಮಾಡಿದೆ. ಅದೆಲ್ಲ ಸಣ್ಣದು 1.5 feet ಇದ್ದು ಮಾಡಿದ್ದೆ ಆಗ. ಆಮೇಲೆ ಒಂದ್ ದಿವಸ ನನ್ನನ್ನೇ ನಾನು ಮಾಡಿದೆ. ಅದು 2 jade ಹಾಕಿ 10th class ಇದೊಂದು ಫೋಟೋ ಇತ್ತು ನಂದು. ಅದು ಸ್ವಲ್ಪ ಕೂಡ ನನ್ನ ಹಾಗೆ ಆಗ್ಲಿಲ್ಲ. ಅದು ಡ್ರೆಸ್ ಮತ್ತೆ ಜಡೆ ನನ್ನ ಹಾಗೆ ಆಗಿದೆ. ಆ ಡ್ರೆಸ್ ಮತ್ತೆ 2 jade ಹಾಕಿದ್ದೆ.

0: ಅಲ್ಲಿ, ಅದು ನನ್ನ ಹಾಗೆ ಆಗಿತ್ತು. ಅದನ್ನು ಎಲ್ಲರೂ ಹೊಗಳಿಕ್ಕೆ ಶುರು ಮಾಡಿದ್ರು. ಹೀಗೆ ಹೊಗಳಿ ಹೊಗಳಿ ಎಲ್ಲ ದಿವಸಕ್ಕೊಂದೊಂದಿರಲಿ, ಅಮಿತಾಬ್, ರೇಖಾ ಫಿಲ್ಮ್ ಆಕ್ಟ್ರೆಸ್ ಇದೆಲ್ಲ, ಸುಧಾಮೂರ್ತಿ ಅವರದ್ದು, ಹಾಗೆ ಒಂದೊಂದೇ ಒಂದೂವರೆ ಫೀಟ್ ಇದು ಮಾಡ್ತಾ ಹೋದೆ. ಆಮೇಲೆ ಎಲ್ಲರೂ ನಂದು ಮಾಡು ನಂದು ಮಾಡು ಅಂತ ಹೇಳಿ ನಮ್ಮ ಕ್ಲಾಸ್ ಅವರೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಆಮೇಲೆ ಅವ್ರದ್ದೆಲ್ಲ ಮಾಡಿದೆ. ಫಸ್ಟಿಗೆಲ್ಲ ಒಂದು 6-7 ಗಂಟೆ 8 ಗಂಟೆ ಎಲ್ಲ ಹಿಡಿತಿತ್ತು ಅವ್ರದ್ದೆಲ್ಲ ಮಾಡುವಾಗ. ಮಾಡಿ ಭಾರಿ ಖುಷಿಯಿಂದ ಗ್ರೂಪಲ್ಲಿ ಹಾಕ್ತಿದ್ದೆ ನಿನ್ನ ರಂಗೋಲಿ ಅಂತ ಹೇಳಿ. ಆಗ ಉಳ್ದವರೆಲ್ಲ ಇದ್ದ, ಉಳಾಗೆ ಆಗ್ಲೇ ಇಲ್ಲ, ಇದು ಉಳಾಗೆ ಆಗ್ಲೇ ಇಲ್ಲ, ಸ್ವಲ್ಪ ಕಣ್ಣೆಲ್ಲೋ ಸ್ವಲ್ಪ ಹಾಗೆ ಆಗಿದೆ, ಬಾಯಿ ಮುಖ ಎಲ್ಲ ಆಗ್ಲಿಲ್ಲ ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಆಗ ನನ್ಗೆ ಆಯ್ತು, ನಾನು ಇಲ್ಲಿ 7-8 ಗಂಟೆ ಹಾಕಿ ಊರದೆಲ್ಲ ಮಾಡಿ ಇದು ಹಾಗೆ ಆಗ್ಲಿಲ್ಲ. ಹಾಗೆ ತುಂಬಾ ಕಷ್ಟ ಆಗ್ತಿತ್ತು ಮಾಡ್ಲಿಕ್ಕೆ, ಅಷ್ಟು ಹೊತ್ತು ತಕೊಂಡಿಲ್ಲ ಅಂದ್ರೆ ಮೊದ್ಲೇ ನಂಗೆ ಆರ್ಟಿನ ಬಗ್ಗೆ ಜ್ಞಾನವೇ ಇರ್ಲಿಲ್ಲ ಅಲ್ಲ. ಆಗ ಅದು ರಂಗೋಲಿಯಲ್ಲಿ ಅಂತೂ ಹಿಡ್ದೇ ಗೊತ್ತಿರಲಿಲ್ಲ, ಆಗ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ 2019 ನಾವು ಮಂಗಳೂರಿಗೆ ಟ್ರಾನ್ಸ್ಫರ್ ಆಯ್ತು. ನಾವು ಡೆಲ್ಲಿಯಲ್ಲಿ ಇದ್ದೇವೆ ಇದೆಲ್ಲ ಆಗುವಾಗ. 2015-19 ಡೆಲ್ಲಿಯಲ್ಲಿ ಇದ್ದೇವೆ. 19 ಮಂಗಳೂರಿಗೆ ಟ್ರಾನ್ಸ್ಫರ್ ಆದ ಕೂಡಲೇ ಇಲ್ಲಿಂದಾಗ ನಾನು ಯಾಕೆ ಇವ್ರದ್ದೆಲ್ಲ ಮಾಡಲಿ, ನಾನು ದೇವರದ್ದು ಮಾಡ್ತೇನೆ, ದೇವರದ್ದು ನಮ್ಗೆ ಏನು ಹೇಳುದಿಲ್ಲ, ಚಂದಾಗ್ಲಿಲ್ಲ, ಹಾಗಿಲ್ಲ, ಹೀಗಿಲ್ಲ ಹೇಳಿ ಅಂತೇಳಿ ನಾನು ದೇವರದ್ದು ಫಸ್ಟ್ ಇದ್ದು ದೈವದ ರಂಗೋಲಿ ಮಾಡಿದೆ. ಅದು ಮತ್ತೆ 8 ಫೀಟ್ ಆಗಿ ಹೋಯ್ತು ದೈವದ್ದು, ಸಡನ್ 1.5 ಫೀಟಿಂದ 8 ಫೀಟ್ಗೆ ಬಂತದು. ಆಮೇಲೆ ನಾನು ಯಾವುದು ಸ್ಕೆಚ್ ಹಾಕಿ ಮಾಡುದಿಲ್ಲ, ನಂಗೆ ಸ್ಕೆಚ್ ಹಾಕ್ಲಿಕ್ಕೆ ಸಹ ಗೊತ್ತಿಲ್ಲ. ಅದು ತುಂಬಾ ಕಲರ್ಫುಲ್ ಆಗಿ ಒಳ್ಳೆ ಪೌ ಸಿಕ್ಕಿತ್ತು ಮಂಗಳೂರಲ್ಲಿ, ಹಾಗೆ ಅದು ಮಾಡಿದೆ. ಅದಾದ್ಮೇಲೆ 2 ರಂಗೋಲಿ ಕಟೀಲ್ ದುರ್ಗಾ ಪರಮೇಶ್ವರಿ ಮಾಡಿದೆ. ಮೊಬೈಲ್ ಅಲ್ಲಿ ನೋಡುದು ಸಣ್ಣದು ಚಿತ್ರ, ಒಂದು 6 ಇಂಚಿದು, ಅದು 8 ಫೀಟ್ ಆಯ್ತು ದುರ್ಗಾ ಪರಮೇಶ್ವರಿ. ಹಾಗೆ ಒಂದೊಂದೇ ದೇವಿಯರದ್ದು ದೇವರದ್ದೆಲ್ಲ ಮಾಡ್ತಾ ಹೋದೆ.
1: ಅಂದ್ರೆ ಸಾಮಾನ್ಯವಾಗಿ ನೀವು ಬಣ್ಣವನ್ನ ಹಾಕುವಾಗ ತುಂಬಾ ಜಾಗ್ರತೆ ಇರಬೇಕು, ಒಂದು ಚೂರು ಇದಾದ್ರೂ ಕೂಡ ಅದು ತುಂಬಾ ಹಾಳಾಗಿ ಬಿಡ್ತದೆ. ಅಂತಹ ಸಂದರ್ಭದಲ್ಲಿ ಯಾವ ರೀತಿಯ ಜಾಗರೂಕತೆಗಳನ್ನೆಲ್ಲ ವಹಿಸ್ತೀರಿ?
0: ಒಂದ್ಸರಿ ಹಾಗೆ ನನ್ನ ಹಸ್ಬೆಂಡ್, ನಾವು ಡೆಲ್ಲಿರುವಾಗ ಅಲ್ಲಿ ಮೈ ಬಿಸಿಯಾಗಿ ಇರ್ಲಿಕ್ಕೆ, ವಾರ್ಮ್ ಇರ್ಲಿಕ್ಕೆ ಚಳಿಗಾಲದಲ್ಲಿ ನೆಲಕಡಲೆ ತಿಂತಾರೆ ಎಲ್ಲರೂ. ಇವರು ಹಾಗೆ ನಾವು ಹೀಟರ್ ಹಾಕಿದ್ದೆವು, ಹೀಟರ್ ಹಾಕಿ ದೂರದಲ್ಲಿ ಕೂತಿದ್ರು ಅವರು. ಆಮೇಲೆ ಸಿಪ್ಪೆ ತೆಗೆದು ನೆಲಕಡಲೆ ತಿಂತಾ ಇದ್ರು. ನಾನು ಇಲ್ಲಿ ರಂಗೋಲಿ ಮಾಡ್ತಾ ಇದ್ದೆ ಒಂದು 8 ಫೀಟ್ ಈಚೆ. ನಾನು ಹೇಳಿದೆ ಸಿಪ್ಪೆ ಹಾಕ್ಬೇಡಿ, ಅದು ಲೈಟ್ ವೈಟ್ ಅಲ್ಲ, ಸಿಪ್ಪೆ ಹಾಕ್ಬೇಡಿ ಜಾಗ್ರತೆ, ಆ ಹೀಟರ್ ಇದ್ದು ಗಾಳಿಗೆ ಈಚೆ ಬರುದು ಅಂತ. ಇಲ್ಲ ಇಲ್ಲ ಎಂತ ಬರುದಿಲ್ಲ, ಜಾಗ್ರತೆಯಿಂದ ನಾನು ತಿಂತೇನೆ ಹೇಳಿ ಅಲ್ಲೇ ಕೂತ್ಕೊಂಡು ತಿಂತಾ ಇದ್ರು. ಆಮೇಲೆ ಎಂತ ಕೈಯಿದ್ರು, ಹೇಳುವಾಗ ಅವರ ಇದರಲ್ಲಿ ಕಾಲಲ್ಲಿ ಇದ್ದ ಸಿಪ್ಪೆ ಪೂರ ಹೀಟರ್ನ ಗಾಳಿಗೆ ನನ್ನ ರಂಗೋಲಿ ಬಿತ್ತು. ಹಾಗೆಲ್ಲ ರಂಗೋಲಿ ಚಿಕನ್ ಪಾಕ್ಸ್ ಆದವರಾಗಿ ಆಯ್ತು ಆ ಹುಡುಗಿದು ಮುಖ, ಅಂದ್ರೆ ಸಿಪ್ಪೆ ಬಿದ್ದು. ಆಗ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಆಮೇಲೆ ನಾನು ಎಣಿಸಿದ್ದೆ ಇದನ್ನು ತೆಗೆದು ಬೇರೆ ಇನ್ನು ಚಂದ ಮಾಡಿ ಮಾಡಿ ಹೇಳಿ ಅದನ್ನು ತೆಗೆದು ಬೇರೆ ಮಾಡಿದೆ. ಮತ್ತೆ ಹೀಗೆಲ್ಲ ಒಂದೊಂದು ಅವಾಂತರ ಆಗ್ತಾ ಇತ್ತು
1: ಅಲ್ಲ. ಅದೇ ಈಗ ಅದು ಅಂದ್ರೆ ಈಗ ಈ ಚಿತ್ರ ಬಿಡಿಸುವಾಗ ನೀವು ಹೇಳಿದ್ರೆ 1.5 ಫೀಟ್ ಈಗ 8 ಫೀಟ್ ವರೆಗೆ ಹೋಯ್ತು ಅಂತ, ಅಂದ್ರೆ ಈ ಅಂದಾಜು ಅಳತೆಗಳನ್ನ ಯಾವ ರೀತಿ ಇದ್ ಮಾಡ್ತೀರಿ?
0: ಇಲ್ಲ ನನ್ಗೆ ಅಂದಾಜೇ ಇರುದಿಲ್ಲ, ಮಾಡುವಾಗ ಎಷ್ಟು ಆಗ್ಬೋದು ಇದು ಅಂತ ಸಹ ಅಂದಾಜು ಇರುದಿಲ್ಲ. ಒಮ್ಮೆ ನಾ ಕಾಳಿಕಾಂಬದೇವಿ ಕೋಟೇಶ್ವರದ್ದು ರಂಗೋಲಿ ಮಾಡ್ಲಿಕ್ಕೆ ಶುರು ಮಾಡಿದೆ, ಮಾಡಿ ಮಾಡಿ ಮಾಡಿ ಅದೊಂದು 10.5 ಫೀಟ್ ವರೆಗೆ ಹೋಯ್ತು. 10.5 ಫೀಟ್ ಉದ್ದ, 5.5 ಫೀಟ್ ಅಗಲಾಯ್ತು. ಆಮೇಲೆ ನಾನು ಗೂಗಲ್ ಅಲ್ಲಿ ಚೆಕ್ ಮಾಡುವಾಗ ಆ ದೇವಿಯು ಅಷ್ಟೇ ಇತ್ತು, 10.5 ಫೀಟ್, 10-11 ಫೀಟ್ ಅಂತೇಳಿ ಇತ್ತು. ನಾನು ರಂಗೋಲಿಯು 10.5 ಫೀಟ್ ಆಯ್ತು. ಅದೇ ಹೇಳುದು, ಅದು ದೈವ ಶಕ್ತಿಯಿಂದಲೇ ಇದು ಆಗುದಷ್ಟೇ, ನಮ್ದು ಏನೂ ಇಲ್ಲ, ಏನು ಗೊತ್ತಿಲ್ಲದೊಳದು. ಅಷ್ಟೇ ದೊಡ್ಡದು ದೇವರನ್ನ ಮಾಡ್ಬೇಕಂದ್ರೆ ಅದು ಆ ದೇವಿಯೇ ಮಾಡಿಸಿದ್ದು ನನ್ನ ಕೈಯಿಂದ.
1: ಯಾವೆಲ್ಲ ಸವಾಲುಗಳಿದೆ ಮೇಡಮ್ ಈ ರಂಗೋಲಿ ಬಿಡಿಸುವಾಗ?
0: ರಂಗೋಲಿ ಬಿಡಿಸುವಾಗ ಒಮ್ಮೊಮ್ಮೆ ಕಲರ್ ಕಾಂಬಿನೇಷನ್, ಒಂದು ಸಹ ಸಿಂಹದ್ದು ಮಾಡಿದ್ ನಾನು, ಅದಕ್ಕೊಂದು 38 ಗಂಟೆ ಹಾಕಿ ಸಿಂಹದ್ ಮಾಡಿದೆ. ಆಮೇಲೆ ಎಲ್ಲ ನೋಡುವಾಗ ಆ ಸಿಂಹದ ಕಲರೇ ಬರ್ಲಿಲ್ಲ. ಅದು ನಮ್ಗೆ ರಾತ್ರಿಯಲ್ಲಿ ಬೇರೆ ಕಲರ್ ಕಾಣಿತು, ಹಗಲಲ್ಲಿ ಬೇರೆ ಆಯ್ತು. ಓ ಇದು ಹಾಗೆ ಕಲರ್ ಬರ್ದಿದ್ರೆ ಅದು ಸಿಂಹದಾಗಿ ಚಂದ ಆಗುದಿಲ್ಲ ಹೇಳಿದೆ. ಅದರ ಮುಖದಿಂದ ಎಲ್ಲ ತೆಗೆದು ಬಿಟ್ಟೆ, ಆ 38 ಗಂಟೆ ಹಾಕಿದ್ದನ್ಸ ತೆಗೆದು ಬಿಟ್ಟೆ. ಆಮೇಲೆ ಪುನಃ ಅದಕ್ಕೊಂದು 28 ಗಂಟೆ ಹಾಕಿ, ಒಂದು 60 ಗಂಟೆ ಆಗಿರ್ಬೋದು ಆ ಸಿಂಹದ ಮುಖಕ್ಕೆ, ಆದ್ರೂ ಸ್ವಲ್ಪ ನಿಯರೆಸ್ಟ್ ಆ ಕಲರ್ ಬಂತು. ಅಂದ್ರೆ ಕಲರ್ ಬರದಿದ್ರೆ ಅದು ಎಷ್ಟಂತ ಎಣಿಸ್ಬಾರ್ದು, ನಾವು ಅದರಲ್ಲಿ ಕಲಿಯುತ್ತಾ ಇರ್ತೇವೆ ಅಲ್ವಾ. ಈಗ ಅದ್ರ ಕಲರೇ ಬರ್ಬೇಕು ನಂಗೆ, ಅಂದ್ರೆ ಕಲರ್ ಕಾಂಬಿನೇಷನ್ ಗೊತ್ತಿರ್ಲಿಲ್ಲ, ಏನೋ ಮಿಕ್ಸ್ ಮಾಡಿ ಏನೋ ಆಯ್ತದು. ಆಮೇಲೆ 2 ಸಡಗ ಸಾಧಾರಣ ಹಾಗೆ ಬಂತದು, ಹಾಗೆ ಬಂದ್ರೆ ಅಲ್ಲ ಒಂದು ಪ್ರಾಣಿಗಳನ್ನು ಅದೇ ಅಂತ ಹೇಳ್ಬೋದು.
1: ಸಾಮಾನ್ಯವಾಗಿ ಎಲ್ಲಿ ಬಿಡಿಸ್ತೀರಿ ರಂಗೋಲಿಯನ್ನ?
0: ನಮ್ಮ ಮನೆಯ ಹಾಲ್ ಅಲ್ಲಿ, ದೇವ್ರ ಕಂಡಿ ಇವರ ಎದುರೇ.
1: ಅದು ಅಂದ್ರೆ ಮತ್ತೆ ಅದನ್ನು ಸ್ವಚ್ಛ ಮಾಡುವಂತದ್ದು ಇದೆಲ್ಲ?
0: ಒಂದು ರಂಗೋಲಿ ಕೆಲವೊಮ್ಮೆ 5-6 ದಿವಸ ಎಲ್ಲ ಬೇಕಾಗ್ತದೆ. 5-6 ದಿವಸ ಬೇಕು, ಆದ್ರೆ ಒಂದೇ ದಿವಸ ಇಡ್ತೇನೆ, ನೆಕ್ಸ್ಟ್ ತೆಗ್ದೇ ಬಿಡ್ತೇನೆ. ತೆಗೆಯುವಾಗ ಅದು ನಾನು ಹಿಡ್ಸುಡಿ ಎಲ್ಲ ಹಾಗೆ ಎಲ್ಲ ಇದು ಗುಡಿಸಿ ತೆಗೆಯುವುದಿಲ್ಲ, ಕೈಯಿಂದಲೇ ಎಲ್ಲ ಒಟ್ಟು ಮಾಡಿ ತೆಗೆಯುದು. ಯಾಕಂದ್ರೆ ಅದು ದೇವರಂತಲೇ ಆಗ್ತದೆ, ಅದು ನಿಜ ದೇವರಾಗೆ ಫೀಲ್ ಆಗ್ತದೆ. ಅದಕ್ಕೆ ಹಿಡ್ಸುಡಿ ಎಲ್ಲ ಮುಟ್ಸುದಿಲ್ಲ, ಅದು ಎಷ್ಟು 10 ಫೀಟ್ ಇರ್ಲಿ ಎಷ್ಟೇ ಫೀಟ್ ಇರ್ಲಿ ಕೈಯಿಂದ ತೆಗಿತೇನೆ ನಾನು.
1: ಈಗ ನೀವು ಈ ರಂಗೋಲಿಯನ್ನ ಬಿಡಿಸುವಂತಹ ಆರಂಭ ಆದ ನಂತರ ಹಲವಾರು ಚಿತ್ರಗಳನ್ನ ನೀವು ಬಿಡಿಸಿದ್ದೀರಿ, ಅದರಲ್ಲಿ ನೀವು ಎಸ್ ಬಿ

0: ಬಾಲಸುಬ್ರಹ್ಮಣ್ಯಂ ಅವರದ್ದು ಬಿಡಿಸಿರುವಂತದ್ದು, ಬಹಳ ಪಬ್ಲಿಸಿಟಿ ಕೂಡ ನಿಮಗೆ ಅದಕ್ಕೆ ಸಿಕ್ಕಿತ್ತು, ಅದರ ಬಗ್ಗೆ ಹೇಳಿ ಮೇಡಮ್.
1: ಇತ್ತೀಚೆಗೆ ಬಿಡಿಸಿದ್ದಲ್ಲ, ಅವರು ತೀರಿ ಹೋದ ಸಂದರ್ಭದಲ್ಲಿ ಒಂದು, ಆಗ ಅದೇ ನಾನು ಇನ್ನೂ ಕಲಿತು 2 ವರ್ಷ ಆದದ್ದು ಅಷ್ಟೇ ಕಾಣ್ತದೆ, ಆಗ ಬಿಡಿಸಿದದು. ಅದೊಂದು ನಂಗೆ ಅಷ್ಟು ಸರಿ ಬರಲಿಲ್ಲ ಅದು, ಅದು ನೋಡುವವರಿಗೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಅದು ಈಗ ಕಾಣ್ತದೆ ಅಷ್ಟು ಸರಿ ಬರಲಿಲ್ಲ ಅಂತೇಳಿ, ಇನ್ನೂ ಇಂಪ್ರೂವ್ ಮಾಡ್ಬೋದಿತ್ತು.
0: ಮತ್ತೆ ಶ್ರೀನಿವಾಸಂದು ಬಿಡಿಸಿದ್ದೀರಿ
1: ಹಾ,
0: ನೀವು,
1: ತಿರುಪತಿ ಬಾಲಾಜಿ, ಅದು ನನ್ನ ಫ್ರೆಂಡ್ ಒಬ್ಳು ವಿದ್ಯಾ ಶೆಣೈ ಅಂತೇಳಿ, ಅವಳು ನನಗೆ ಆರ್ಡರ್ ಕೊಟ್ಟದ್ದು ಮಾಡಲಿಕ್ಕೆ. ಒಂದು 6 ತಿಂಗಳಿಂದ ಹೇಳ್ತಾ ಇದ್ಲು ನನಗೆ ರಂಗೋಲಿ ಮಾಡಿಕೊಡು ಅಂದರೆ, ನಾನು ಮಾಡಿಕೊಟ್ಟು ಅದರ ಫೋಟೋ ಫ್ರೇಮ್ ಹಾಕಿ ಅವ್ರಿಗೆ ಕೊಡೋದು, ಯಾರು ಕೇಳ್ತಾರೆ ಅವರಿಗೆ. ಹಾಗೆ ಅವಳು 6 ತಿಂಗಳು, ಅದು ನನಗೆ ಪ್ರೇರಣೆ ಬಂದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ, ನಂಗೆ ಮಾಡಲಿಕ್ಕೆ ಆಗೋದಿಲ್ಲ. ಅವಳು ಹೇಳಿ ಒಂದು ಫೆಬ್ರವರಿ ಹಾಗೆ ಅವಾಗ ಹೇಳಿ, ನವೆಂಬರಲ್ಲಿ ಬಂತು ನಂಗೆ ದೀಪಾವಳಿ ದಿವಸ ಬಾಲಾಜಿ ಮಾಡುವ ಪ್ರೇರಣೆ. ಅದು ಮಾಡಲಿಕ್ಕೆ ಹೋದ್ರೆ ಅದ್ರಲ್ಲಿ ತುಂಬ ಕೆಲಸ ಇರ್ತದಲ್ಲ, ನಮಗೆ ಆ ಶಕ್ತಿಯೂ ಸಿಗಬೇಕು, ಎಷ್ಟು ಗಂಟೆ ಬೇಕಿದ್ರೂ ಹಾಕ್ಬೋದು ಅದರಲ್ಲಿ ಆ ಶಕ್ತಿ ಇದೆಲ್ಲ. ಆ ಮಾಡಿದೆ ಮಾಡಿದೆ ಮಾಡಿದೆ, ಒಂದು 8 ದಿವಸ ಆಯಿತು, 9 ದಿವಸ ಆಯಿತು, ಇನ್ನೂ ಮುಗಿಲಿಲ್ಲ ಇದು. ಕಡೆಗೆ ಲಾಸ್ಟ್ ಅದು ಇಲ್ಲ ಡಲ್ ಆಗ್ತಾ ಬರ್ತದೆ, ನಾನು ಆದಷ್ಟು ಬೇಗ ಮುಗಿಸಲೇಬೇಕದು. ಆಮೇಲೆ 9ನೇ ದಿವಸ ಆಯ್ತು ನನಗೆ, ಇದು ನಾನು ರಾತ್ರಿ ನಿದ್ದೆ ಬಿಟ್ಟೇ ಮಾಡ್ತೇನೆ ಅಂಥೇಳಿ ಮುಗಿಸಲೇಬೇಕು ಅಂಥೇಳಿ ಕೂತೆ ರಾತ್ರಿ. ನಾನೊಂದು 1:20 ಗಂಟೆ ನೋಡಿದ್ದೆ, ಆಮೇಲೆ ಮಾಡ್ತಾ ಹೋದೆ. ಆಮೇಲೆ ಬೆಳಿಗ್ಗೆ ನನಗೆ ಹಕ್ಕಿ ಕೂಗುವಾಗಲೇ ಗೊತ್ತಾಯ್ತು ಹೀಗೆ ಆಯಿತು ಅಂತ. ಅಂದ್ರೆ ನಂಗೆ ಅದು ಗೊತ್ತೇ ಆಗುದಿಲ್ಲ, ನಾನು ಅಲ್ಲಿ ಕೂತು ಮಾಡುದು ನನಗೆ ಅದು ಗೊತ್ತೇ ಆಗುದಿಲ್ಲ. ಏನೋ ನನ್ನಿಂದ ಒಂದು ಶಕ್ತಿ ಮಾಡಿಸ್ತಾ ಹೋಗ್ತದೆ, ಇಲ್ಲದ್ರೆ ನಾನು ಅದಕ್ಕೆ ಒಂದು 100 ಗಂಟೆ ಹಾಕಿದ್ದೇನೆ, ನನಗೆ ಇಲ್ಲದದ್ದು 1/2 ಗಂಟೆಯಲ್ಲಿ ಮಾಡಿ ಮುಗಿಸಿದ ಹಾಗೆ ಆಯ್ತು.
0: ಓಹೋ,
1: ಇಲ್ಲದ್ರೆ ನಾವು ಹಾಗೆ ಬಗ್ಗಿ ಕೂತು ನಮಗೆ ಬೆನ್ನು ಆಗ್ಬೋದು, ಏನ್ ಬೇಕಾದ್ರೆ ಆಗ್ಬೋದಲ್ಲ. ಅದೇ ಏನೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ತಾ ಉಂಟು.
0: ಈಗ ಅದು ಚಿತ್ರಗಳ ಆಯ್ಕೆ ಹೇಗೆ ಮಾಡ್ತೀರಿ ನೀವು?
1: ಅದೇನು ಮನಸ್ಸಿಗೆ ಬರ್ತದೆ ಅದನ್ನ ಮಾಡುದು ನಾನು. ಅಂದ್ರೆ ಈಗ ನಾನು ರಾತ್ರಿ ಪಾತ್ರೆ ತೊಳಿತಾ ಇರ್ತೇನೆ ಅಂತ ಎಣಿಸಿ, 10:30 11 ಗಂಟೆ, ಆಗ ನನ್ನ ಸಂಕಲ್ಪ ಇರ್ತದೆ ಯಾವುದೋ ಒಂದು ದೇವರದ್ದು, ಆಗ ಆಗ ಬರುದು ಹಾ ಈಗ ಮಾಡು ಅಂತ ಹೇಳುವ ಹಾಗೆ ಒಂದು ಫೀಲ್ ಆಗ್ತದೆ. ಆಗ ನಾನು ಹೋಗಿ ಮಾಡ್ಬೇಕು, ಆಗ ಅದು ಮುಖ ಆದ್ರೂ ಮಾಡಿ ಬರ್ಬೇಕು, ಆಗ ಅದು ಆ ದೇವರ ಇದು ಬರ್ತದೆ, ಅದರಲ್ಲಿ ಕಳೆ ಬರ್ತದೆ. ಆಗ ಇಲ್ಲರೆ ನಾನೇ ನನ್ನ ಖುಷಿ ಪ್ರಕಾರ ಮಾಡಿದ್ರೆ ಅದು ಹಾಗೆ ಬರುದಿಲ್ಲ ಅಷ್ಟೊಂದು. ಅದು ನಾನು ನೋಡಿದ್ದೆ ಒಮ್ಮೆ, ಅದು ಆಗ ಪ್ರೇರಣೆ ಬಂದ್ರೆ ಆಗಿ ಕೊಂಡು ಹೋಗ್ತದೆ.
0: ನೀವು ಅತಿ ಹೆಚ್ಚಾಗಿ ಮಾಡುವಂತದ್ದು ದೈವ ದೇವರುಗಳನ್ನು ಮಾತ್ರವಾ, ಅಥವಾ ಈಗ ಬೇರೆ ಚಿತ್ರಗಳನ್ನು ಕೂಡ ಏನು ರಂಗೋಲಿ ಬಿಡಿಸ್ತಾ ಇದ್ದೀರಾ ಹೇಗೆ?
1: ನಾನು ಎಲ್ಲಾ ಟೈಪ್ ಇದು ಮಾಡುವ ಅಂತೇಳಿ, ಈಗ ಚಿಟ್ಟೆ ಇದು ವಿಮೆನ್ಸ್ ಡೇಗೆ ಒಬ್ರು ಮ್ಯಾಂಗ್ಳೂರ್ ಸಿಟಿ ವೈಬ್ಸ್ ಅವರು ಹೇಳಿದ್ರು, ನೀವು ರಾಣಿ ಅಬ್ಬಕ್ಕನದ್ದು ಮಾಡಿ, ನಾನು ನಿಮ್ಮ ಮನೆಗೆ ಇಂಟರ್ವ್ಯೂಗೆ ಬರ್ತೇನೆ, ಮಹಿಳಾ ದಿನಾಚರಣೆಗೆ ಅದು ಸ್ಪೆಷಲ್ ಆಗ್ತದಲ್ವಾ ಅಂತೇಳಿ. ಅವ್ರು 2 ದಿವಸ ಕೊಟ್ಟದ್ದು, ಆ 2 ದಿವಸದಲ್ಲಿ 6 ಫೀಟ್ ಉದ್ದ 6 ಫೀಟ್ ಅಗಲದ್ದು, ಅದು ಹೇಗೆ ಮಾಡಿ ಮುಗಿಸಿದೆ ಅಂತಲೇ ನಂಗೆ ಗೊತ್ತಿಲ್ಲ. ಅದರಲ್ಲಿ ಕುದುರೆ, ಅದರ ಕುದುರೆಗೆ ಚಿನ್ನ, ರಾಣಿದು ಕುದುರೆ ಅಲ್ಲ
0: ರಾಣಿ ಹಬ್ಬಕ್ಕಂದು, ಹೌದು,
1: ಕುದುರೆಗೆ ಚಿನ್ನ, ಕುದುರೆಗಳು, ರಾಣಿ, ರಾಣಿಯ ಕೈಯಲ್ಲಿ ಗುರಾಣಿ ಕತ್ತಿ ಎಲ್ಲವೂ ಇತ್ತು, ಧೂಳು ಬಂದ ಹಾಗೆ ಯುದ್ಧಕ್ಕೆ ಹೊರಟ ಹಾಗೆ ಅವಳು ಎಲ್ಲ, ಅದು ಹೇಗ ಮಾಡಿ ಮುಗಿಸಿದೆ 2 ದಿವಸದಲ್ಲಿ. ಆಮೇಲೆ ಅವ್ರ ಇಂಟರ್ವ್ಯೂಗೆ ಬಂದ್ರು, ಅದು 1 ಲ್ಯಾಕ್ ಎಬೋ ವ್ಯೂಸ್ ಎಲ್ಲ ಹೋಗಿತ್ತು ಅದಕ್ಕೆ.
0: ಈಗ ನೀವು ಬಿಡಿಸುವಾಗ, ಈಗ ಅದು ಹೇಳಿದ್ರೆ ಕೆಲವೊಂದ್ಸಲ 2 ದಿವಸ ಕೆಲವು 10 ದಿವಸ ಕೂಡ ಹೋಗಿದ್ದು ಇದೆ ಅಂತ, ಅದು ಬಣ್ಣ ಯಾಕೆ ಬದಲಾಗ್ತಾ ಹೋಗ್ತದೆ ಬಿಡಿಸ್ತಾ ಹೋಗುವಾಗ?
1: ಯಾಕಂದ್ರೆ ನಾವು ಹಾಕಿ ಯಾವುದೇ ರಂಗೋಲಿ ಅದು ಫೇಡ್ ಆಗ್ತಾ ಹೋಗ್ತದೆ ಕಲರ್. ಈಗ ಮಳೆ ಎಲ್ಲ ಅಂತ ಬಂದ್ರೆ ಅದು ಬೇರೆ ಟೈಪ್ ಆಗ್ತದೆ, ಇದ್ದ ಕಲರ್ ನ್ಯಾಚುರಲ್ ಲುಕ್ ಇರುದಿಲ್ಲ. ಈಗ ಬಾಲಾಜಿಯು ಹಾಗೆ, ನಾನು 8ನೇ ದಿವಸ ಅದು ಡಲ್ ಆಗ್ತಾ ಬಂತು. ಆಮೇಲೆ ಪುನಃ ಆ 9 ಫೀಟಿಗೆ, 9 ಫೀಟ್ ಉದ್ದ 5 ಫೀಟ್ ಆಗಲಿಕ್ಕೆ, ನಾನು ಪುನಃ ಎಲ್ಲ ಹೂವನ್ನು ಪುನಃ ಪುನಃ ಎಲ್ಲ ರೀ ಕಲರ್ ಹಾಕಿದೆ ಪುನಃ ಅದರ ಮೇಲೆ. ಆಗ ಅದು ಪುನಃ ನ್ಯಾಚುರಲ್ ಇದಕ್ಕೆ ಬಂತು ಕಲರ್, ಡಲ್ ಆದದ್ದು ಸರಿ ಆಯ್ತು. ಆಗ ಅಂದ್ರೆ 9 ಫೀಟ್ಗೆ ಹಾಕ್ಲಿಕ್ಕೆ ನಂಗೆ ಪುನಃ ಅದಕ್ಕೊಂದು 2 ಗಂಟೆ ಆದ್ರೂ ಬೇಕು ಪುನಃ ಮಾಡ್ಲಿಕ್ಕೆ. ಯಾಕಂದ್ರೆ ಅದು 9 ಫೀಟ್, ಎಲ್ಲ ಮೇಲಿಂದ ಕೆಳಗೆವರೆಗೆ ಅದು ಒಂದೊಂದು ಹೂವಿನ ಹಾರ 6.5 ಇಂಚ್ ಇತ್ತು ಅಗಲ. ಅಂದ್ರೆ ಅದು ಅಷ್ಟು ದೊಡ್ಡ ಬಾಲಾಜಿಗೆ ಗ್ರ್ಯಾಂಡ್ ಲುಕ್ ಬರ್ಬೇಕಾದ್ರೆ ಅಷ್ಟು ಹೂವಿನ ಅಗಲ ಇರಲೇಬೇಕು 6 ಇಂಚ್.
0: ಈಗ ಚಿನ್ನದ ಬಣ್ಣವನ್ನೆಲ್ಲ ಹೇಗೆ ಆಯ್ಕೆ ಮಾಡ್ತೀರಿ?
1: ಚಿನ್ನದ ಬಣ್ಣ ಅಂತ ಹೇಳಿದ್ರೆ ಹಳದಿ ಮತ್ತೆ ಕೇಸರಿ ಮಿಕ್ಸ್ ಮಾಡುದು, ಅದು ಅದರಲ್ಲಿ ಹಾಕುವಾಗ ಗೋಲ್ಡ್ ಆಗಿ ಬರ್ತದೆ, ಹೇಗೆ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ಅದು ದೇವಿದ್ದೆ ದಯೆ, ಒಮ್ಮೆ ಕಾಪು ಮಾರಿಯಮ್ಮನದ್ದು ಮಾಡಿದೆ, ಅದು ಗೋಲ್ಡ್ ಮುಖದಾಗಿ ಅದು ಹಾಗೆ, ಅದು ನಮ್ಮ ಮನೆಯವರಿಗೆ ಸಹ ಎಲ್ಲ ಆಶ್ಚರ್ಯ, ಅದು ಕಾಪು ಮರಿಯಮ್ಮದ ಅದು ಹೇಗೆ ಬಂತು ಅಂತ ಹೇಳಿ ಆಶ್ಚರ್ಯ ಆಯಿತು. ಮತ್ತೆ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಮನೆಗೆ ಬಂದಿದ್ರು, ಅದು ಹಾಗೆ ಉಂಟಾ ಇಲ್ವಾ ಅಂತ ಹೇಳಿ ನೋಡ್ಲಿಕ್ಕೆ, ಅವರಿಗೂ ಅದು ಹೌದು ನಿಜ ಗೋಲ್ಡ್ ಹಾಗೆ ಬಂದಿದೆ ಅಂತ ಹೇಳಿ ಹೇಳಿದ್ರು ಅವರೆಲ್ಲ. ಮತ್ತೆ ನನ್ನ ಮಗ ಆಗ ಬ್ಯಾಂಗ್ಳೂರಿಂದ ಬರ್ಲಿಕ್ಕಿತ್ತು, ಅವನು ಹೇಳಿದ, ಅಮ್ಮ ಈ ರಂಗೋಲಿ ತೆಗಿಬೇಡ, ನಾನು ಬಂದು ನೋಡ್ಬೇಕು ಅದು ಮುಖ ಅಂತೇಳಿ. ಅವನು ಬರ್ಲಿಕ್ಕೆ ಮತ್ತೊಂದು 5 ದಿವಸ ಇತ್ತು, ಆದ್ರೂ ಅವನು ಬರುವ ತನಕ ಅದ್ರ ಫೇಡ್ ಆಗ್ಲಿಲ್ಲ, ಏನು ಇಲ್ಲ, ಹೇಗೆ ಹಾಕಿದೇನು ಹಾಗೇ ಇತ್ತದು.
0: ಅದೇ ಫ್ಯಾನಿನ ಗಾಳಿ ಎಲ್ಲ ಹಾಕಿರುವಂತಹ ಸಂದರ್ಭದಲ್ಲಿ ತುಂಬಾ ಜಾಗ್ರತೆ ಇರಬೇಕು. ಹಾಗೆ
1: ನಾನು ರಂಗೋಲಿ ಮಾಡುವಾಗ ಎಲ್ಲಿಂದಲೂ ಗಾಳಿ ಬರಲೇಬಾರ್ದು, ನಾನು ಎಷ್ಟು ಬೆವರಿ ಕಂಡಿ ಆದ್ರೂ ಗಾಳಿ ಬರಬಾರ್ದು. ಆಮೇಲೆ ಮಾಡಿ ಎದ್ಮೇಲೆ ಹಾಕ್ಬಹುದು ಫ್ಯಾನ್, ಹಾಗೆ ಏನಾಗುದಿಲ್ಲ. ಮಾಡ್ತಾ ಇರುವಾಗ ಗಾಳಿ ಬರಬಾರ್ದು ಅಷ್ಟೇ.
0: ಸಾರಿ ರಂಗೋಲಿ ತುಂಬಾ ಒಂದು ವಿಭಿನ್ನ ಅಂತ ಅನ್ನಿಸ್ತು, ಸಾರಿಯ ಹಾಗೆ ಕಾಣ್.

0: ಆಯ್ತಾಯ್ತು.
1: ಅಂದ್ರೆ
0: ಅದ್ರ
1: ಅದು
0: ಬಗ್ಗೆ ಹೇಳಿ.
1: ನವರಾತ್ರಿ ದಿವಸ ಬೆಳಿಗ್ಗೆ ನಾನು ಹೆಚ್ಚಾಗಿ ಮಾಡೋದು ರಾತ್ರಿಯೇ ರಂಗೋಲಿ. ಆ ದಿವಸ ಬೆಳಿಗ್ಗೆ ನಂಗೆ ಬೇಗ ದೇವಿದು ಕೆಂಪು ಕಲರ್ ಸೀರೆ ಇತ್ತು. ಆ ದಿವಸ ನವರಾತ್ರಿಯಲ್ಲಿ ನಾನು ಆಗ ಬಂತು ಪಾತ್ರೆ ತೊಳಿತಾ ಇಂತ ತಿಂಡಿ ಮಾಡ್ತಾ ಇದ್ದೆ. ಆ ಈಗ ಮಾಡು ಅಂತ ಹೇಳುವ ಹಾಗೆ ಬಂತು. ಓಡಿ ಹೋಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸಿದ ರಂಗೋಲಿ. ಅದು ಸಾರಿಯಾಗಿ ಆಯ್ತು ನೋಡುವಾಗ.
0: ಹೌದು,
1: ನ್ಯಾಚುರಲ್ ಸಾರಿಗೆ ತುಂಬಾ ಜನ ಅದನ್ನ ಸಾರಿ ಅಂತಲೇ ಎಣಿಸಿದಾರಂತೆ.
0: ಈಗ ಸಾಮಾನ್ಯವಾಗಿ ಕೆಲವೊಂದು ಅರ್ಧ ಗಂಟೆಯಲ್ಲೇ ಆಗ್ತದೆ ಅಂತ, ಅದು ಹೇಗೆ?
1: ಈ ಬಟರ್ಫ್ಲೈ ಎಲ್ಲ ಸುಲಭ, ಅದು ಅರ್ಧ ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು. ಅದು ಬಟರ್ಫ್ಲೈ ಅಂದ್ರೆ 3D 3D. ಅದ್ರ ನೆರಳು ಬರೋದು ಹೇಗಂದ್ರೆ ವೈಟ್ ಮತ್ತೆ ಬ್ಲ್ಯಾಕ್ ಮಿಕ್ಸ್ ಮಾಡಬೇಕು. ವೈಟ್ ತುಂಬಾ, ಬ್ಲ್ಯಾಕ್ ಸ್ವಲ್ಪ ಹಾಕಿದೆ, ಅದು ಶೇಡ್ ಹಾಗೆ ಬರ್ತದೆ. ಅದು ಬಟರ್ಫ್ಲೈದು ಶೇಡ್ ಹಾಗೆ ನೆರಳು.
0: ಈಗ ಹೊಸದಾಗಿ ಕಲಿಯುವವರಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ತೀರಿ?
1: ಅವರಿಗೆ ತುಂಬಾ ಪೇಷನ್ಸ್ ಫಸ್ಟ್ ಬೇಕಿದೆ, ತುಂಬಾ ಪೇಷನ್ಸ್ ಬೇಕು. ಯಾರೋ ಒಬ್ರು ನನಗೆ ಮೆಸೇಜ್ ಮಾಡಿದ್ರು, ನನಗೆ ನಾಳೆ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ಉಂಟು, ನಂಗೆ ಒಂದು ರಂಗೋಲಿ ಹೇಳಿಕೊಡಿ, ನಂಗೆ ಫಸ್ಟ್ ಪ್ರೈಸ್ ಬರಬೇಕು ಅಂತ. ನಾನು ಹೇಳಿದೆ ರೈಸ್ ಬರಬೇಕು ಅಂತ ಹೇಳಿ, ನಾನು ಇವತ್ತೇ ಹೇಳಿಕೊಡು ನೀವು ಅಲ್ಲಿ ಮಾಡುದು, ಅದು ಆಗುದಿಲ್ಲ. ಇದಕ್ಕೆ ತುಂಬಾ ಸಾಧನೆ ಮಾಡ್ಬೇಕು, ಇದಕ್ಕೆ ತುಂಬಾ ಅಂದ್ರೆ ತಪಸ್ಸಿನಾಗೆ ಮಾಡಬೇಕು. ಈಗ 6 ವರ್ಷದಲ್ಲಿ ನಂದು ನಾನು ಎಷ್ಟು ತಪಸ್ಸು ಮಾಡಿದ ಹಾಗೆ ಮಾಡಿದ್ದೇನೆ. ಆ ದೇವಿ ಒಲ್ದು ನಿಜವಾಗಿ ಒಲ್ದು, ನಮ್ಮ ಮನೆಗೆ ನೂರಾರು ದೇವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಒಂದು ರಂಗೋಲಿ ಅದ್ಕೊಳ್ಳಿ, ಇನ್ನೊಬ್ರು ನನ್ನ ರಂಗೋಲಿ ಮಾಡು ಅಂತ ಪ್ರೇರಣೆ ಕೊಟ್ಟ ಹಾಗೆ ನನ್ಗೆ ಹಾಗೆ ಫೀಲ್ ಆಗ್ತದೆ. ಈಗ ಶಾರದೆಗೆ ಜೆಲ್ಲಿ ಹಾಕ್ಲಿಕ್ಕಿತ್ತಲ್ಲ ಶಾರದೆ ರಂಗೋಲಿಗೆ, ಆ ಜೆಲ್ಲಿ ಹಾಕುವಾಗಲಿ ಅದಕ್ಕೆ ಚಿನ್ನದ ಸರ ಕರಿಮಣಿ ಎಲ್ಲ ಮಾಡುವಾಗ ದೇವಿಗೆ ನಾನೇ ಮಾಡ್ತಾ ಇದ್ದೇನೆ ಅಲಂಕಾರ ಅಂತ ಆ ಫೀಲ್ ಬರುವಾಗ ಉಂಟು ನೋಡಿ. ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ.
0: ಈಗ ಬಣ್ಣದ ಆಯ್ಕೆ ಯಾವ ರೀತಿ ಇರ್ತದೆ? ಅದು ಮಿಕ್ಸ್ ಮಾಡ್ಬೇಕಲ್ಲ ಒಂದು ಕರಿಗಿಂತ ಇನ್ನೊಂದು ಕಲರ್.
1: ಒಂದ್ ದಿವಸ ಅದೇ ನಾನು ರಂಗೋಲಿ ಶುರು ಮಾಡಿ ಒಂದು 2 ವರ್ಷ ಆಗಿರ್ಬೋದು, ಮಂಗಳಾದೇವಿದು ರಂಗೋಲಿ ಮಾಡ್ಲಿಕ್ಕೆ ಅಂತ ಕೂತೆ. ಅದು ಸಿಲ್ವರ್ ಫೇಸ್ ಇತ್ತು, ನಾನು ಫಸ್ಟ್ ಟೈಮ್ ಅದು ಬೆಳ್ಳಿಯ ಮುಖ ಮಾಡುದು. ಎಂತ ಮಾಡಿದ್ರು ಬೆಳ್ಳಿ ಬರ್ಬೋದು ಅಂತ ಹೇಳಿ ಹಿಡ್ಕೊಂಡು ಕೂತಿದ್ದೇನೆ. ಆಮೇಲೆ ಮಾಡ್ತಾ ಹೋದೆ, ಅದು ಹಾಗೆ ಬಂತದು ಬೆಳ್ಳಿಯ ಮುಖದಾಗೆ ಬಂತು. ಅದು ಫಸ್ಟ್ ಬೆಳ್ಳಿ ಮುಖ ಮಾಡಿದ್ ನಾನು, ಅದೇ ಬೆಳ್ಳಿ ಮುಖ ಎಲ್ಲರೂ ಹೇಳಿದ್ರು. ಮತ್ತೆ ದೇವಿ ಬೆಳ್ಳಿದ ಹಾಗೆ ಬಂದಿದೆ, ಒಳ್ಳೇದು ಬಂದಿದೆ ಅಂತ ಹೇಳಿ. ಅಲ್ಲಿ ಮಂಗಳಾದೇವಿಯಲ್ಲಿ ಈಗಲೂ ಅದನ್ನು ಈ ಹಾಕಿದ್ದಾರೆ, ಅಲ್ಲಿಗೆ ಕೊಟ್ಟಿದ್ದೆ. ದೇವರ ಎದುರು ಪೂಜೆ ಮಾಡಿ ಗೋಡೆಯಲ್ಲಿ ಹಾಕಿದವರು.
0: ಈಗ ತುಂಬಾ ಸೂಕ್ಷ್ಮ ಡಿಸೈನ್ ಗಳನ್ನ ಅದನ್ನ ಹೇಗೆ ಬಿಡಿಸ್ತೀರಿ?
1: ಸೂಕ್ಷ್ಮ ಡಿಸೈನ್ ಅಂದ್ರೆ ಕಣ್ಣು ಮೇನ್, ನಾನು ಕಣ್ಣಿಂದ ಬಿಡಿಸೋದು. ಆ ಕಣ್ಣು ಬಿಡಿಸ್ತಾ ಇರುವಾಗ ಯಾರಾದ್ರೂ ಬಂದ ನನ್ನ ಹತ್ರ ಮಾಡಬಾರ್ದು, ನಾನು ಅದು ಎಷ್ಟು ಅಲ್ಲಾಡದೆ ಮಾಡ್ತೇನೆ ಅಂತ ಹೇಳಿದ್ರೆ ಒಂಚೂರಲ್ಲಿ ಮಾತಾಡಿದ ಅದು ಬಿಳಿ ಡಾಟ್ ಹಾಕ್ಲಿಕ್ಕೆ ಇರ್ತದಲ್ಲ, ನಂಗೆ ನಿಜ ಡಾಟ್ ಹಾಕ್ಲಿಕ್ಕೆ ಬರೋದಿಲ್ಲ, ಅದು ಉದ್ದವೇ ಆಗುದು ಯಾವಾಗಲೂ, ರೌಂಡ್ ಬರುದೇ ಇಲ್ಲ. ಆದ್ರೆ ಅದೇ ಕಣ್ಣಿನೊಳಗೆ ಡಾಟ್ ಹಾಕುವಾಗ ಅದು ರೌಂಡ್ ಬರ್ತದೆ, ಅದು ಹೇಗೆ ಬರ್ತದೆ ಅಂತ ನಂಗೆ ಗೊತ್ತಿಲ್ಲ.
0: ಸೂಕ್ಷ್ಮ ಕೆಲಸಗಳನ್ನ
1: ಎಲ್ಲ ಅದು ಆಗಿಕೊಂಡು ಹೋಗ್ತದೆ. ಅದು ಹೇಗೆ
0: ಈಗ ಅಂತಹ ನೀವು ಮಾಡಿದ ರಂಗೋಲಿಗಳನ್ನ ಅದನ್ನ ಏನ್ ಮಾಡ್ತೀರಿ? ಮತ್ತೆ ಫೋಟೋ ತೆಗೆದು ಅದರ ಮುಂದಿನ ಬೆಳವಣಿಗೆ ಏನು?
1: ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇನೆ, ಅದನ್ನು ನೋಡಿ ಕೆಲವರೆಲ್ಲ ಆರ್ಡರ್ ಕೊಡ್ತಾರೆ. ಈಗ ಸಾಲಿಗ್ರಾಮದಲ್ಲಿ ಒಂದು ಕೊಟ್ಟಿದ್ದೆ, ಸಾಲಿಗ್ರಾಮ ಗುರು ನರಸಿಂಹ ನಮ್ಮ ಕುಲದೇವರು, ಅಲ್ಲಿ ಒಂದು ಫೋಟೋ ಕೊಟ್ಟಿದ್ದೆ. ಅವರು ಆಫೀಸ್ ರೂಮಲ್ಲಿ ಹಾಕಿದ್ರು, ಅದನ್ನು ನೋಡಿ ಮತ್ತೆ ಇಬ್ರು ನಮ್ಗೆ ಸಹ ಬೇಕು ಅಂತ ಹೇಳಿದ್ರು. ಹಾಗೆ ಅವರಿಗೆ ಅದರ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡ್ತೇನೆ ನಾನು. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಂದ ಒಬ್ಬರಿಗೆ, ಈಗ ನಮ್ಮ ತಾಯಿ ಮಗಳದ್ದು ಮಾಡಿ, ಹೈಕೋರ್ಟ್ ಇದ್ದು ಮಾಡಿ, ಅದು ಯಾರಿಗೋ ಲಾಯರಿಗೆ ಗಿಫ್ಟ್ ಕೊಡ್ಲಿಕ್ಕೆ ಏನವರಿಗೆ, ಆಮೇಲೆ ನಮ್ಮ ಅಮ್ಮಂದು ಮಾಡಿ ಅವರ ಬರ್ಡೇಗೆ ಗಿಫ್ಟ್ ಕೊಡ್ಲಿಕ್ಕೆ ಅಂತ ಅವ್ರದ್ದೆಲ್ಲ ಮಾಡಿ ಕೊಡ್ತೇನೆ ನಾನು, ಮಾಡಿ ಫೋಟೋ ತೆಗೆದು ಫ್ರೇಮ್ ಹಾಕಿ ಕೊಡುದು.
0: ಈಗ ಸಾಮಾನ್ಯವಾಗಿ ನೀವು ಈ ಹೊರಗಡೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದಿಲ್ವಾ ಇದು?
1: ಮಾಡಿದೆ, ಕೃಷ್ಣ ಪಾಲೆಮಾರವರದು ಒಂದು 2000 ಜನರು ಸೇರಿದ್ರು, ಅಲ್ಲಿ ಯಕ್ಷಗಾನ ಇತ್ತು ದೇವಿ ಮಹಾತ್ಮೆ ಅಂತೇಳಿ, ಅಲ್ಲಿ ನಾನು ಮಾಡಿದ್ದೆ. ನನ್ನನ್ನು ಕರೆಸಿ ಮಾಡಿಸಿದ್ದು, ಅಲ್ಲೆಲ್ಲ ಫಾರಿನರ್ಸ್ ಎಲ್ಲ ಬಂದು ಬಂದು ಬಂದು ಅದ್ರ ಹತ್ರ ಫೋಟೋ ತೆಗೆದು, ತುಂಬಾ ಜನ ಫಾರಿನರ್ಸ್ ಬಂದಿದ್ರು ಅದೇ ಶ್ರೀದೇವಿ ಮಹಾತ್ಮೆಗೆ ಯಕ್ಷಗಾನ ನೋಡ್ಲಿಕ್ಕೆ. ಅವರಿಗೆಲ್ಲ ತುಂಬಾ ಆಶ್ಚರ್ಯ, ನಾವು ಫೋಟೋ ಅಲ್ಲಿ ಚಪ್ಪಲ್ ತೆಗೆದು ಆ ರಂಗೋಲಿ ಹತ್ರ ಬರ್ತಿದ್ರು ಆ ಫಾರಿನರ್ಸ್ ಎಲ್ಲ. ಆಮೇಲೆ ಅಲ್ಲಿ ಫೋಟೋ ತೆಗೆದು ನನ್ನೊಟ್ಟಿಗೂ ಸೆಲ್ಫಿ ತೆಗೆದು ಆಮೇಲೆ ಖುಷಿಯಿಂದ ನೋಡಿ ಎಲ್ಲ ಹೋಗ್ತಿದ್ರು. ಆಮೇಲೆ ಕಾಂತಾರ ರಂಗೋಲಿ ಮಾಡಿದ್ದೆ, ಅದು ರಿಷಭ್ ಶೆಟ್ಟರು ನೋಡಿ ಅದನ್ನು ಬಂದು 4 ನಮಸ್ಕಾರ ಹಾಕಿ ಅವರು ಸಹ ತುಂಬಾ ಖುಷಿ ಪಟ್ಟಿದ್ರು. ಮತ್ತೆ ಆ ಕಾಂತಾರ ರಂಗೋಲಿ ಮಾಡಿದ್ ನಾನು ನಮ್ಮ ಕ್ಲಾಸ್ಮೇಟ್ ಸತೀಶ್ ಚಂದ್ರ ಅಂತ ಹೇಳಿ, ಅವರು ತರಂಗ ಆರ್ಟಿಸ್ಟ್, ಎಲ್ಲ ಕಡೆ ನಿಮ್ಗೆ ಪೋಸ್ಟರ್ ಸಿಗೋದು ಹಾಫ್ ಅಲ್ಲ ಕಾಂತದ್ದು. ಅವರು ಚೇರ್ ಅಲ್ಲಿ ಕೂತು ಅವರ ಫೋಟೋ ತೆಗೆದು ಆ ಕಾಂತಾರ ರಂಗೋಲಿಯನ್ನು ಫುಲ್ ಮಾಡಿದ್ದಾರೆ ಅವರು. ಅದರ ಗಗ್ಗರ್ ಎಲ್ಲ ಅವ್ರದೇ ಐಡಿಯಾ, ಅವರು ತುಂಬಾ ಫೇಮಸ್ ಆರ್ಟಿಸ್ಟ್ ಅವರು. ಅವ್ರು ಸಣ್ಣದಿಂದಲೇ ಮಾಡ್ತಾ ಇದ್ರು, ಅವರು ಕಲೀಲಿಲ್ಲ, ಗುರು ಇಲ್ಲದ ವಿದ್ಯೆ ಅವರಿಗೆ ಸಹ, ಅದು ಗಾಡ್ ಗಿಫ್ಟೇ. ಅವರು ತುಂಬಾ ಚಂದ ಮಾಡ್ತಾರೆ.
0: ಈಗ ನಿಮ್ಮ ಮನೆಯಲ್ಲಿ ಇದಕ್ಕೆ ಪ್ರೋತ್ಸಾಹ ಹೇಗಿದೆ?
1: ಮನೆಯಲ್ಲಿ ಪ್ರೋತ್ಸಾಹ, ದೊಡ್ಡ ಪ್ರೋತ್ಸಾಹ ಅಂತ ಹೇಳಿದ್ರೆ ಎಲ್ಲರೂ ಅಷ್ಟಕ್ಕೆ ಸುಮ್ಮನೆ ಇರ್ತಾರೆ, ಅದು ನಂಗೆ ದೊಡ್ಡ ಪ್ರೋತ್ಸಾಹ. ಯಾಕಂದ್ರೆ ನಾವೀಗ 8 ಫೀಟ್ 9 ಫೀಟ್ ಎಲ್ಲ ಮಾಡುವಾಗ ಅಲ್ಲಿ ಅಷ್ಟು ಧೂಳು, ಎಷ್ಟೇ ನಾವು ಕ್ಲೀನ್ ಮಾಡಿದ್ರು ಮನೆ ಇಡೀ ಧೂಳು ಧೂಳು ಧೂಳು, ಅದ್ರದ್ದು ನಾವು ಫಿಲ್ಟರ್ ಮಾಡುವಾಗ ಉಂಟಲ್ಲ ಧೂಳು ಬರ್ತದೆ, ಆದ್ರೂ ಅವರೆಲ್ಲ ಅದನ್ನು ಸಹಿಸಿಕೊಂಡಿದ್ದಾರಲ್ಲ, ಅದೇ ನಂಗೆ ದೊಡ್ಡ ಪ್ರೋತ್ಸಾಹ. ಮಾಡಬೇಡ ಅಂತ ಹೇಳಿದ್ರೆ ನಂಗೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅವ್ರ ಒಂದ್ ದಿವಸ ಸಹ ಅವ್ರು ಮಾಡಂತ ಹೇಳಲಿಲ್ಲ. ನನ್ನ ನನ್ನಷ್ಟಕ್ಕೆ

0: ಮಾಡ್ಲಿಕ್ಕೆ ಬಿಡ್ತಾರೆ. ಅದೇ ದೊಡ್ಡ ಪ್ರೋತ್ಸಾಹ. ನನ್ನ ಗಂಡ ಮಂಜುನಾಥ ಆಯ್ತಾಳ ಅಂತೇಳಿ, ನನಗೆ ಎರಡು ಗಂಡ್ಮಕ್ಳು, ದೊಡ್ಡವನು ವರುಣ್ ಅಂತ ಹೇಳಿ, ಸಣ್ಣವನು ಶರಣ್ ಅಂತ ಹೇಳಿ, ಅವರೆಲ್ಲ ಪ್ರೋತ್ಸಾಹ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ಈ ಅಂದ್ರೆ ಹೊರಗಡೆ ನೀವು ಆರ್ಡರ್ ಗಳನ್ನ ತಗೊಳ್ಳುವಾಗ ಅಲ್ಲಿ ಹೋಗಿ ಮಾಡುವಾಗ ತುಂಬಾ ಸಮಯ ತಗೊಳ್ತದಲ್ಲ, ಅಂದ್ರೆ ಅಷ್ಟು ಸಮಯ ಕೂಡ ಅಂದ್ರೆ ಅಲ್ಲಿ ಕೂತು ಮಾಡ್ತೀರಾ ಹೇಗೆ?
0: ಅದೇ ಪಾಲೆಮರ ಅವರದ್ದು ಅಲ್ಲಿ ಗಾರ್ಡನ್, ಅದು ಗಾರ್ಡನ್ ಅಲ್ಲಿ ಫುಲ್ ಮರವೇ ಅಲ್ಲ. ನಾನು ಎಣಿಸಿದೆ ಬೆಳಿಗ್ಗೆ ಹೋಗಿ ನೋಡ್ತೇನೆ ಎಷ್ಟು ಮರ ಅಂದ್ರೆ, ಅಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ದಿವಸ, ತುಂಬಾ ಟೈಲ್ಸ್ ಎಲ್ಲ ಹಾಕಿ ಯಕ್ಷಗಾನಕ್ಕೆ ರೆಡಿ ಮಾಡ್ತಾ ಇದ್ರು. ಅಲ್ಲಿ ಕೆಲಸದವರೆಲ್ಲ ಹೇಳುದು, ನೀವಿದು 3 ಗಂಟೆ ಒಳಗೆ, ಮಧ್ಯಾಹ್ನದ ಒಳಗೆ ಮಾಡ್ಬೇಕಂದ್ರೆ, ನಾನು ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡಿದ್ದೇನೆ, ನೀವು 3 ಗಂಟೆ ಒಳಗೆ ಮಾಡದಿದ್ರೆ ಇಲ್ಲಿ ಎಲ್ಲ ಗಾಳಿ ಬೀಸ್ತದೆ ಇಷ್ಟು ಮರದಿಂದ, ನಿಮ್ಗೆ ಆಗುದಿಲ್ಲ ಮಾಡ್ಲಿಕ್ಕೆ ಅಂತ. ನಂದು 3 ಗಂಟೆ ಒಳಗೆ ಮಾಡ್ಲಿಕ್ಕೆ ಆಗುದಿಲ್ಲ ಇದಂತಲೂ ನಂಗೆ ಗೊತ್ತುಂಟು, ಇದು ಸಾಯಂಕಾಲದ ಮೇಲೆ ಹೋಗ್ತದೆ 7 ಗಂಟೆವರೆಗೆ ಅಂತ ಹೇಳಿ ಗೊತ್ತಿತ್ತು. ಅದಕ್ಕೆ ಅವ್ರ ಹತ್ರ ನಾನು ನೋಡು ದೇವರಿದ್ದಾರೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದೆ. ಆಮೇಲೆ ನಾನು 6:30 ಆಗುವ ತನಕ ಒಂಚೂರು ಗಾಳಿ ಬರಲಿಲ್ಲ. ನಂದು ಯಾವಾಗ ರಂಗೋಲಿ ಮುಗೀತು ಎಲ್ಲ ಮಳೆ ಅಲ್ಲಿ ನಡ್ಲಿಕ್ಕೆ ಶುರು ಆಯ್ತು. ಅಲ್ಲಿ ಅದೇ ಹೇಳುದಲ್ಲ, ದೇವರ ಮೇಲೆ ನಾವು ಮಾಡಿದ್ರೆ ಅಷ್ಟು. ನಾನೊಂದು ವಿಡಿಯೋ ಸಹ ತೆಗೆದೇನದು, ಎಷ್ಟು ಮರ ಉಂಟಲ್ಲಿ, ಗಾಳಿ ಒಂದು ಎಲೆ ಅಲ್ಲಾಡ್ಲಿಲ್ಲ, ಏನು ನನ್ನ ರಂಗೋಲಿ ಮೇಲೆ ಕಸ ಬೀಳ್ಲಿಲ್ಲ, ಅದು ಏನು ಆಗ್ಲಿಲ್ಲ.
1: ಈಗ ನೀವು ಒಂದು ವೇಳೆ ಈ ರಂಗೋಲಿ ಬಿಡಿಸದೆ ಇರ್ತಾ ಇದ್ರೆ ಏನಾಗ್ತಾ ಇದ್ರಿ?
0: ಬಿಡಿಸದ ಇದ್ರೆ ನಾನು ಮನೆದ್ದು ಕೆಲಸದಲ್ಲೇ ಮಾಡುದು ರಾತ್ರಿ ಅಲ್ಲ. ನಂದು ಅಲ್ಲಿಗೆ ಐಸಿಐಸಿ ಪ್ರುಡೆನ್ಶಿಯಲ್ ಅಲ್ಲಿ ಅಡ್ವೈಸರ್ ನಾನು. ಆಮೇಲೆ ನಂದೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೆ ನಾನು, ಟಿ ಶರ್ಟ್ ಪ್ರಿಂಟಿಂಗ್ ಎಲ್ಲ ಕಸ್ಟಮೈಸ್ಡ್. ಆಮೇಲೆ ನಾನು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಬೇರೆ ಬೇರೆ ಅಡಿಗೆ, ನನಗೆ ಸೆಂಟ್ ಇಲ್ಲ, ಅದರದ್ದು ರಾಶಿ ರಾಶಿ ಪಾತ್ರೆ ಗುಡಿಸೋದು ಬರ್ಸೋದು ಮನೆಯದೆಲ್ಲ ಇರ್ತದೆ ನನಗೆ. ರಾತ್ರಿವರೆಗೂ ನಂಗೆ ಕೆಲಸ ಇರ್ತದೆ. ಈಗ ರಂಗೋಲಿ ಮಾಡಿದ್ರೆ ರಾತ್ರಿ 11 ಗಂಟೆ, ಮಧ್ಯರಾತ್ರಿ 3 ಗಂಟೆವರೆಗೆ, ಆ ಟೈಮ್ ನಂದೇ ಅಲ್ಲ, ಆಗ ಯಾರು ಉಪದ್ರೆ ಕೊಡ್ಲಿಕ್ಕಿಲ್ಲ,
1: ಹೌದು.
0: ಆಗ ರಾತ್ರಿ ಮಾಡುದು ನಾನು, ಎಲ್ಲರೂ ನಾನು ಬಿಸಿ ಇರ್ತೇನೆ.
1: ಈಗ ಈ ಟಿ ಶರ್ಟ್ ಪ್ರಿಂಟಿಂಗ್ ಅದೆಲ್ಲ ಯಾವಾಗದಿಂದ ಆರಂಭ ಮಾಡಿದ್ರಿ?
0: ಅದು ಫಸ್ಟ್ ಗೆ ನನ್ನ ಮಗ ಮಾಡ್ತಾ ಇದ್ದ, ಅವನೀಗ ಬ್ಯಾಂಗ್ಳೂರಲ್ಲಿ MBA ಮಾಡ್ತಾ ಇದ್ದಾನೆ. ಹಾಗೆ ಅವನು ಅದ್ ನಿಲ್ಸುದು ಬೇಡ ಅಂತ ಹೇಳಿದ, ಅದಕ್ಕೆ ನಾನು ವಿಧಾನ ಮಾಡ್ಕೊಂಡು ಹೋಗ್ತೇನೆ ಅಂತ ಹೇಳಿ. ಅಂದ್ರೆ ನಾನು ಪ್ರಿಂಟ್ ಅಲ್ಲ ಮಾಡುದು,
1: ಹೌದು,
0: ಮಾಡಿಸಿ ಕೊಡ್ತೇನೆ.
1: ಒಂದು ಕಡೆಯಲ್ಲಿ ಜಾಬ್, ಇನ್ನೊಂದು ಕಡೆಯಲ್ಲಿ ನಿಮ್ಮ ಹವ್ಯಾಸ, ಎರಡನ್ನ ಹೊಂದಿಸಿಕೊಂಡು ಹೋಗುವಂತದ್ದು ಒಂದು ಚಾಲೆಂಜಿಂಗ್ ಅಂತ ಅನ್ಸೋದಿಲ್ವಾ?
0: ನಿಜ ಚಾಲೆಂಜಿಂಗ್ ಅದು. ಜಾಬ್ ಅಂತ ನಾನು ಹೋಗ್ಬೇಕಂತಿಲ್ಲ, ಕಾಲ್ ಮಾಡಿ ಮಾಡಬಹುದು,
1: ಆದ್ರೂ ಒಂದು ಜವಾಬ್ದಾರಿ ಅನ್ನುವಂಥದ್ದಿದೆ.
0: ಎಲ್ಲವನ್ನೂ ನೋಡ್ಕೊಂಡು ಮಾಡುದು, ಅದು ಶಕ್ತಿ ಕೊಡುದು ದೇವ್ರೆ. ಯಾಕಂದ್ರೆ ಅಷ್ಟು ನಾನು ಹಗಲಿಗೆ ಕೆಲಸ ಮಾಡಿ ರಾತ್ರಿ ನಿದ್ದೆ ಬರ್ಬೇಕು, ನೀವು ಅಷ್ಟು ಸುಸ್ತಾಗ್ಬೇಕಲ್ಲ, ನಿದ್ದೆ ಜಾಸ್ತಿ ನಂಗೆ. ಆದ್ರೆ ರಂಗೋಲಿ ಎದುರು ಕೂತ್ರೆ ಅದು ಫ್ರೆಶ್ ಆಗಿ ಆರಾಮದಲ್ಲಿ ಮಾಡ್ತೇನೆ ನಾನು. ಅದರಲ್ಲಿ ಮುಳುಗಿ ಹೋಗಿ ಯಾರು ಎಂತ ಇದು ಮಾಡಿದ್ರು ನಂಗೆ ಗೊತ್ತಾಗಲ್ಲ, ಅದರಲ್ಲೇ ಮುಳುಗಿ. ನನ್ನ ಮಗ ಹೇಳುದು ವರುಣ್, ನೀನು ಮತ್ತೆ ಅದು ಒಂದಾಗಿ ಬಿಡ್ತೀರಿ ಆ ರಂಗೋಲಿ ಮಾಡುವಾಗ ಅಂತ. ಅಂದ್ರೆ ಗೊತ್ತೇ ಆಗುದಿಲ್ಲ, ಈಚಿನ ಇದರಲ್ಲೇ ಇರುದಿಲ್ಲ, ನಾನು ಮುಳುಗಿ ಹೋಗಿರ್ತೇನೆ ಅದರಲ್ಲಿ. ಯಾವುದೋ ಒಂದು ಶಕ್ತಿ ನನ್ನಿಂದ ಮಾಡಿಸ್ಕೊಂಡು ಹೋಗ್ತದೆ.
1: ಈಗ ಮಹಿಳೆಯರು ಸಾಮಾನ್ಯವಾಗಿ ಕೇವಲ ಮನೆ ಕೆಲಸ ಅದಕ್ಕೆ ಮಾತ್ರ ಸೀಮಿತ ಆಗಿಬಿಡ್ತಾರೆ. ಇಂತಹ ಹವ್ಯಾಸಗಳನ್ನು ಬೆಳೆಸಿಕೊಂಡು ಹೋದ್ರೆ ಮಾನಸಿಕವಾಗಿ ನಾವು ಒಂದು ಆರೋಗ್ಯಯುತವಾಗಿ ಇರ್ಲಿಕ್ಕೂ ಅದು ಸಹಾಯಕ ಆಗಿರ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ?
0: ಹೌದು, ನಿಜವಾಗಿಯೂ ಯಾರಿಗಾದ್ರೂ ಒಂದು ಹವ್ಯಾಸ ಅಂತ ಇರ್ಲೇಬೇಕು. ಎಲ್ಲರೂ ಕುತ್ಕೊಂಡು ಯಾರ್ಯಾರೋ ಬಗ್ಗೆ ಗಾಸಿಪ್ ಇದು ಅದು ಅಂತ ಹೇಳ್ಕೊಂಡು ಟೆನ್ಷನ್ ತಲೆಯಲ್ಲೆಲ್ಲ ಸಾವಿರ ಬರ್ತದೆ ಅಲ್ಲ, ನಮ್ಗೆ ಅದೆಲ್ಲ ಆಲೋಚನೆ ಮಾಡ್ಲಿಕ್ಕೂ ಪುರುಸೊತ್ತು ಇರುದಿಲ್ಲ. ಮತ್ತೆ ಒಳ್ಳೆ ಖುಷಿ ಆಗ್ತದೆ, ಒಂದು ಏನಾದ್ರೂ ಒಂದು ಹಾಬಿ ಇದ್ರೆ ನಮ್ಗೆ ಅದರಲ್ಲಿ ಯಾರು ಎಂಥದೇ ಆಗಲಿ, ಅದು ಹಾಡೋದಿರ್ಬೋದು, ರಂಗೋಲಿ, ಪೇಂಟಿಂಗ್, ಏನೇ ಗಾರ್ಡನಿಂಗ್, ಏನಾದರೂ ಟೈಲರಿಂಗ್, ಯಾವುದಾದ್ರು ಒಂದು ಹವ್ಯಾಸ ಇದೆ ಅದರಷ್ಟು ಒಳ್ಳೆಯದು ಯಾವುದೂ ಅಲ್ಲ. ಹವ್ಯಾಸ ಈಗ ಗೊತ್ತಿಲ್ಲ ಅಂತ ಹೇಳಿದರೆ, ಈಗ ಯೂಟ್ಯೂಬಲ್ಲಿ ಇರ್ತದೆ, ಮೊಬೈಲ್ ಇಟ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆ ಯೂಟ್ಯೂಬ್ ನೋಡಿ ಏನಾದ್ರು ಒಂದು ಸಣ್ಣದು ಕಲಿಬೋದಲ್ಲ ಯಾರಿಗಾದರೂ. ಒಟ್ಟು ಟೈಮ್ ವೇಸ್ಟ್ ಮಾಡಬಾರ್ದು ಅಷ್ಟೇ, ಏನಾದ್ರು ಒಂದು ಕಲಿಬೇಕಷ್ಟೇ.
1: ಹೊಸತನವನ್ನ ಹುಡುಕಿಕೊಂಡು ನಾವು ಹೋಗಬೇಕು.
0: ಹೌದು, ಹೋಗ್ಬೇಕು. ಈಗ ನನ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ, ಹಠ ಹಿಡ್ದು ಯಾಕೆ ಆಗಿಲ್ಲ, ಬಾಯಿ ವಾರೆ ಆಗಿದೆ ಹೇಳಿದ್ರು. ಬಾಯಿಯಲ್ಲೇ 6-7 ಗಂಟೆ ಒಮ್ಮೊಮ್ಮೆ ಕಳೆದಿದ್ದೇನೆ ಆ ಬಾಯಿ ಮಾಡುದ್ರಲ್ಲಿ. ಅಂದ್ರೆ ಈಗ ಒಂದು ಯಾವ್ದೋ ಮಾಡುವಾಗ ಆ ಲಿಪ್ಸಿನ ಕಲರ್ ಸ್ವಲ್ಪ ಚೇಂಜ್ ಆದ್ರೆ ಅವರಿಗೆ ಅದು ಸೂಟ್ ಆಗುದಿಲ್ಲ. ಈಗ ಜೆಂಟ್ಸ್ ಇದೆಲ್ಲ ನಾವಲ್ಲಿ ರೆಡ್ ಲಿಪ್ಸ್ ಹಾಕಿರೋದು ಒಂಚೂರು ಸೂಟ್ ಆಗುದಿಲ್ಲ, ಆ ನ್ಯಾಚುರಲ್ ಲಿಪ್ಸ್ ಇದೇ ಕಲರ್ ಬರಬೇಕು. ಆಗ ಅದು ಪ್ರಯತ್ನ ಮಾಡಿ ಮಾಡಿ ಮಾಡಿ ಮಾಡಿ ನ್ಯಾಚುರಲ್ ಲಿಪ್ಸ್ ಎಲ್ಲವೂ ಸರಿ ಆಗ್ಲಿಕ್ಕೆ ಶುರು ಆಯ್ತು. ಅದು ಮತ್ತೆ
1: ಈಗ ದೇವರದ್ದು ಮಾಡುವಾಗ ಅದೊಂದು ಅಂದ್ರೆ ಅದಕ್ಕೆ ಸೂಕ್ತವಾದ ಬಣ್ಣದ ಆಯ್ಕೆ ಇದೆಲ್ಲ ಗೊತ್ತಾಗ್ತದೆ ನಿಮಗೆ ಹೇಗೆ?
0: ಬಣ್ಣದ ಆಯ್ಕೆ ಅದೇ ಹೇಳಿದೆ, ಅದು ಆಗಿಕೊಂಡು ಹೋಗ್ತದೆ ಅದರಷ್ಟಕ್ಕೆ, ಅದು ಅದೇ ಈಗ ಮಾಡಿ ಮಾಡಿ ಮಾಡಿ ಅದು ಗೊತ್ತಾಗ್ತದೆ. ಹಾಗೆ ನಂಗೆ ಸ್ವಲ್ಪ ಡೌಟ್ ಎಲ್ಲ ಇದ್ರೆ ನಮ್ಮ ಅವರು ಸತೀಶ್ ಚಂದ್ರ ಅಂತ ಹೇಳಿದೆ ಅಲ್ಲ, ಅವ್ರ ಹತ್ರ ಸ್ವಲ್ಪ ನಾನೀಗ ಪೋರ್ಟ್ರೇಟ್ ಎಲ್ಲ ಮಾಡುವಾಗ ಸ್ವಲ್ಪ ಲೈನ್ಸ್ ಎಲ್ಲ ಇರ್ತದೆ, ರಿಂಗ್ಸ್ ಎಲ್ಲ ಇರ್ತದೆ, ಅದಕ್ಕೆ ಯಾವ ಕಲರ್ ಹಾಕು ಅವ್ರ ಹತ್ರ ಅವ್ರ ಗೈಡೆನ್ಸ್ ಕೊಟ್ಟಿದ್ದಾರೆ.
1: ಈಗ ನಿಮ್ಮ ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಬಂದಾಗ ಮನೆಯನ್ನ ಯಾವ ರೀತಿ ಅಲಂಕಾರ ಮಾಡ್ತೀರಿ?
0: ನಮ್ಮ ಮನೆಯಲ್ಲಿ ನನ್ನ ಅಡಿಗೆ ಮನೆಯಲ್ಲಿ ಫಸ್ಟ್ ಪೇಂಟಿಂಗ್ ಮಾಡಿದ್ ನಾನು. ಇಡೀ ಗೋಡೆಯಲ್ಲಿ ದಿನ ಪಾತ್ರೆ ತೊಳಿ, ಈ ಗೋಡೆ ನೋಡಿ ನೋಡಿ ನೋಡಿ ನನಗೆ ಬೇಜಾರಾಗ್ತದೆ, ದಿನ ಅದೇ ತೊಳೆಯುದು ಅಂತ ಹೇಳಿ. ಒಳ್ಳೆ ಒಂದು ಸನ್ರೈಸ್ ಇದ್ದು ಅಲ್ಲಿ, 2 ಜಿಂಕೆ, ಒಂದು ಈ ಸಮುದ್ರದ ಹತ್ರ

0: ನಿಂತ ಹಾಗೆ, ಒಂದು ಸೈಡ್ ಅಲ್ಲಿ ನೈಟ್ ವ್ಯೂ, ಅಲ್ಲಿ ಒಂದು ಚಂದ್ರ, ಅಲ್ಲಿ ಸ್ಟಾರ್ಸ್ ಆಕಾಶದಲ್ಲಿ ಇದ್ದ ಹಾಗೆ, ಬ್ಲೂ ಆಕಾಶ ಹಾಗೆಲ್ಲ ಮಾಡಿದ್ದೇನೆ. ಮತ್ತೊಂದು ಕಡೆ ಜೋಗ್ ಫಾಲ್ಸ್ ಇದು ಮಾಡಿದ್ದೇನೆ. ಹಾಗೆ ಮೂರು ಗೋಡೆಯಲ್ಲಿ ಮೂರು ಉಂಟು. ಪಾತ್ರೆ ತೊಳಿತಿರುವಾಗ ಅದನ್ನೇ ನೋಡುದು. ನಾನು ಬೀಚಲ್ಲೇ ಇದ್ದ ಹಾಗೆ ಆಗ್ತದೆ, ಇಲ್ಲ ಜೋಗ್ ಫಾಲ್ಸ್ ಅಲ್ಲಿ ಇದ್ದ ಹಾಗೆ ಆಗ್ತದೆ ಈಚೆ ನೋಡಿದ್ರೆ. ಅಲ್ಲ ಬಾತ್ರೂಮ್ ಡೋರ್ ಅಲ್ಲಿ ಒಂದು ಲೇಡಿದು ಪೇಂಟಿಂಗ್ ಮಾಡಿದೆ, ಒಂದು ದೊಡ್ಡದು, ಒಂದು 5 ಫೀಟ್ ಇದ್ದು. ನಮ್ಮ ಮನೆಯವ್ರು ಬೈದ್ರು ಅದಕ್ಕೆ, ಇದೆಂತ ಲೇಡೀಸ್ ಟಾಯ್ಲೆಟ್ ಅಂತ ಹೇಳಿ ಬೈದ್ರು. ಆದ್ರೆ ಅದು ಬೋಳ್ ಇರೋದಕ್ಕಿಂತ ಒಂದು ಚಂದ ಕಾಣ್ತದೆ. ಅದನ್ನ ಲೋಕ್ ಬಂದವರೆಲ್ಲ ಚಂದಾಗಿದೆ ಪೇಂಟಿಂಗ್. ಅದು ನನ್ನ ಫಸ್ಟ್ ಪೇಂಟಿಂಗ್, ರಾತ್ರಿಯಿಂದ ಬೆಳಿಗ್ಗೆವರೆಗೆ ಕೂತು ಮಾಡಿದ್ದು.
1: ಅದು ಬಿಟ್ಟು ನೀವು ಆಯಿಲ್ ಪೇಂಟಿಂಗ್ ಅದೆಲ್ಲ ಮಾಡ್ತೀರಾ?
0: ಇಲ್ಲ, ನಾನು ಎಂಥದ್ದು ಮಾಡುದಿಲ್ಲ, ಅದೇ ಫಸ್ಟ್ ಪೇಂಟಿಂಗ್. ನಂಗೆ ಪೇಂಟಿಂಗ್ ಇಷ್ಟ, ನಂಗೆ ರಂಗೋಲಿಯೇ ಖುಷಿ, ರಂಗೋಲಿಯೇ ನಂಗೆ ಇಷ್ಟ ಮಾಡ್ಲಿಕ್ಕೆ.
1: ಸುಮಾರು ಒಂದು 50-60 ಗಂಟೆ ವಿನಿಯೋಗಿಸಿ ತಯಾರಿಸಿದಂತಹ ರಂಗೋಲಿಯನ್ನ ಮತ್ತೆ ಅಷ್ಟು ಚಂದಾಗಿರುವಂತಹ ರಂಗೋಲಿಯನ್ನ ತೆಗೆಯುವಾಗ ಬೇಜಾರು ಅನ್ಸೋದಿಲ್ವ ನಿಮಗೆ?
0: ಇದು ಸಾಧಾರಣವಾಗಿ ಎಲ್ಲಾ ಇಂಟರ್ವ್ಯೂ ಅಲ್ಲಿ ಪ್ರಶ್ನೆ ಕೇಳ್ತಾರೆ. ತೆಗೆಯುವಾಗ ಬೇಜಾರಾಗುದಿಲ್ಲ, ಆ ಜಾಗದಲ್ಲಿ ಇನ್ನೊಬ್ರು ಬರ್ಲಿಕ್ಕೆ ರೆಡಿ ಆಗ್ತಾರಲ್ಲ, ಆಗ ನಾನು ಇದನ್ನ ತೆಗೆಯೋದು, ಆ ದೇವರಿಗೆ ಜಾಗ ಮಾಡಿ ಕೊಡುದು ನಾನು.
1: ಒಳ್ಳೇದು ಮೇಡಮ್, ಇಷ್ಟು ಹೊತ್ತು ರಂಗೋಲಿ ಕಲೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಮತ್ತೆ ನೀವು ಅದರ ಜೊತೆ ಒಂದಾಗಿರುವಂತಹ ವಿಚಾರವನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು ನಿಮಗೆ.
0: ನಿಮಗೂ ಧನ್ಯವಾದಗಳು, ಹಾಗೂ ಎಲ್ಲ ಕೇಳುಗರಿಗೆ ಧನ್ಯವಾದಗಳು.
2: ಇದುವರೆಗೆ ರಂಗೋಲಿ ಕಲಾವಿದೆ ವೀಣಾ ಐತಾಳ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ.
3: ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
4: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 12:30:45.
5: ಮೈಸೂರು ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
7: ಏನು ರಂಗ, ಕೈಗೆ ಬ್ಯಾಂಡೇಜು
8: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
6: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಭಕ್ತಿಗೀತೆಗಳು 12:35, 12:45 ಜನಪದ ಸಂಗೀತ, ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ದೇವಮ್ಮನ ಹಾಡು, 1 ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ, ಪ್ರಧಾನಮಂತ್ರಿ ಆತ್ಮನಿರ್ಭರ ಎಣ್ಣೆಕಾಳು ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಡಾಕ್ಟರ್ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ಈ ಮಧ್ಯಾಹ್ನ 1:30 ಹಾಗೂ ಸಂಜೆ 5:35 ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 7:40 ಹಾಗೂ ಸಂಜೆ 7:45 ಚಿತ್ರಗೀತೆಗಳು, 3 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೇಟ್ ವಾದನವನ್ನು ಆಲಿಸಬಹುದು. 3:30 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ ಪ್ರಾಯೋಜಿತ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. 4 ಗಂಟೆಗೆ ಮಹಿಳಾ ರಂಗದಲ್ಲಿ ರೂಪಕ ಜನ್ನಿಯರ ಚಿತ್ತ ಜಾನಪದ ದತ್ತ ಪ್ರಸ್ತುತಿ, ಮಂಡ್ಯದ ಜಾನಪದ ಜನ್ನಿಯರ ತಂಡ. ಈ ಸಂಜೆ 4:30 ಹಾಗೂ ಸಂಜೆ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 4:45 ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ, ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ, ವಿಷಯ ಮಧುಮೇಹಿಗಳ ಪಾದದ ಆರೈಕೆ. ಭಾಗವಹಿಸುತ್ತಾರೆ ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಪ್ರಾಯೋಜಕರು ಕ್ಲಿಯರ್ ಮೆಡಿ ಆಸ್ಪತ್ರೆ ಮೈಸೂರು. ಈ ಸಂಜೆ 6:10 ವಚನ ಬಾನುಲಿ ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ರಸವಾರ್ತೆ. 6:50 ಕೃಷಿರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಣೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ

ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಪ್ರಸ್ತುತಿ ಎನ್ ಕೇಶವಮೂರ್ತಿ. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮ. ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕ್ರೀಡಾ ಲೋಕ. ರಾಷ್ಟ್ರೀಯ ಮಟ್ಟದ ಬಾಕ್ಸರ್ ಪಟು ನಯನಾ ಯಹ್ವಿ ಹಾಗೂ ಅವರ ಪೋಷಕರು ಮತ್ತು ತರಬೇತುದಾರರಾದ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೀಲಾರ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಸಮಯ ಸರಿಯಾಗಿ 12:35. FM 100.6 ಇದು ಆಕಾಶವಾಣಿ ಮೈಸೂರು. ಭಕ್ತಿಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಭಕ್ತಿ ಬೇಕು, ವಿರಕ್ತಿ ಬೇಕು, ಸರ್ವಶಕ್ತಿ ಬೇಕು, ಮುಂದೆ ಮುಕ್ತಿಯ ಬಯಸುವಾಗೆ. ಶ್ರೀಪಾದರಾಯರ ರಚನೆ, ಗಾಯಕರು ಶೈಲಾ ಭಂಡಾರ್ಕರ್,

ಇನ್ನು ಮುಂದೆ ಕೇಳಿ ಸಂಗೀತ ಕಟ್ಟಿ ಹಾಗೂ ಗಣೇಶ್ ದೇಸಾಯಿ ಅವರು ಹಾಡಿರುವ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥರ ರಚನೆ ಪೂಜೆಯು ಅತಿ ಸುಲಭವು ಜಲಜನಾಭನ ಪೂಜೆ ಅತಿ ಸುಲಭವು.

0: ಇದುವರೆಗೆ ಕೆಲವು ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 12:45:25.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಈಗ ಕೇಳಿ ಜನಪದ ಸಂಗೀತ. ಲಕ್ಷ್ಮೀಸಾಗರದ ಕೆಂಚಮ್ಮ ಮತ್ತು ಸಂಗಡಿಗರಿಂದ ದೇವಮನ ಹಾಡು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 1 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಗತಿ ಪಥ, ಆನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ದೇಶದ ರೈತರ ಕಲ್ಯಾಣ, ಕೃಷಿ ಸ್ವಾವಲಂಬನೆ ಮತ್ತು ಗ್ರಾಮೀಣ ಮೂಲಸೌಕರ್ಯಗಳನ್ನು ಬಲಪಡಿಸುವ ಮಹತ್ವದ ಉದ್ದೇಶವನ್ನಿಟ್ಟುಕೊಂಡು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುಮಾರು 35,440 ಕೋಟಿ ರೂಪಾಯಿ ವೆಚ್ಚದ 2 ಮಹತ್ವದ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಅವುಗಳಲ್ಲಿ ಒಂದು ಪಿಎಂ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಮತ್ತೊಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ ಮಿಷನ್ ಎಂಬ ಈ 2 ಮಹತ್ವದ ಯೋಜನೆಗಳಿಗೆ ಪ್ರಧಾನಿ ಮೋದಿಯವರು ಅಧಿಕೃತವಾಗಿ ಚಾಲನೆಯನ್ನು ನೀಡಿದ್ರು. ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ 1 ಅಕ್ಟೋಬರ್ ಅನುಮೋದನೆಯನ್ನು ನೀಡಿತ್ತು. 2025-26 ಸಾಲಿನಿಂದ 2030-31 ವರ್ಷದವರೆಗೆ ಅಂದ್ರೆ ಒಟ್ಟು 6 ವರ್ಷಗಳ ಅವಧಿಯಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ಯೋಜನೆಗೆ ಮೋದಿಯವರು ಚಾಲನೆಯನ್ನು ನೀಡಿದ್ರು. ಈ ಯೋಜನೆಯ ಮುಖ್ಯ ಉದ್ದೇಶ ಏನು ಅಂದ್ರೆ ಬೇಳೆಕಾಳುಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನ ಸಾಧಿಸೋದು. ದೇಶದಲ್ಲಿ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದು ಅವಲಂಬನೆಯನ್ನ ಕಡಿಮೆ ಮಾಡೋದು. ಭಾರತ ಅತಿ ಹೆಚ್ಚು ಪ್ರಮಾಣದ ಬೇಳೆಕಾಳುಗಳ ಉತ್ಪಾದಕ ಮತ್ತು ಅವುಗಳನ್ನ ಬಳಸುವಂತಹ ದೇಶ. ಆದ್ರೆ ಭಾರತದಲ್ಲಿ ಬೇಳೆಕಾಳುಗಳ ಬಳಕೆ ಎಷ್ಟು ಹೆಚ್ಚಿನ ಮಟ್ಟದಲ್ಲಿದೆ ಅಂದ್ರೆ ಭಾರತದಲ್ಲಿ ಉತ್ಪಾದನೆ ಆಗುವಂತಹ ಬೇಳೆಕಾಳುಗಳು ಇಲ್ಲಿನ ಬೇಡಿಕೆಗೆ ತಕ್ಕಷ್ಟು ಸಾಲುತ್ತಾ ಇಲ್ಲ. ಹಾಗಾಗಿ ವಿದೇಶಗಳಿಂದ ಬೇಳೆಕಾಳುಗಳನ್ನ ಆಮದನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ದೇಶದಲ್ಲೇ ಬೇಳೆಕಾಳುಗಳ ಉತ್ಪಾದನೆಯನ್ನ ಹೆಚ್ಚಿಸಿ ಆಮದನ್ನ ಕಡಿಮೆ ಮಾಡಬೇಕು, ರೈತರ ಆದಾಯವನ್ನ ಹೆಚ್ಚಿಸಬೇಕು ಮತ್ತು ಭಾರತದ ಆಹಾರ ಭದ್ರತೆಯನ್ನ ಇನ್ನಷ್ಟು ಬಲಪಡಿಸಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನ ಆರಂಭ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 11,440 ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡ್ತಾ ಇದೆ. ಇದರಿಂದ ದೇಶದ ಸುಮಾರು 2 ಕೋಟಿ ರೈತರಿಗೆ ನೇರವಾದ ಪ್ರಯೋಜನ ಸಿಗ್ತಾ ಇದೆ. 2030-31 ವೇಳೆಗೆ ಬೇಳೆಕಾಳುಗಳ ಉತ್ಪಾದನೆಯನ್ನ 350 ಲಕ್ಷ ಟನ್ಗಳಿಗೆ ಹೆಚ್ಚಿಸುವಂತಹ ಒಂದು ಮಹತ್ವದ ಗುರಿಯನ್ನ ಇಟ್ಟುಕೊಂಡು ಈ ಒಂದು ಯೋಜನೆ ಕೆಲಸ ಮಾಡಲಿಕ್ಕಿದೆ. ಈಗಾಗಲೇ ಬೇಳೆಕಾಳುಗಳನ್ನ ಬೆಳೀತಾ ಇರುವಂತಹ ಪ್ರದೇಶವನ್ನ ಇನ್ನಷ್ಟು ವಿಸ್ತಾರ ಮಾಡಿ ಸುಮಾರು 310 ಲಕ್ಷ ಹೆಕ್ಟೇರ್ಗೆ ವಿಸ್ತರಿಸುವಂತಹ ಗುರಿಯನ್ನ ಇಟ್ಕೊಳ್ಳಿಕ್ಕಾಗಿದೆ. ಹಾಗೆಯೇ ಈಗಿರುವ ಬೇಳೆಕಾಳುಗಳ ಉತ್ಪಾದನೆಯನ್ನ ಇನ್ನಷ್ಟು ಹೆಚ್ಚಳವನ್ನ ಮಾಡಿ ಪ್ರತಿ ಹೆಕ್ಟೇರ್ಗೆ 1,130 ಕೆಜಿ ಬೇಳೆಕಾಳುಗಳನ್ನ ಉತ್ಪಾದನೆ ಮಾಡುವ ರೀತಿಯಲ್ಲಿ ಈ ಒಂದು ಕೃಷಿಯನ್ನು ಅಭಿವೃದ್ಧಿಪಡಿಸುವಂತಹ ಗುರಿಯನ್ನು ಕೂಡ ಈ ಒಂದು ಯೋಜನೆಯ ಮೂಲಕ ಇಟ್ಟುಕೊಳ್ಳಲಾಗಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನು, ಎಷ್ಟೆಲ್ಲ ರೈತರಿಗೆ ಇದು ಪ್ರಯೋಜನ ಆಗಲಿಕ್ಕಿದೆ, ಯಾವೆಲ್ಲ ಕಾರ್ಯಕ್ರಮಗಳನ್ನ ಈ ಯೋಜನೆಯ ಮೂಲಕ ಸರ್ಕಾರ ಹಮ್ಮಿಕೊಂಡಿದೆ ಅನ್ನುವಂಥದ್ದನ್ನ ನೋಡೋಣ. ಈ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಕಾರ್ಯಕ್ರಮದ ಮೂಲಕ ಈ ಬೇಳೆಕಾಳುಗಳನ್ನ ಬೆಳೆಯುವ ರೈತರಿಗೆ 88 ಲಕ್ಷ ಬೀಜ ಕಿಟ್ಗಳನ್ನ ಉಚಿತವಾಗಿ ನೀಡಲಾಗ್ತಾ ಇದೆ. ಅಂದ್ರೆ ರೈತರಿಗೆ ಉತ್ತಮ ಗುಣಮಟ್ಟದ ಬೀಜವನ್ನ ಒದಗಿಸಲಿಕ್ಕೆ ಬೀಜವುಳ್ಳಂತಹ ಕಿಟ್ಗಳನ್ನ ಉಚಿತವಾಗಿ ನೀಡುವಂತಹ ಯೋಜನೆಯನ್ನ ಸರ್ಕಾರ ಇಟ್ಕೊಂಡಿದೆ. ದೇಶದ ರೈತರಿಗೆ 126 ಲಕ್ಷ ಕ್ವಿಂಟಲ್ ಪ್ರಮಾಣೀಕೃತ ಬೀಜಗಳನ್ನ ಒದಗಿಸುವಂತಹ ಗುರಿಯನ್ನ ಕೂಡ ಇಟ್ಕೊಳ್ಳಿಕ್ಕಾಗಿದೆ. ಬೆಳೆ ಕೈಗೆ ಸೇರಿದ ನಂತರ ಅವುಗಳ ಸಂಸ್ಕರಣೆ ಸರಿಯಾದ ರೀತಿಯಲ್ಲಿ ಆಗದೆ ರೈತರು ನಷ್ಟವನ್ನು ಅನುಭವಿಸುವಂತಹ ಅಥವಾ ಕೊಯ್ಲು ಸರಿಯಾಗಿ ಬೆಳೆದ ಅಷ್ಟು ಪ್ರಮಾಣದ ಫಲ ಕೈ ಸೇರದೆ ಅವುಗಳಲ್ಲಿ ನಷ್ಟ ಉಂಟಾಗಿ ರೈತರು ಲಾಭದಿಂದ ವಂಚಿತರಾಗುವಂತಹ ಸಂದರ್ಭಗಳಿರುತ್ತೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ 1,000 ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡಿ ಕೊಯ್ಲಿನ ನಂತರ ಉಂಟಾಗಬಹುದಾದಂತಹ ನಷ್ಟವನ್ನ ಕಡಿಮೆ ಮಾಡುವ ಉದ್ದೇಶವನ್ನ ಕೂಡ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಮುಂದಿನ 4 ವರ್ಷಗಳಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ ಮೇಲೆ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ 100% ಖರೀದಿಯನ್ನ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲೂ ಕೂಡ ಈ ಯೋಜನೆ ಕೆಲಸ ಮಾಡ್ತಾ ಇದೆ. ಅಂದ್ರೆ ರೈತರು ಬೆಳೆಯನ್ನ ಬೆಳೆದಿದ್ದಾರೆ, ಅದಕ್ಕೆ ಸೂಕ್ತವಾದ ಮಾರುಕಟ್ಟೆ ಸಿಗ್ತಾ ಇಲ್ಲ, ಅಥವಾ ತಮ್ಮ ಬೆಳೆಯನ್ನ ಸರಿಯಾದ ದರದಲ್ಲಿ ಮಾರಾಟ ಮಾಡಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತಾ ಇಲ್ಲ, ಈ ರೀತಿಯ ಸಮಸ್ಯೆಗಳು ಎದುರಾಗಬಾರದು ಎನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಬೇಳೆಕಾಳುಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ರೈತರು ಎಷ್ಟು ಬೆಳೆಗಳನ್ನ ಬೆಳೆದಿದ್ದಾರೋ ಅಷ್ಟನ್ನು ಖರೀದಿಯನ್ನ ಮಾಡಿ 100% ಮಾರುಕಟ್ಟೆಯ ಭದ್ರತೆಯನ್ನು ಒದಗಿಸಲಿಕ್ಕೆ ಸರ್ಕಾರ ಮುಂದಾಗಿದೆ. ಹಾಗೆ ದೇಶಾದ್ಯಂತ ಅನೇಕ ತಳಿಗಳನ್ನ ಇವತ್ತು ಬೆಳೀತಾ ಇದ್ದಾರೆ. ಆದ್ರೆ ಅನೇಕ ಕಡೆ ರೋಗ ಬಾಧೆ ಇರಬಹುದು, ಅಥವಾ ಆಯಾ ಹವಾಮಾನಕ್ಕೆ ತಕ್ಕ ರೀತಿಯಲ್ಲಿ ಬೆಳೆಗಳ ಉತ್ಪಾದನೆ ಆಗದೆ ಇರಬಹುದು, ಅಲ್ಲಿನ ಮಣ್ಣಿನ ಗುಣಮಟ್ಟಕ್ಕೆ ಪೂರಕವಾಗಿ ಬೆಳೆಗಳ ಉತ್ಪಾದನೆ ಸಾಧ್ಯ ಆಗದೆ ಇರಬಹುದು. ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಯಾವ ಹವಾಮಾನಕ್ಕೆ ತಕ್ಕಂತೆ ಅಥವಾ ಅಲ್ಲಿನ ಮಣ್ಣಿಗೆ, ಅಲ್ಲಿನ ವಾತಾವರಣಕ್ಕೆ ಸೂಕ್ತವಾಗುವ ರೀತಿಯಲ್ಲಿ ಅಧ್ಯಯನವನ್ನು ಮಾಡಿ ಆಯಾ ಪ್ರದೇಶಕ್ಕೆ ಅನುಗುಣವಾದಂತಹ ಹೆಚ್ಚು ಇಳುವರಿಯನ್ನು ನೀಡುವಂತಹ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಉಳ್ಳಂತಹ ಎಲ್ಲ ರೀತಿಯ ಹವಾಮಾನಕ್ಕೆ ಒಗ್ಗಿಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲೂ ಕೂಡ ಸರ್ಕಾರ ಚಿಂತನೆಯನ್ನು ನಡೆಸ್ತಾ ಇದೆ. ಈ ಒಂದು ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಮೂಲಕ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ ಈ ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಒಂದು ರೀತಿಯ ಕ್ರಾಂತಿಯನ್ನ ಉಂಟು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಆಗಲೇ ಹೇಳಿದಂತೆ ದೇಶಕ್ಕೆ ಬೇಳೆಕಾಳುಗಳ ಅಗತ್ಯ ತುಂಬಾ ಇದೆ. ಭಾರತೀಯರು ತಮ್ಮ ಅಡುಗೆಗಳಲ್ಲಿ ಬೇಳೆಕಾಳುಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಆದ್ರೆ ಇಲ್ಲಿನ ಉತ್ಪಾದನೆ ನಮ್ಮ ದೇಶದ ಪೂರೈಕೆಗೆ ತಕ್ಕನಾದ ರೀತಿಯಲ್ಲಿ ಇಲ್ಲ, ನಮಗೆ ಕೊರತೆ ಇದೆ. ಹಾಗಾಗಿ ಆಮದಿನಲ್ಲೇ ಇತ್ತೀಚೆಗೆ ಸುಮಾರು 10-20% ಆಮದಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಯಾವತ್ತಿನ ಒಂದು ಮಹತ್ವಾಕಾಂಕ್ಷೆಯ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಷಣಗಳಲ್ಲಿ ಕರೆ ನೀಡಿದ ಮಾತು ಏನೆಂದ್ರೆ ಭಾರತ ಎಲ್ಲ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವದೇಶಿ ಉತ್ಪನ್ನಗಳನ್ನ ಹೆಚ್ಚು ಹೆಚ್ಚು ನಾವು ಉತ್ಪಾದನೆ ಮಾಡಬೇಕು ಅನ್ನುವಂತಹ ಕರೆಯನ್ನ ಪ್ರಧಾನಿಗಳು ಆಗಾಗ ನೀಡ್ತಾನೆ ಇರ್ತಾರೆ. ಅದೇ ರೀತಿ ಭಾರತದಲ್ಲೇ ಬೇಳೆಕಾಳುಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಿ ಆಮದನ ಅವಲಂಬನೆಯನ್ನ ತಗ್ಗಿಸಿ ಸಾಧ್ಯ ಆದರೆ ವಿದೇಶಗಳಿಗೆ ನಾವು ಪೂರೈಕೆಯನ್ನು ಮಾಡುವ ನಿಟ್ಟಿನಲ್ಲಿ ಭಾರತದ ರೈತರು ಸ್ವಾವಲಂಬಿಗಳಾಗಬೇಕು, ಆತ್ಮನಿರ್ಭರತೆಯನ್ನು ಸಾಧಿಸಬೇಕು ಅನ್ನುವಂತಹ ಉದ್ದೇಶದಿಂದ ಇಂಥ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಹಾಗಾಗಿ ಈ ಒಂದು ಯೋಜನೆಯ ಮೂಲಕ ಈಗ ದೇಶದಲ್ಲಿ ಬೆಳೀತಾ ಇರುವಂತಹ ಬೇಳೆಕಾಳುಗಳ ಪ್ರದೇಶವನ್ನು ಇನ್ನಷ್ಟು ವಿಸ್ತಾರ ಮಾಡಿ 35 ಲಕ್ಷ ಹೆಕ್ಟೇರ್ ಹೆಚ್ಚುವರಿ ಪ್ರದೇಶದಲ್ಲಿ ಬೇಳೆಕಾಳುಗಳ ಬೆಳೆಯನ್ನ ವಿಸ್ತರಿಸುವಂತಹ ಗುರಿಯನ್ನ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಅನೇಕ ರೈತರು ಇನ್ನು ಹಳೆಯ ತಂತ್ರಜ್ಞಾನಗಳನ್ನೇ ಮೊರೆ ಹೋಗಿರ್ತಾರೆ, ಆಧುನಿಕ ಸೌಲಭ್ಯಗಳ ಪರಿಚಯ ಅವರಿಗೆ ಇರೋದಿಲ್ಲ. ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಅಥವಾ ಹೊಸ ಹೊಸ ಯಂತ್ರಗಳ ಬಗ್ಗೆ, ಹೊಸ ತಂತ್ರಜ್ಞಾನಗಳ ಬಗ್ಗೆ ಅವರಿಗೆ ಅರಿವು ಇರೋದಿಲ್ಲ. ರೈತರಿಗೆ ಸುಧಾರಿತ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು, ಅವರಿಗೆ ತರಬೇತಿಯನ್ನ ಕೊಡಬೇಕು, ಹಾಗೆಯೇ ಹೊಸ ಮತ್ತು ಆರೋಗ್ಯಕರವಾದ ರೋಗ ನಿರೋಧಕ ಶಕ್ತಿಯ ಉಳ್ಳಂತಹ ಹೆಚ್ಚು ಹೆಚ್ಚು ಇಳುವರಿಯನ್ನು ನೀಡುವಂತಹ ಹೊಸ ತಳಿಗಳನ್ನು ಅಭಿವೃದ್ಧಿ ರೈತರಿಗೆ ಪರಿಚಯಿಸಬೇಕು, ಆಧುನಿಕ ಬೀಜಗಳನ್ನ ರೈತರಿಗೆ ನೇರವಾಗಿ ತಲುಪಿಸುವಂತಹ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಹಾಗಾಗಿ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಹಾಗೂ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರ ಮಿಷನ್ ಅನ್ನುವಂತಹ ಎರಡು ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಾಲನೆಯನ್ನು ನೀಡಿದೆ. ದೇಶದ ರೈತರು ಈ ಯೋಜನೆಗಳ ಲಾಭವನ್ನ ಪಡೆದುಕೊಳ್ಳಬೇಕು. ಪ್ರಧಾನಿ ಮೋದಿಯವರ ಕನಸಿನ ಆತ್ಮನಿರ್ಭರ ಭಾರತಕ್ಕೆ ನಾವೆಲ್ಲ ಒಗ್ಗೂಡಿ ಹೆಗಲನ್ನ ಕೊಟ್ಟು ಅದನ್ನ ಸಾಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಜ್ಜೆಯನ್ನ ಇಡೋಣ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಬೇಳೆಕಾಳುಗಳಲ್ಲಿ ಆತ್ಮನಿರ್ಭರತಾ

ಆಕಾಶವಾಣಿ ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು, ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವು ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು, ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು, ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು, ಉಭಯ ರಾಷ್ಟಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತುಗಳನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು, ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ, ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದ

0: ವನ್ನು ಶ್ಲಾಘಿಸಿದ್ದು ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮ ರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವಶಕ್ತಿಯನ್ನು ಸಬಲೀಕರಣ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆಯ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ಗ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ

ಇಂದಿನ ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣವಚನ ಬೋಧಿಸಿದರು. ಪ್ರಮಾಣವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ಸ್ನಲ್ಲಿ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: FM 100.6, ಇದು ಆಕಾಶವಾಣಿ ಮೈಸೂರು. ಸಮಯ 1:20:15. ಈಗ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕಾವ್ಯಾನಂದ ಅವರ ರಚನೆಯಲ್ಲಿ ನಾ ಕರಿಯಳೆಂದು ನೀ ಜರಿಯಬೇಡ.
1: ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇನ್ನು ಮುಂದೆ ಕೇಳಿ. ಎಂದೋ ಕೇಳಿದ ಒಂದು ಹಾಡನ್ನು ನಾನು ವೀಣೆಗೆ ಕಲಿಸಿದೆ. ರಚನೆ ಕೆ ಎಸ್ ನರಸಿಂಹಸ್ವಾಮಿ,

ಇದುವರೆಗೆ ಡಿ ಪುಷ್ಪಲತಾ ಚಂದ್ರಹಾಸ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಕೇಳಿದಿರಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಕೇಂದ್ರವನ್ನು. ಸಮಯವಾಗಿದೆ 1:30:25. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳಲು ನಮಗೆ ವಾಟ್ಸಾಪ್ ಮೂಲಕ ಸಂದೇಶ ಕಳುಹಿಸಿಕೊಡ್ಬೋದು. ನಮ್ಮ ವಾಟ್ಸಾಪ್ ಸಂಖ್ಯೆ 9480858523. ಸಂಖ್ಯೆ ಮತ್ತೊಮ್ಮೆ 9480858523. ಮೊದಲು ಬಂದ ಸಂದೇಶಗಳಿಗೆ ಆದ್ಯತೆ ಇರುತ್ತದೆ. ಕಾರ್ಯಕ್ರಮದ ಮೊದಲಿಗೆ ಪಾವನಗಂಗಾ ಚಿತ್ರದ ಒಂದು ಗೀತೆಯನ್ನು ಕೇಳೋಣ. ಎಸ್ ಜಾನಕಿ ಅವರ ಧ್ವನಿಯಲ್ಲಿರುವ ಈ ಗೀತೆಯ ರಚನೆಕಾರರು ಚಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ವಚನ ಬಾನುಲಿ.

ನಮಗೆ ಮೊದಲ ಸಂದೇಶವನ್ನು ಕಳಿಸಿದ್ದಾರೆ ಟೈಲರ್ ಶಿವಣ್ಣ, ರೂಪಾ, ಪ್ರಭುದೇವ್, ಪೂರ್ವಿಕ, ಕಾಮನಕೆರೆ ಹುಂಡಿ, ಮೈಸೂರಿನಿಂದ. ಇವರ ಮೆಚ್ಚಿನ ಗೀತೆ ನಾರದ ವಿಜಯ ಚಿತ್ರದ್ದು. ಗಾಯಕರು ಕೆ ಜೆ ಯೇಸುದಾಸ್, ಚಿ ಉದಯ್ ಶಂಕರ್ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಶ್ರೀರಂಗ ಅವರ ಸಾಹಿತ್ಯದ ಮನಮಿಡಿಯಿತು ಚಿತ್ರದ ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ. ಮೈಸೂರು ಕ್ಯಾತಮಾರನಹಳ್ಳಿಯಿಂದ ಪೊಲೀಸ್ ಪುಟ್ಟರಾಜು, ರೂಪ ಮತ್ತು ಕುಟುಂಬದವರು. ಚಿತ್ರ ಮನಮಿಡಿಯಿತು. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಉಪೇಂದ್ರ ಕುಮಾರ್.

ಶ್ರೋತೃಗಳೇ ಗಮನಿಸಿ, ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕಿನಿಂದ ಬಂದ ಒಂದು ಪ್ರಕಟಣೆ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದೊಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ ಅಥವಾ SSLC ನಂತರದ PUC, ಡಿಪ್ಲೊಮಾ, ITI, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, BEd, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ವೆಬ್ಸೈಟ್ SSB.postmatric.karnataka.gov.in ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವೆಬ್ಸೈಟ್ ವಿಳಾಸ ಮತ್ತೊಮ್ಮೆ SSB.postmatric.karnataka.gov.in. ಜನವರಿ 31, 2027 ಅರ್ಜಿ ಸಲ್ಲಿಸಲು ಅಂತಿಮ ದಿನವಾಗಿರುತ್ತದೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಮತ್ತು NSP OTR ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು Grade 1 ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು ಡಾಕ್ಟರ್ ಬಾಬು ಜಗಜೀವನರಾಮ್ ಭವನ ಕಟ್ಟಡ ಆದಿಪಂಪ ರಸ್ತೆ ಒಂಟಿಕೊಪ್ಪಲು ಪೂರ್ವ ಪಡುವಾರಳ್ಳಿ ಮೈಸೂರು ಅಥವಾ ದೂರವಾಣಿ ಸಂಖ್ಯೆ 0821-252-0910 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0821-252-0910. ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದ ಒಂದು ಪ್ರಕಟಣೆಯನ್ನು ಕೇಳಿದಿರಿ. ಸಂದೇಶ ಆಧಾರಿತ ಶತ್ರುಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ ಜಾನಕಿ ಅವರು ಹಾಡಿರುವ ಕರಿನಾಗ ಚಿತ್ರದ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಶಿವಣ್ಣ ಸಾಕಮ್ಮ, ಮಾರ್ಕಾಲು ಗ್ರಾಮ, ಮಳವಳ್ಳಿ ತಾಲೂಕಿನಿಂದ. ಗೀತೆಯ ರಚನೆಕಾರರು ಬಸವರಾಜ ಕೆಸ್ತೂರು, ಸಂಗೀತ ನೀಡಿದ್ದಾರೆ ಶಂಕರ್ ಗಣೇಶ್.

ಕಾರ್ಯಕ್ರಮದ ಕಡೆಯ ಗೀತೆ ಮೈ ಆಟೋಗ್ರಾಫ್ ಚಿತ್ರದಿಂದ. ಹಾಡಿದ್ದಾರೆ ಚಿತ್ರ ಮತ್ತು ಸಂಗಡಿಗರು ಕೆ ಕಲ್ಯಾಣ್ ಅವರ. ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಭಾರದ್ವಾಜ್. ಗೀತೆಗಾಗಿ ನಮಗೆ ಸಂದೇಶ ಕಳುಹಿಸಿದ್ದಾರೆ ಶಬಾನಾ ಬೇಗಂ, ಕಲ್ಯಾಣಗಿರಿ ಮೈಸೂರಿನಿಂದ.

ಇದುವರೆಗೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಇಂದಿನ ಕಾರ್ಯಕ್ರಮಕ್ಕೆ ನಮಗೆ ಸಂದೇಶವನ್ನು ಕಳುಹಿಸಿಕೊಟ್ಟವರು ನೀಲಮ್ಮ ಮತ್ತು ಮನೆಯವರು ಅಶೋಕಪುರಂ ಮೈಸೂರಿನಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈನಿಂದ, ಶ್ರೀನಿವಾಸ ಜಿ ಪಿ ಗೊಪ್ಪರಗಾಲ ಶ್ರೀರಂಗಪಟ್ಟಣದಿಂದ, ಹೇಮರಾಜು ಜಗದೀಶ್ವರಿ ಅಕ್ಷತ ಸಾವಿತ್ರಮ್ಮ ಗಣೇಶ್ ನಗರ ಮೈಸೂರಿನಿಂದ, ಮೈಸೂರು ವಿಷ್ಣು ಟೈಲರ್ನಿಂದ ಶಿವಕುಮಾರ್ ಪ್ರೀತಮ್ ಗೋವಿಂದರಾವ್ ರವಿಕುಮಾರ್, ಹನುಮನಾಳು ಶಿಲ್ಪಿ ರಮೇಶ್ ಸರಸ್ವತಿ ರಮ್ಯಶ್ರೀ ಪೂಜಶ್ರೀ ಅಂಜುಶ್ರೀ ಕೌಶಿಕ್ ರಾಜ್ ಗಗನ್ ಭುವನ್, ಎಸ್ ವಿ ಪಿ ನಗರ ಮೈಸೂರಿನಿಂದ ಸುಜಾತ ಅವರು, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ವಿಸ್ಮಯ್ ದೇವ್ ಇಂದು ಪವನ್ ದೇವ್ ಅಮೃತ ನಿರ್ಮಲ್ ಮಹದೇವ್ ರಾಮಕೃಷ್ಣ ನಗರದಿಂದ, ಯೋಗಾನಂದ ರಾಂಪುರೆ ವಿಜಯ ವಿನಯ್ ರಜತ್ ಯುಧಿಷ್ಠಿರ ನಜರ್ಬಾದ್ ಮೈಸೂರಿನಿಂದ, ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ, ರಾಜಮ್ಮ ಮೈಸೂರಿನಿಂದ, ಶುಭ ಮನು ರಾಘವಿ ಗಾಯತ್ರಿಪುರಂನಿಂದ, ಚನ್ನಪಟ್ಟಣ ಸುನಿಲ್ ಅನಿಲ್ ಮಾಲಾ ಜಾನು ಮಮತಾ ಸಿದ್ದಪ್ಪಾಜಿಯವರು, ಟಿ ನರಸೀಪುರ ನೆಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿಯವರು, ಶ್ರೀರಂಗಪಟ್ಟಣ ಕೃಷ್ಣ ಟೈಲರ್ ಪದ್ಮ ಕೃಷ್ಣ ಚೈತ್ರ ಮತ್ತು ಬಂಧುಮಿತ್ರರು, ದಿವಾಕರ ಅವರು ರಾಮಕೃಷ್ಣ ನಗರದಿಂದ, ರವಿ ಕಾಳಯ್ಯನವರು ಗಾನ ಸುಮ ಪಟ್ಟಸೋಮನಹಳ್ಳಿಯಿಂದ, ಕೆಆರ್ ನಗರದಿಂದ ರೇಣುಕಾ ಕಿಶೋರ್ರವರು, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತಿ ಚೌಡೇನಹಳ್ಳಿ ಹೊಳೆನರಸೀಪುರ ತಾಲೂಕಿನಿಂದ, ನಂಜನಗೂಡು ತಾಲೂಕು ತೆರೆಮಾವುನಿಂದ ವೆಂಕಟೇಶ್ ಹನುಮಯ್ಯ ಮಹದೇವಸ್ವಾಮಿ ಬಜಾರ್ ರವಿಕುಮಾರ್ ಪವಿತ್ರ ಅವರು, ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಸರಸ್ವತಮ್ಮನವರು, ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್ ಅರವಿಂದ್ ಶ್ರೇಯಸ್ ವಿಶ್ವನಾಥ್ ಹರ್ಷಿಕಾ ಮೈತ್ರಿ ರಾಗಶ್ರೀ ಜಯಶ್ರೀ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಮರಿನಂಜ ನಂಜುಂಡಸ್ವಾಮಿ ಚಂದನ್ ಗುಂಡ್ಲುಪೇಟೆಯಿಂದ ವಿರಾಟ್ ಮತ್ತು ವಿನುತ ಕೂಡ್ಲಾಪುರ ನಂಜನಗೂಡು ತಾಲೂಕಿನಿಂದ, ಕೋಣನಕೆರೆ ಗ್ರಾಮದಿಂದ ಶ್ರೀನಿವಾಸ್ ಸುಪ್ರೀತ ಮತ್ತು ಮನೆಯವರು, ಪಾಂಡವಪುರದಿಂದ ಹರಹಳ್ಳಿ ಪುಟ್ಟರಾಜು ನೇತ್ರಾವತಿ ಶರಣ್ಯ ಲಿಖಿತ ಮತ್ತು ಯೋಗೇಶ್ ಗೌಡರವರು, ಪುಟ್ಟರಾಜಪ್ಪ ಪಿ ರಾಮಕೃಷ್ಣ ನಗರದಿಂದ, ಹಾಗೆ ಸಾಕಷ್ಟು ಜನ ನಮಗೆ ಸಂದೇಶವನ್ನು ಕಳುಹಿಸಿದ್ದೀರಾ. ಸಂದೇಶ ಕಳುಹಿಸಿದ ಎಲ್ಲ ಶ್ರೋತೃ ಬಾಂಧವರಿಗೆ ನಮ್ಮ ಧನ್ಯವಾದಗಳು.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ
0: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: FM 100.6 ಇದು ಆಕಾಶವಾಣಿ ಮೈಸೂರು ಸಮಯವಾಗುತ್ತಿದೆ 2 ಗಂಟೆ ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಇಂಗ್ಲಿಷ್ನಲ್ಲಿ ನಂತರ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಆನಂತರ 2 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight. And this is going to be a game changer of a deal. This has already had a positive impact on the bilateral trade. And we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30, ಉತ್ತರ ಒಳನಾಡು ಶೇಕಡಾ 24, ದಕ್ಷಿಣ ಒಳನಾಡು ಶೇಕಡಾ 18 ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟುಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್

0: ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
4: People see content as when they have time and you don't have any excuses when you reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ.

FM 100.6 ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಸಮಯ 2:40:22. ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಸೋನು ನಿಗಮ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮೈನಾ ಚಿತ್ರದ ಶೀರ್ಷಿಕೆ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದ್ದಾರೆ ಜೆಸ್ಸಿ ಗಿಫ್ಟ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಜೋಶ್ ಚಿತ್ರದ ಒಂದು ಗೀತೆಯನ್ನು. ಸಂಗೀತ ನಿರ್ದೇಶನ ಮಾಡಿದ್ದಾರೆ ವರ್ಧನ್, ಸಾಹಿತ್ಯ ನೀಡಿದ್ದಾರೆ ಕವಿರಾಜ್, ಗೀತೆಯ ಗಾಯಕರು ಕಾರ್ತಿಕ್.

0: ನಗರದ್ದು ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ. ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
1: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
0: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
1: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
0: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
1: ಮೇಲ್ ಕೂಡ ಮಾಡಬಹುದೇನೋ?
0: ಓ ಖಂಡಿತ, replyair@mysore.gmail.com.
1: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

0: Just be
1: my... ಇನ್ನು ಮುಂದೆ ಕೇಳಿ ಕೋಟಿಗೊಬ್ಬ 2 ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಜಿತಿನ್ ರಾಜ್, ಶಾಶಾ ತಿರುಪತಿ ಮತ್ತು ಎಂ ಸಿ ರೂಡ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ. ಸಂಗೀತಕ್ಕೆ ಅಳವಡಿಸಿದ್ದಾರೆ ಡಿ ಇಮ್ಮಾನ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ. ರಾಮನಾರಾಯಣ್ ಅವರ ಸಾಹಿತ್ಯವಿದೆ, ಸಂಗೀತ ನೀಡಿದ್ದಾರೆ ರವಿ ಬಸ್ರೂರ್. ಚಿತ್ರ ಉಗ್ರಂ.

0: ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 3:20.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ

0: ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸುವಿರಿ. ಇವರೊಂದಿಗೆ ವಿ ನಟರಾಜು ಅವರಿಂದ ವಿಶೇಷ ಡೋಲು ಸಹಕಾರ. ಮೊದಲಿಗೆ ಕೇಳಿ ಹಂಸಧ್ವನಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿರುವ ಮೈಸೂರು ವಾಸುದೇವಾಚಾರ್ಯರ ರಚನೆ ವಂದೇ ಅನಿಶಂ ಅಹಂ.

ಇನ್ನು ಮುಂದೆ ಕೇಳಿ ಶ್ರೀ ಜಾಲಂಧರ ಗಂಭೀರ ನಾಟ ಆದಿತಾಳದಲ್ಲಿ ಜಯಚಾಮರಾಜ ಒಡೆಯರ್ ಅವರ ರಚನೆ

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆರ್ ಮೋಹನ್ ಅವರ ಕ್ಲಾರಿಯೋನೆಟ್ ವಾದನವನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯ ನುಡಿಸಿದವರು ವಿ ನಟರಾಜ್.

ವಿಶೇಷ ಡೋಲು ಸಹಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 3:30:50. ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ.

0: ಏಕ ಕಾರ್ಯಕ್ರಮ ಸರಣಿ ಉಮಂಗ್ ಕೇಳಿದಿರಿ. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. ಸಮಯ ಸರಿಯಾಗಿ 4:01.
1: ಆಕಾಶವಾಣಿ ಮೈಸೂರು. ಮಹಿಳಾ ರಂಗ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಡ್ಯದ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ಕೇಳುವಿರಿ.

ಜಾನಪದ ಜನ್ನೆಯರು ಮಂಡ್ಯ. ಇವರು ಪ್ರಸ್ತುತಿಪಡಿಸುತ್ತಿರುವ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ. ರಚನೆ ಪ್ರೊಫೆಸರ್ ಶ್ರೀಲತಾ, ನಿವೃತ್ತ ಪ್ರಾಧ್ಯಾಪಕರು. ಪರಿಕಲ್ಪನೆ ಡಾಕ್ಟರ್ ಛಾಯಾ ಆರ್ಪಿ. ವಿನ್ಯಾಸ ಶ್ರೀಮತಿ ಶಿಲ್ಪಾ ಕೃಷ್ಣೇಗೌಡ. ಜಾನಪದ ಹಾಡುಗಾರರು ಡಾಕ್ಟರ್ ಕೆಂಪಮ್ಮ ಕಾರ್ಕಳ್ಳಿ, ಶ್ರೀಮತಿ ಮಾನಸ ಎಸಿ. ಸಂಭಾಷಣೆ ಹಾಗೂ ಸಮೂಹ ಗಾಯನ ಡಾಕ್ಟರ್ ಮಂಗಳಾ ಎಸ್ಎಸ್ಸಿ, ಡಾಕ್ಟರ್ ಸುಜಾತಾ ಅಕ್ಕಿ, ಪ್ರೊಫೆಸರ್ ಜಿ ಉಷಾರಾಣಿ, ಡಾಕ್ಟರ್ ದೇವಿಕಾ ಎನ್ಎಸ್, ಡಾಕ್ಟರ್ ರಮ್ಯಾ ಎನ್, ಡಾಕ್ಟರ್ ತೇಜಸ್ವಿನಿ ಟಿವಿ, ಡಾಕ್ಟರ್ ಅನಸೂಯ ಹೊಂಬಾಳೆ. ಜನ್ನೆಯರ ಚಿತ್ತ ಜಾನಪದ ದತ್ತ.

0: ಏನು ಚಾಯಾ ಕೆಂಪಮ್ಮ, ಜೋರಾಗಿ ಪದಗಳು ಬಿಡ್ತಾ ಇದ್ದೀರಿ, ಸರಸಮ್ಮನ್ನು ಬೇರೆ ಕರಿತಾ ಇದ್ದೀರಲ್ಲವ್ವ.
1: ಓ ಬನ್ನಿ ಬನ್ನಿ, ಎಲ್ಲ ಜನ್ಯರು ಇವತ್ತು ನಮ್ಮ ಮನೆಗೆ ಒಟ್ಟಿಗೆ ಬಂದ್ರಲ್ಲ, ಲತಕ್ಕ, ಉಷಕ್ಕ, ಸುಜಾತಕ್ಕ, ಮಂಗಳಕ್ಕ, ಅನ್ಸೂಯಕ್ಕ, ಕೆಂಪಕ್ಕ, ರಮ್ಯಾ, ದೇವಿಕಾ, ತೇಜು, ಮಾನಸ, ಶಿಲ್ಪ, ನೀವೆಲ್ಲ ಬಂದಿದ್ದು ತುಂಬ ಖುಷಿ ಆಯ್ತು ಕಣ್ರವ. ಮಾತ್ಕಾರ ಮಲ್ಲಕ್ಕನ ಮನೆಯಲ್ಲಿ ಬ್ಯಾಸ್ಕೆಲ್ಲ ಹಸ್ರಾಯ್ತು, ಅಂದಂಗಾಯ್ತು. ಬನ್ನಿ ಬನ್ನಿ.
2: ಮಾತ್ಕಾತಿ ಮಾತ್ಕಾತಿ ನಿನ್ ಮನೆ ಬೈತಾದೆ ಅಂದ್ರೆ ಕುಂತ್ ಬೇಯ್ಲಿ ನಿಂತ್ ಬೇಯ್ಲಿ, ಮಾತೊಂದಿದ್ರೆ ಮರತಾಳೆ ಲೊಟ್ಟುಂಟಿನಿ ಅಂದ್ಲಂತೆ ಅಂತೆವಳು ನೀನು. ಇನ್ನು ಇಷ್ಟು ಜನ ಸೇರಿದ್ರೆ ಕೇಳ್ಬೇಕೆ ಬಿಡು. ಅಕ್ಕ ಲತಕ್ಕ, ಅದೇನು ಕೈಲಿ ಪತ್ರಿಕೆ ಹಂಗದೆ?
3: ಏನಿಲ್ಲ ಕಣವ, ಲಗ್ನ ಪತ್ರಿಕೆ ಕಣ, ನನ್ನ ತಂಗಿ ಮಗಳ ಮದುವೆ ನಿಶ್ಚಯ ಆಗದೆ.
1: ಓ ಹಂಗಾರೆ ಮದ್ವೆ ಓಡಾಟ ಜೋರ್ವನ್ನು?
3: ಅಯ್ಯೋ ಯಾವ ಓಡಾಟವೂ ಇಲ್ಲ, ಈಗಿನ ಮದ್ವೆನಾ ಚಪ್ರಿಲ್ಲ, ಶಾಸ್ತ್ರಿಲ್ಲ, ಸಂಪ್ರದಾಯವಿಲ್ಲ, ಶೋಭಾನೆ ಅಂತೂ ಮೊದಲೇ ಇಲ್ಲ, ಎಲ್ಲ ಕ್ಯಾಸೆಟ್ ಹಾಡುಗಳು. ಕಾಸೊಂದು ಕೊಟ್ಟರೆ ಎಲ್ಲ ಶಾಸ್ತ್ರನೂ ಅವರೇ ಮಾಡ್ತಾರಂತೆ. ಮದುವೆ ಮನೆ ಬಾಗಿಲಲ್ಲಿ ನಿಂತು ಕರೆಯೋಕ್ಕೂ ಜನ ಸಿಗ್ತಾರೆ, ನಮ್ಮದೇನೂ ಇಲ್ಲ. ಮದುವೆ ಅಂದರೆ ಎಷ್ಟೊಂದು ಶಾಸ್ತ್ರ ಇರ್ತಿದ್ದೋ, ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಅರ್ಥ ಇರ್ತದೆ ಗೊತ್ತೇ.
1: ಮದುವೆಯಲ್ಲಿ ಅದೆಷ್ಟೋ ಶೋಭಾನೆ ಹಾಡುಗಳವೆ, ಕುಟ್ಟುವಾಗ, ಬೀಸುವಾಗ, ಹಸೆ ಇಕ್ಕುವಾಗ, ತಂಬಿಕ್ಕುವಾಗ, ಒಂದೊಂದು ಶಾಸ್ತ್ರಕ್ಕೂ ಶೋಭಾನೆ ಪದಗಳವೆ ಕನಕ. ಮದುವೆ ಉದ್ದೇಶನೇ ಎಷ್ಟೊಂದು ದೈವಿಕ ಅಂತ ಭಕ್ತಿ ಮೂಡಿಸ್ತವೆ.
0: ಹಂಗೆಯ ಜನಪದ ಅಗದಷ್ಟು ಆಳ, ಬಗ್ದಷ್ಟು ಭಾಗ್ಯ ಕಂಡ್ರವ.
4: ಹಂಗೆ ಕಂಡ್ರಕ್ಕ, ಪದ್ಯ, ಕಾವ್ಯ, ಕತೆ, ಗಾದೆ, ಒಗಟು, ಒಡಪು, ಲಾವಣಿ, ಗೀಗಿ ಪದ, ವಸಿ ಇದಾವೇನಕ್ಕ, ಮೂಗಂಡ್ಗಾವೆ. ಯಾರ್ ಮಾಡುದ್ರವ ಈ ಸೋಬಾನೆ ಪದಗೋಳ?
5: ಸೋಬಾನೆ ಅನ್ನೋದು ಯಾರು ಮಾಡಿದರವ್ವ? ಯಾರು ಮಾಡಿದರವ್ವ? ಸೂರ್ಯನ ತಂಗಿ ಧರಣವ್ವ, ಸೂರ್ಯನ ತಂಗಿ ಧರಣವ್ವ, ಆಡಿದಾಡು ಲೋಕ ಕೊಚ್ಚೆಲ್ಲಾಲು ಅರುದಾವೇ.
2: ಮದ್ವೆ ಅಂದ್ರೆ ಸುಮ್ನೆ ಐತೆ, ಅರ್ಶನ ಕುಟ್ಟಿ, ಆಸೆ ಇಕ್ಕಿ, ನೆಂಟ್ರಿಷ್ಟ್ರಿಗೆಲ್ಲ ಅಟ್ಟಿಕ್ಕಿ ಬಟ್ಟಿಕ್ಕದ್ರಲ್ವೇ ಮದ್ವೆ. ಮದ್ವೆಗೆ ಊರಿನ ಹಿರಿಕರೆಲ್ಲ ಬಂದು ವಿಳ್ಳೆ ತಿದ್ದಬೇಕು, ಅತ್ತೆ ಮಾವ ಒಡಹುಟ್ಟು ದೊಡ್ಡವ ಚಿಕ್ಕವ ಸೋದರತ್ತೆ ಸೋದ್ರ ಮಾವ ಯಾರಿಲ್ದಿದ್ರು ನಡೆಯಂಗಿಲ್ಲ ಕನಕ.

0: ಕುದುರೆನ ತಂದಿವ್ನಿ, ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ ಅಂತ ಒಡುಟ್ಟಿದ್ದವಳನ್ನ ಕರಿಬೇಕು. ಒಡುಟ್ಟಿನ ಗಡಿಗೆ ಹಿಡಿಯಿದೆ, ಸೋದ್ರ ಮಾವ ಕಂಕಣ ಕಟ್ತೆ, ಮದುವೆ ನಡೆದದೆ. ಅಕ್ಕಿ ಕುಟ್ಟೊತ್ತಿಗೆ ಅಕ್ಕನ ಮಗ ಬರಬೇಕು, ಭತ್ತ ಕುಟ್ಟೊತ್ತಿಗೆ ಅತ್ತಿಗೆ ನಿಂತಿರಬೇಕು. ಎಲ್ಲ ಸೇರಿದ್ರೆ ತಾನೆ ಮದುವೆ ಬೋ ಚೆಂದಾಗಿರೋದು.
1: ಗಂಧಾರು ಸಾಣ ಸೈತೋ ಪಾಂಡವಾರ ಕಾಂದ ಮಜ್ಜಣಕ್ಕೆ ಹೋಯ್ತೋ.

0: ಮದುವೆ ಆದ್ಮೇಲೆ ಗಂಡ ಹೆಂಡತಿ ಹೆಸರು ಹೇಳೋ ಒಡಪು ಎಷ್ಟು ವೈನಾಗವೆ ಗೊತ್ತೇನಕ್ಕೋ. ಕೈ ಮುಗಿತೇನ, ದೀಪ ಹಚ್ಚಿ ಹೆಸರು ಹೇಳ್ತೇನ ಒಡಪಚ್ಚಿ ಅಂತ ಗಂಡನ ಹೆಸರು ಹೆಂಡತಿ, ಹೆಂಡತಿ ಹೆಸರು ಗಂಡ ಹೇಳೋದು ಎಷ್ಟು ಚಂದ ಅಲ್ವೇನಕ್ಕೋ.
1: ಆನೆ ಮೇಲೆ ಅಂಬಾರಿ, ನನ್ನ ಹೆಂಡತಿ ಬಂಗಾರಿ, ಗುಲಾಬಿ ಕೆಂಪು, ಮಲ್ಲಿಗೆ ಸಂಪು, ನನ್ನ ಹೆಂಡತಿ ಗೌರಿ ನನಗಿಂತ ಬಲು ಕೆಂಪು.
2: ಗರ್ಕೆ ಹೊಲ್ದವ್ರು, ನೆರಕೆ ಮನೆಯವರು, ಸರ್ಕಾರಕ್ಕೆಲ್ಲ ದರ್ಖಾಸ್ ಕೊಡೋರು ನಮ್ ಗಿರಿಗೌಡ್ರು, ಎತ್ತಿನ ಮೇಲೆ ಜೂಲ, ನನ್ನೆಂಟಿ ನೀಲ.
3: ಮದ್ವೆ ಮಾಡಿ ಬೀಗ್ರೆಲ್ಲ ಒಬ್ರಿಗೊಬ್ರು ಹಣಕು ಹಾಡುಗಳು ಹಾಡೋರು. ಮದ್ವೆ ಅಂದ್ರೆ ಏನ್ ಸಡಗರ ಸಂಭ್ರಮ, ತಮಾಸ್ಗೆ ಬೀಗ್ ಬೀಗ್ರು ಜರಿಯ ಪದಗಳು ಹೇಳೂರು.
2: ತಾಟ

0: ಅದಕ್ಕೆ ಅಲ್ವೇನವ್ವ ಹಿರಿಯಕರೆಲ್ಲ ಸೇರಿ ನೋಡಿ ಮಾಡಿ ಗಂಡು ಹೆಣ್ಣು ಸೇರಿಸೋಕೆ ಏಳು ಜೊತೆ ಎಕಡ ಸೌದೋಯ್ತಿದ್ವಂತೆ. ಸುಮ್ಮನೆ ಹೇಳ್ತಿದ್ರೆ ಮದುವೆ ಮಾಡಿ ನೋಡು, ಮನೆ ಕಟ್ಟು ನೋಡು ಅಂತ.
1: ಇವತ್ತಿನ ಮದುವೆಗಳು ಯಾರು ಬೇಡ ಎತ್ತು ಬೇಡ, ಅವಸರದಲ್ಲೇ ನಿಶ್ಚಯ ಆಗಿ ಅವಸರದಲ್ಲೇ ಮುಗಿಸಿ ಆತುರದಲ್ಲೇ ಬೇರೇನೂ ಆಗೋಯ್ತಾರೆ.
0: ಹೆಣ್ಣನ್ ಚಂದ ನೋಡಿ ಮಣ್ಣನ್ ತಾಲಿ ಕಟ್ಟಿ ನೀರ್ ಬುಟ್ಟೆ ಇಟ್ಕೆ ಕಿಸ್ಕಂತು ಅನ್ನಂಗೆ ಆಗದೆ.
2: ಸಾಕ್ ಸಾಕ್ ನೆಗೂರಿ, ನಾಳ್ಗೆ ಈಗ ಒಬ್ಬಿಟ್ಟು ಬರ್ತೀನಿ ಕಣ್ರಕ್ಕ, ಒಂದು ಬಸ್ ರೋಸ್ಗೆ ಅದೇ ಹೋಗ್ಬೇಕು.
3: ವಾಸ್ಕೆಗೆ ಹೋದಿಯಾ? ಹೋಗುವೆ, ಒಂದು ಒಂಟೆ ಹೇಳ್ತೀನಿ ಬಿಡಿಸ್ಬಿಟ್ಟು ಹೋಗು.
2: ಅದೇನು ಹೇಳು?
3: ಮರದೊಳಗೆ ಮರ ಹುಟ್ಟಿ ಮರ ಚಿತ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಲು ರುಚಿ, ಅದೇನು ಹೇಳವ?
2: ಅದು ತುದ್ಬಾಯಿಲೆ ಅದ ಕಣಕ್ಕ.

0: ಗೊತ್ತಾಯ್ತು ಗೊತ್ತಾಯ್ತು, ತಾಯಿ ಮತ್ತು ಮಗು ಅಲ್ವೇ, ಅದಕ್ಕೆ ಸುದ್ದಿ ಬಳಸಿ ಕೇಳ್ತಿದ್ಯಾನೋ.
1: ಕಾಲ ಯಾವುದೇ ಆಗ್ಲಿ, ತಾಯ್ತನದ ಸುಖ ಅಂದ್ರೆ ಹೆಣ್ ಜೀವ ಅದೆಷ್ಟ್ ಅಂಬಲಿಸ್ತದಲ್ವೇ.

ಹುಟ್ಟಿದ ಮನೆಗೆ ಕೀರ್ತಿ ತಂದು, ಮೆಟ್ಟಿದ ಮನೆಗೆ ಬೆಳಕಾಗೋಳು ಹೆಣ್ಣು. ತಾನು ಹೆತ್ತ ಮಕ್ಕಳಿಗೆ ಸಂಸ್ಕಾರ ನೀಡಿ ಜೀವನ ಮೌಲ್ಯಗಳನ್ನ ಬಾಲ್ಯದೊಟ್ಟಿಗೆ ಹೇಳ್ತಾ ತಾಯಿ ಬೆಳೆಸ್ತಿದ್ಲು.

0: ಜನಪದರ ಪಾಡೆಲ್ಲ ಹಾಡಾಗಿ ಒಮ್ಮವೆ. ಅವರ ದೈವಭಕ್ತಿ, ಸರಳ ಜೀವನ, ತ್ಯಾಗ, ಹಂಬಲ, ಸುಖ ದುಃಖ, ಆಸರಿಕೆ ಬೇಸರಿಕೆ, ಹವಾಮಾನ, ಜಿಗುಪ್ಸೆ, ಉತ್ಸಾಹ ಎಲ್ಲನೂ ಜನಪದ ಗೀತೆಗಳಲ್ಲೇ ಹಾಡವ್ರೆ.
1: ನಮ್ ಜನಪದರು ಮಣ್ಣಿನ ಮಕ್ಕಳಾಗಿದ್ರು. ಅವ್ರ ಬದುಕು ಆರಂಭ ಆಯ್ತಿದ್ದೇ ಒಕ್ಕಲ್ತನದಿಂದ. ಬೇಸಾಯ ಅವ್ರಿಗೇನು ಸುಖದ ಸುಪ್ಪತ್ತಿಗೆ ಆಗಿರ್ಲಿಲ್ಲ. ಆದ್ರೂ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತಿದ್ರು. ಒಕ್ಕಲುತನಕ್ಕೆ ಎಗ್ಲು ಕೊಡೋ ಬಸವ ರೈತನ ಮನೆ ಮಗನೇ ಆಗಿರ್ತಿದ್ದ.
2: ಎತ್ತು ಎನ್ನಬಹುದೇ

0: ಸ್ಥಾನ.
1: ಬಸವಣ್ಣನ್ಗೆ ಜಗತ್ನಾಗೆ ಮೊದಲನೇ ಸ್ಥಾನ. ಅವನು ಶಿವನ್ಗೂ ಏಳು ದಿನ ದೊಡ್ಡವನು. ಬೆಳಸನ್ನ ಉಲ್ಸ್ ಮಾಡೋ ತಿಪ್ಪೇನೂ ಶ್ರೇಷ್ಠ ನಮ್ಮ ಜನಪದರಿಗೆ. ಅದಕ್ಕೆ ಅದು ತಿಪ್ಪೇಸ್ವಾಮಿ. ಬಸವನ್ ಸಗಣಿ ಪ್ರಸಾದಕ್ಕಿಂತ ಹೆಚ್ಚು ಕಣಕ್ಕ.
0: ಕಸವಾ ಒಡೆ

0: ಜನಪದರ ಬದುಕಿನಲ್ಲಿ ಮಳೆರಾಯ ಭಾಳ ಮುಖ್ಯ ಆಗ್ತಾನೆ. ನಾವು ಚಿಕ್ಕವರಿದ್ದಾಗ ಮಳೆ ಬರದೇ ಇದ್ರೆ ಉಯ್ಯೋ ಉಯ್ಯೋ ಮಳೆರಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆರಾಯ, ಬಾಳೆ ತೋಟಕ್ಕೆ ನೀರಿಲ್ಲ ಅಂತ ಹಾಡ್ಕೊಂಡು ಮನ್ ಮನೆಗೆ ಹೋಯ್ತಿದ್ದು.
1: ಮಳೆ ತರೋನು ಇವರಿಗೆ ದೇವೇಂದ್ರ ರಾಯ ಆದ್ರೆ ಗುಡುಗು ಸಿಡ್ಲು ಮಿಂಚು ಗಾಳಿ ಇವೆಲ್ಲ ದೇವೇಂದ್ರ ರಾಯನ ಅಣ್ತಂದಿರು ಅನ್ನೋ ಕಲ್ಪನೆನೆ ಎಷ್ಟು ಚೆನ್ನಾಗದೆ ಅಲ್ವಾ.
2: ಗಾಳೆಪ್ಪ ಧೂಳೆಪ್ಪ ಸಿಡ್ಲೆಪ್ಪ ಮಿಂಚಪ್ಪ ಇವ್ರ ನಾಲ್ಕು ಮಂದಿ ಅಣ್ತಂದಿರು.

0: ಮಳೆ ರಾಯ ಭೂಮಿಗೆ ಬರ್ದಿದ್ರೆ ಅವನು ಕೋಪ ಬಂದಿದೆ ಅಂತ ಕಾಡಿ ಬೇಡಿ ಅವರನ್ನು ಕರಿತಿದ್ರು. ಮಳೆ ರಾಯನ ಸಮಾಧಾನ ಪಡಿಸಲು ಅಕ್ಕೈನ ಕಳಿಸ್ತಿದ್ರು.
1: ನಕ್ಕ

ಮಳೆ ಇದ್ರೆ ಬೆಳೆ, ಇಲ್ದಿದ್ರೆ ಬರೀ ಗೋಳೆ ಅನ್ನೋಂಗೆ. ತಮ್ಮ ಕಷ್ಟ ಅಷ್ಟೇ ಅಲ್ಲ, ಪಶು ಪಕ್ಷಿಗಳ ಕಷ್ಟವನ್ನು ನೋಡ್ಲಾರ್ದೆ ಮಳೆ ಸುರಿಸುವಂಥ ಗುಬ್ಬಿಗಳು ಬೇಡಿ ಅಳ್ತಿದ್ದೋ ಅಂತಾರೆ.

0: ಭೂಮಿ ಇವರಿಗೆ ತಾಯಿಯಾದ್ರೆ ಮಳೆ ತರೋ ದೇವ್ರೇ ತಂದೆ, ಬಸವಣ್ಣ ಹೊಡ ಹುಟ್ಟಿದಣ್ಣ, ಗುಬ್ಬಿ ಪಕ್ಷಿ ಮಕ್ಕಳು, ಹೀಗೆ ಜನಪದರು ಪ್ರಕೃತಿಯ ಒಂದು ಭಾಗವಾಗಿ ಮಣ್ಣಿನ ಮಕ್ಕಳಾಗಿ ತಮ್ಮನ್ನ ಕಂಡ್ಕೊಂಡಿದ್ರು. ಕೃಷಿ ಕೆಲಸಗಳೇ ಅವ್ರಿಗೆ ಹಬ್ಬ. ರೈತರು ಹೊಲ ಉಳೋದಿಕ್ ಮುಂಚೆ ಹೊನ್ನೇರ್ ಕಟ್ಟಿ ಪೂಜೆ ಮಾಡ್ತಿದ್ರು.
1: ಉಗಾದಿ ಆ ಹಬ್ಬಕ್ಕೆ ಹೊಸ ಓರಿಗಳ ಓಡಿ ರೈತ ನಿನ್ನಾರಂಭ ಶುರುವಾಯ್ತು.
2: ರೈತ ನಿನ್ನ ಶುರುವ ಸುವಣ್ಣ ಕಾಯಿ ಒಡೆದು ಕೈಯ ಮುಗಿದಾನೋ, ಕಾಯಿ ಒಡೆದು ಕೈಯ ಮುಗಿದಾನೋ.
1: ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರು ಕೋಲು ಬಂಗಾರ.

0: ಬಿತ್ತನೆ ಪೂಜೆ, ಹೆಚ್ಚು ಮಾಡೋದು, ಊರ್ಪಡಿ ಕೊಡೋದು, ಮುನಿ ಮಾಡೋದು, ಮಕ್ಕೆ ಹಬ್ಬ, ಬಸವನ ಹಬ್ಬ, ಕಾರ ಹಬ್ಬ, ಹಸ್ರಬ್ಬ, ಸಸ್ಮಾರಿ ಹಬ್ಬ, ಕಣ, ರಾಶಿ ಪೂಜೆ, ಮೆದೆ, ಕಳರೆಚ್ಚು, ಒಸ್ಮೀಸ್ಲು, ಬೊಮ್ಮಪ್ಪನ ಪೂಜೆ, ಬಂಗಿ ಪೂಜೆ, ತಿಪ್ಪೆ ದೇವರ ಪೂಜೆ, ಕುಂತಿ ಪೂಜೆ, ತಿಂಗಳ ಮಾವನ ಪೂಜೆ, ಸಂಕ್ರಾಂತಿ, ಇವೆಲ್ಲ ನಮ್ಮ ಜನಪದರ ಬದುಕಿನ ಹಬ್ಬಗಳು. ಒಂದೊಂದು ಹಬ್ಬವು ಅವರ ಬದುಕಿನಲ್ಲಿ ಹೇಳುವಂಥದ್ದೇ ಆಗಿದ್ವು. ಆಗ ಈಗಿನಂತೆ ಆಡಂಬರದ ಪೂಜೆ ಆಚರಣೆ ಯಾವ ಇರಲಿಲ್ಲ ಕಂಡ್ರವ.
1: ಒಂದ್ ಕೊಂತಿ ಪೂಜೆ ಒಂದ್ನೆಲ್ಲ

0: ನಾನು ಮುಂಬಾಳೆ ತಂದಾನು ಇಷ್ಟೆಲ್ಲ ತಂದಾನು ನಮ್ಕೊಂತಿಗೂ ವೇಕೆ ಬರಲಿಲ್ಲವೋ
1: ನಮ್ಕೊಂತಿಗೂ ವೇಕೆ ಬರಲಿಲ್ಲವೋ ನಮ್ಕೊಂತಿಗೂ ವೇಕೆ ಬರಲಿಲ್ಲವೋ.
2: ಕಡಿಮೆ ಬೆಳಿಲಿ ಹೆಚ್ಚಿಗೆ ಬೆಳಿಲಿ ಎಲ್ಲ ಕೆಲ್ಸಕ್ಕಿಂತ ವ್ಯವಸಾಯವೇ ಮೇಲು ಅನ್ನೋದು ನಮ್ಮ ಅಪ್ಪಂದಿರ ಕಾಲದ ಮಾತಾಗಿತ್ತು. ಆರು ಪಡಿ ಬೆಳೆದ್ರು ಆರಂಭಕ್ಕೆ ಸಮ ಇಲ್ಲ ಅಂತಿದ್ರು. ಒಕ್ಕಲು ಮಗಂಗೆ ಬಡತನ ಉಂಟೆ, ಗರ್ಕೆ ಪತ್ರೆ ಒಣಗೋದುಂಟೆ ಅಂತಿದ್ರು ವ್ಯವಸಾಯಗಾರರು. ಯಾವ್ಯಾವ ಕಾಲಕ್ಕೆ ಏನೇನು ಮಾಡಬೇಕೋ ಅದನ್ನು ಎಚ್ಚರಿಕೆಯಿಂದ ಮಾಡೋರು, ಇಲ್ದಿದ್ರೆ ಬೇಸಾಯ ಕೈ ಹತ್ತೋದಿಲ್ಲ ಅಂತ ಅನುಭವದ ಮಾತು ಹೇಳೋರು. ಕಾದೋನ್ ಕುರಿ ನೋಡು, ಗೇದೋನ್ ಹೊಲ ನೋಡು ಅನ್ನೋ ಹಾಗೆ ಬದುಕಿದ್ರು. ಇಲ್ದಿದ್ರೆ ಊರ್ ಸುತ್ತ ಹೊಲ ಮನಿ ಗುಳ್ಕಾಯಿ ಗಾತ್ರದ ಮೆದೆ ಹಾಕ್ತಂಗೆ ಅಂತ ನಮ್ಮ ಹಿರಿಯರು ಅಂತಿದ್ರು. ಅನುಭವವೇ ಜೀವನಕ್ಕೆ ಆಧಾರ ಅಂತ ಕಣ್ಕೊಂಡಿದ್ರು ಬುಡಕ.
3: ಯಾವ ಪುಸ್ತಕದೊಳಗು ಇಲ್ಲದೆ ಇರೋದು ಜೀವನಾನುಭವ. ಯಾವ ಶಾಲೆಯಲ್ಲೂ ಹೇಳ್ಕೊಡದೆ ಇರೋ ಪಾಠ ನಮ್ಮ ಗಾದೆ ಒಳಗವೇ. ನಮ್ಮವ್ವ ಅಜ್ಜಿ ಮಾತ್ಕೊಂದ ಅರ್ಥ ಗಾದೆ ಹೇಳೋರು, ಕೇಳೋಕ್ಕೊಂದು ಚಂದ. ಅರಮನೆ ಮುಂದಿರ್ಬೇಡ, ಕುದುರೆ ಹಿಂದಿರ್ಬೇಡ ಅಂತ. ಕೊಟ್ಲಾರದೊಳಗೆ ಕೂಳಿಲ್ಲ, ಬೀಸ್ಲಾರದೊಳಗೆ ಹಿಟ್ಟಿಲ್ಲ ಅಂತಿದ್ರು ಅಲ್ವೇ. ಬಡಾಯ್ಕೊಂದು ಕಡಾಯ ತಂದ, ಕಡಾಯ್ದವನು ಲಡಾಯ ಮಾಡಿದಾಗ ಅದನ್ನೇ ತಕ್ಕೋಗಿ ಅಡ ಮಡಗ್ದ ಅಂತ. ಆಡ್ಮಾರಿ ಈಡ್ ಕಟ್ಟಿ ನೀರು ಕೊಚ್ಕೊಂಡು ಬಂದಾಗ ಆಡುಪೋಯ ಈಡುಪೋಯ ಅಂತ. ಹೀಗೆ ಇಂಥ ಮಾತುಗಳನ್ನು ಕೇಳ್ತಾ ಕೇಳ್ತಾ ಚಿಕ್ಕಂದ್ಲಿಂದಲೇ ಎಷ್ಟೋ ತಿಳುವಳಿಕೆ ಬರೋದು.
0: ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಆಟ ಆಡ್ತಿದ್ವಿ. ಆಟದ ಜೊತೆಯಲ್ಲಿ ತಿಳುವಳಿಕೆನೂ ಹೆಚ್ಚೋದು. ಬುಗ್ರಿ ಕೋಲಿ ಬಿಟ್ರೆ ಯಾವ ಆಟಕ್ಕೂ 5 ಪೈಸೆನೂ ಕೊಡೋಂಗಿಲ್ಲ. 3 ಇಂಚಿಂದ ಒಂದು ಕೋಲು, 6 ಇಂಚಿಂದ ಒಂದು ಕೋಲು ಇದ್ದರೆ ಅದೇ ಬ್ಯಾಟು ಬಾಲು ಚಿನ್ನಿದಾಂಡು. ನಾವು ಹೆಣ್ಮಕ್ಕಳು ಬಳೆಚೂರು, ಕುಂಟಾಬಿಲ್ಲೆಗೊಂದು ಬಕರೆ ಪಚ್ಚಿ, ಚೌಕಾಬಾರಕ್ಕೆ 4 ಹುಣಸೆ ಬೀಜ, ಅಣೆಕಲ್ಗೆ 5 ಕಲ್ಲು ಇದ್ದರೆ ಆಯಿತು. ನಮ್ಮ ಆಟಗಳು ಅಷ್ಟೇ, ಖರ್ಚೇ ಇಲ್ದವು. ಆಟ ಆಡಿದ್ಮೇಲೆ ಸೋತವ್ರಿಗೆ ಕೈ ಕಾಯಿಸ್ತಾ ಇದ್ವಲ್ಲ, ಅದು ಮಜಾ. ನಾವು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೋ.
3: ನಮ್ಮಜ್ಜಿ ಇದ್ರು ಚೌಕಾಬಾರ ಕೂತ್ರೆ ಕುರ್ತೇಟು, ಕಣ್ಣಲ್ಲೇ ಯಾವ ಕಾ ಎಲ್ಲಿಗೆ ಬರ್ತದೆ, ಯಾವ ಕಾ

ಹೊಡಿಬೋದು, ಲೆಕ್ಕ ಹಾಕೋರು. 2 6 ಒಂದು 12 4, 1 6 ಹೋಯ್ತು, 1 6 12 ಬಾಕಿ, 4 ಬಾಕಿ ಅಂತ ಆಡೋರು. ಅಳುಗುಳಿ ಮನೆಗೆ ಕುಂತ್ರೆ ಎಷ್ಟಳ್ಳು ಇವಿವೇ ಮನೆಗೆ ಬರ್ತವೆ, ಇಷ್ಟೇ ಕರ ಈತವೆ ಅಂತ ಲೆಕ್ಕ ಹಾಕಿ 3 ಸುತ್ತ ಬರೋ ಹೊತ್ತಿಗೆ ಆಟನೇ ಮುಗಿಸ್ಬಿಡೋಳು ಅಂತೇ ಲೆಕ್ಕಾಚಾರ. ನಮಗೆ ಆಳೆ ಮೇಲೆ ಬರ್ಕೊಂಡು ಮಾಡಿದ್ರು ಅವಳಷ್ಟು ಬೇಗ ಲೆಕ್ಕ ಬರ್ತಿರ್ಲಿಲ್ಲ. ಹುಲಿ ಕುರಿ ಆಟ, ಲಗೋರಿ, ಮರ್ಕೋತಿ, ಒಂದೊಂದಲ್ಲ ನಾವು ಆಡ್ತಿದ್ದ ಆಟಗಳು. ಎಷ್ಟು ಬಗೆ ಆಟಗಳು ನಿಮಗೆ ಗೊತ್ತೇ.

0: ದಿನವ್ರಿಗೆ ಮೊಬೈಲು ಕ್ಯಾಲ್ಕುಲೇಟರ್ ಕೊಟ್ಟರು ಲೆಕ್ಕ ಹಾಕೋಕೆ ಬರೋದಿಲ್ಲ, ಅವರು ಬೆರಳಲ್ಲೇ ಲೆಕ್ಕ ಹಾಕ್ತಿದ್ರು. ಇದ್ರ ಜೊತೆಗೆ ಎಷ್ಟೋ ಶಿಶುಪ್ರಾಸಗಳೇ ಆಟ ಆಗಿಬಿಟ್ಟಿದ್ವು. ಅಚ್ಚಚ್ಚೋ ಬೆಲದಚ್ಚೋ, ಅಲ್ಲಿ ನೋಡು ಇಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಗುಂಪು ನೋಡು, ಯಾವ ಗುಂಪು ಕಾಗೆ ಗುಂಪು, ಯಾವ ಕಾಗೆ ಕಪ್ಪು ಕಾಗೆ, ಯಾವ ಕಪ್ಪು ಮಡಕೆ ಕಪ್ಪು, ಯಾವ ಮಡಕೆ ಸಾರಿನ ಮಡಕೆ, ಯಾವ ಸಾರು ಬೇಳೆ ಸಾರು, ಯಾವ ಬೇಳೆ ತಿನ್ನೋ ಬೇಳೆ, ಯಾವ ತಿನ್ನು ಎಟ್ಟು ತಿನ್ನು.
1: ಅದಕ್ಕಿಂತ ಇದೆಷ್ಟು ಚಂದಾಗದೆ ಕೇಳು, ಮಾವ ಮಾವ ಮಲ್ಲಾರೆ, ಮಾವನ ಕೈಗೆ ಕಲ್ಲಾರೆ, ಕಲ್ಲಾರಮ್ಮನ ಕಟ್ಟೆಯಲ್ಲಿ ಕಾಯಿ ಸೊಪ್ಪು ಕುಯ್ತಿದ್ದಿ, ಗುಂಚಕ್ಕಿ ಗುರ್ರಂತು ನಂಜಿಮ ಡಮ್ ಅಂತು, ಎತ್ಕಳೆ ಮೊಗವ ಸುತ್ಕಳೆ ಚಾಪೆಯ, ಅಂತ್ರಳ್ಳಿಗೆ ಹೋಗೋಣ ಅಂತ್ರ ಕಟ್ಸೋಣ, ಸುದ್ದಿ ಮನೆಗೆ ಹೋಗೋಣ ಸುದ್ದಿ ತಿಳ್ಸೋಣ. ಎಷ್ಟು ಚೆನ್ನಾಗದೆ ನೋಡು.
2: ಒಂಟೊಡಿಯೋದು ಒಂದು ಕಲೆ ಕಂಡ್ರಕ್ಕ, ತಲೆ ಏನಿಂದ ಹಿಡಿದು ಪುರಾಣದ ವ್ಯಕ್ತಿಗಳ ಗಂಟ ಒಗಟು ಕಟ್ಟೋದ್ರಲ್ಲಿ ನಮ್ಮ ಜನಪದರು ನಿಪುಣರು. ಒಡ್ಸೋದು ಬುದ್ಧಿ ಕಸರತ್ತು. ಆಗ ನನ್ನ ಕೇಳಿದ್ರಲ್ಲ, ಈಗ ನಾನೊಂದು ಒಂಟು ಹೇಳ್ತೀನಿ, ಒಡಿರಿ ನೋಡೋಣ. ಒಂದಾಳೋಗಿ ನೂರಾಳು ಬಂದರು.
3: ಏ ನಂಗೊತ್ತು ನಂಗೊತ್ತು, ಸಾವ್ಗೆ ಅಲ್ವಾ?
2: ಹಾಂ ಸರಿ ಸರಿ, ಇನ್ನೊಂದು ಹೇಳ್ತೀನಿ ನೋಡಿ. ಅಂಗೈಯಾಗ್ಲ ಗದ್ದೆ, ಗದ್ದೆ ಒಳಗೆ ನೀರು, ನೀರಿನೊಳಗೆ ಬೇರು, ಬೇರಿನ ತುದಿಗೆ ಬೆಂಕಿ, ಬೆಂಕಿಗೆ ಸಾವಿರ ಕಣ್ಣು. ಹಾಗಾದ್ರೆ ನಾ ಯಾರು?
4: ಇದು ನಂಗೊತ್ತು, ನಾನು ಹೇಳ್ತೀನಿ, ದೀಪ. ಸರಿ ಅಕ್ಕ, ನಂದೊಂದು ಒಗ್ಗಿ ಬಿಡಿಸು. ನಾವು ನಮ್ಮಷ್ಟು, ನಮ್ಮರ್ಧ ನಮ್ಮ ಕಾಲು, ನೀನು ಸೇರಿದ್ರೆ ನೂರು.
3: ಲೆಕ್ಕ ಗಿಕ್ಕ ನನ್ ಕೇಳಬೇಡಿ ಕಣ್ರವ.
5: ಏನು ಏನದು ಲೆಕ್ಕ?
6: ಮೂವತ್ತಾರು, ನಾವು ಅಂದರೆ ಮೂವತ್ತಾರು, ನಮ್ಮಷ್ಟು ಅಂದರೆ ಮೂವತ್ತಾರು, ಮೂವತ್ತಾರು ಎಪ್ಪತ್ತೆರಡು, ನಮ್ಮ ಅರ್ಧ ಅಂದರೆ ಅದಕ್ಕೆ 18 ಸೇರಿಸಿದ್ರೆ 90, ನಮ್ಮ ಕಾಲು ಅಂದರೆ 9, ಅಲ್ಲಿಗೆ 99, ನೀನು ಸೇರಿದ್ರೆ 100 ಆಯ್ತಲ್ಲ. ಒಂದೇ ಎರಡೇ, ಎಷ್ಟು ಹೇಳಿದ್ರೂ ಮುಗಿಯೋದಿಲ್ಲ.
7: ಅದಿರಲಿ ಕೇಳ್ರಿ, ಇಲ್ಲಿ ನಾಟಿ ಮದ್ದು ನಾಡಿಗೆ ಒಳ್ಳೆಯದು ಅಂತ ಹಿಂದೆ ಅಜ್ಜಿ ಮದ್ದು ಅಂತ ಮಾಡೋರು. ಅಜೀರ್ಣ ಆದರೆ ಹೊಟ್ಟೆ ಉಬ್ಬರಿಸಿದ್ರೆ ಜೀರಿಗೆ ಕಷಾಯ ಕುಡಿಸೋರು. ಬಿದ್ದು ಏಟ್ ಮಾಡಿಕೊಂಡ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತಂದು ರಸ ಹಿಂಡಿ ಹಚ್ಚೋರು. ತಟಕ್ಕನಿ ನಿಂತೋಗೋದು ಕಣ್ರವ.
8: ಅರಿಶಿನ ಹಾಕಿದ್ರು ರಕ್ತ ನಿಂತೋಯ್ತಿತ್ತು. ಅಲರ್ಜಿಗಂದೆ ಆದರೆ ದೊಡ್ಡಪತ್ರೆ ಹಚ್ತಿದ್ರು, ಕೆಮ್ಮಂದ್ರೆ ತುಳಸಿ ದೊಡ್ಡಪತ್ರೆ ಕಷಾಯ ಕುಡಿಸ್ತಿದ್ರು. ತುಂಬೆ ರಸನೂ ಒಳ್ಳೇದೇ, ಬಾಯಿ ಉಣ್ಗೆ ಬಾಯಿ ಬಸ್ಲೆ ಸೊಪ್ಪು, ಅಮ್ಮ ಆದರೆ ಬೇವು ಸೊಪ್ಪು ಅರಿಶಿನ. ಹೀಗೆ ಎಷ್ಟೋ ಮದ್ಗಳಿದ್ದು.
4: ಜನಪದರು ಆಹಾರದ ಬೆಳೆಗಳನ್ನು ಬೆಳೀತಾ ಇದ್ರು. ಅಷ್ಟೇ ಅಲ್ಲ, ಅವನ್ನ ಜೋಪಾನ ಮಾಡಿ ವರ್ಷಾನುಗಟ್ಲೆ ಸಂಗ್ರಹಿಸಿಡ್ತಾ ಇದ್ರು. ಮಣ್ಣಿನ ಮಡಿಕೆಯಲ್ಲಿ ಅಲ್ಲದೆ ಸಗಣಿಯಿಂದ ಸಾರಿಸಿದ ಬಿದಿರಿನ ತೊಂಬೆಯಲ್ಲಿ ಕೆಡದ ಹಾಗೆ ಇಡ್ತಾ ಇದ್ರು. ಮಣ್ಣಿನ ಮಣೆ, ಕಲ್ಲಿನ ಮರು, ಮರದ ಸೌಟು, ಮರದ ಮನಿಕೆ, ಹೀಗೆ ಪ್ರಕೃತಿ ಜೊತೆಗೆ ಬದುಕ್ತಾ ಇದ್ರು.
0: ಇಷ್ಟೆಲ್ಲ ಉಷಕ, ಮನೆ ನಿಜವಾದ ಸ್ವರ್ಗ. ಗೃಹಿಣಿಯೇ ಮನೆಯ ಆಧಾರ ಸ್ತಂಭವಾಗಿದ್ಲು. ಜನಪದದಲ್ಲಿ ಅವಳಿಗೆ ಗೃಹ ವಿಜ್ಞಾನವನ್ನ ಕುಟುಂಬವೇ ಕೊಡುಗೆಯಾಗಿ ಕೊಟ್ಟಿದೆ. ಅಲ್ಲಿ ಕಲೆ, ಆಹಾರ ಸಿದ್ಧತೆ, ಮಕ್ಕಳ ಪಾಲನೆ ಪೋಷಣೆ, ಆರೋಗ್ಯ ರಕ್ಷಣೆ, ಸಂಬಂಧಗಳು ಇವೆಲ್ಲದರ ತಿಳುವಳಿಕೆ ಕೊಡ್ತಿತ್ತು.
7: ಇವು ತಾಯಿಂದ ಮಗಳಿಗೆ, ಮಗಳಿಂದ ಮೊಮ್ಮಗಳಿಗೆ, ಮರಿ ಮಕ್ಕಳಿಗೆ, ಹೀಗೆ ಈ ಗೃಹ ವಿಜ್ಞಾನದ ಪಾಠಗಳು ಜನಪದದಲ್ಲಿ ಅರಿದು ಬರ್ತವೆ. ಆಧುನಿಕ ವಿಜ್ಞಾನದ ಮಿತಿಯನ್ನು ಮೀರಿ ಈ ಜನಪದ ಕೌಟುಂಬಿಕ ವಿಜ್ಞಾನ ವ್ಯಾಪಕವಾಗಿದೆ. ಎಲ್ಲ ಜ್ಞಾನ ವಿಜ್ಞಾನಕ್ಕೆ ತಾಯಿ ಬೇರೆ ನಮ್ಮ ಜನಪದ.
9: ಕುಟುಂಬದಲ್ಲಿ ಮಗುನ ಸಾಕಿ ಬೆಳೆಸಿ ಸಂಸ್ಕಾರ ಹೇಳ್ಕೊಡ್ತಿದ್ದವಳೆ ಹೆಣ್ಣು. ಅನುಕರಣೆಯಿಂದ ಸಂಪ್ರದಾಯ ಆಚರಣೆ ಹೇಳ್ಕೊಡ್ತಾ ಭಾಷೆ, ಸಂಸ್ಕೃತಿ, ಸಾಮಾಜಿಕ ಶಿಕ್ಷಣ ಎಲ್ಲಾನು ಗಾದೆ, ಕತೆ, ಗೀತೆ, ಒಡಪು, ಶಿಶುಪ್ರಾಸ

0: ಗಳ ಮೂಲಕ ಮಕ್ಕಳಿಗೆ ಜೀವನ ಪಾಠ ಕಲಿಸ್ತಿದ್ಲು. ಹಂಗಾಗಿ ಜನಪದರ ಲೋಕದಲ್ಲಿ ಹೆಣ್ಣಿಗೆ ವಿಶೇಷ ಸ್ಥಾನ ಐತೆ.
1: ಅದಕ್ಕೆ ಅಲ್ವಾ ಅಕ್ಕ, ಮನೆಗೊಂದು ಹೆಣ್ಣಿರ್ಬೇಕು ಅಂತಿದ್ದು. ಮನೆ ತುಂಬಾ ಗುರು ಮಕ್ಕಳಿದ್ರು, ಮನೆಗೊಬ್ಳು ಹೆಣ್ಮಗ್ಳು ಹುಟ್ಟಿದ್ರೆ ಮಾಲಿನ ಬಳ್ಳಿ ಹಂಗೆ ಬಳಗ ಹೆಚ್ಚು ಅಂತ ಸುಮ್ಮನೆ ಹೇಳ್ತಿದ್ರೆ ನಮ್ಮ ಹಿರಿಯರು.

0: ನಮ್ಮ ಜನಪದ ಕಲೆ ಸಾಹಿತ್ಯ ಅಕ್ಷಯಪಾತ್ರ ಇದ್ದಂಗೆ. ಇಂಥ ಜನಪದವನ್ನು ಜನ್ಯರಾದ ನಾವು ಉಳಿಸಿ ಬೆಳೆಸಿ ಬಳಸಿ ಎಲ್ಲರಿಗೂ ಅದರ ವಿಚಾರಧಾರೆಯನ್ನು ಹಂಚಿ ಜನಪದದ ಹಿರಿಮೆ ತಿಳಿಸಿ ಕಲೆಗಳನ್ನು ಉಳಿಸಬೇಕು, ಅದರ ಮಹತ್ವ ಇಂದಿನವರೆಗೂ ಸಾರಬೇಕು ಅಂತ ಹೊರಟಿದ್ದೀವಿ. ಜನಪದ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ತರುವುದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ತುಂಬಾ ದೊಡ್ಡದು. ಅದನ್ನು ನಮ್ಮ ಮುಂದಿನ ತಲೆಮಾರುಗಳಿಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ನಾವೆಲ್ಲ ಸೇರಿ ಜಾನಪದ ಜನ್ಯರು ಎಂಬ ಸಂಸ್ಥೆ ಕಟ್ಟಿ ಸೇರಿರೋದು.
1: ಯುವ ಜನತೆಗೆ ಜನಪದ ಕಥೆಗಳು, ಗಾದೆ ಹೇಳಿ ಒಗಟು ಬಿಡಿಸಿ ಸ್ಪರ್ಧೆ, ದೇಸಿ ಆಟ, ಅಡುಗೆ ಸ್ಪರ್ಧೆ, ನಾಟಿ ವೈದ್ಯ, ಪ್ರದರ್ಶನ ಕಲೆಗಳ ತರಬೇತಿ ನೀಡಿ ಕಲಾ ಸಾಧಕರನ್ನಾಗಿ ಮಾಡುತ್ತಾ ಇದ್ದೇವೆ.
2: ನಮ್ಮ ಪರಂಪರೆಯಲ್ಲಿ ಬಳಸ್ಕೊಂಡು ಬಂದಿರೋ ಅಡುಗೆ ಉಪಕರಣಗಳ ಬಳಕೆ ಮತ್ತು ಮಹತ್ವವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋದೇ ನಮ್ಮ ಗುರಿ.
3: ದೇಸಿ ಆಹಾರ ಪದ್ಧತಿ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ಗಿಡಮೂಲಿಕೆಗಳನ್ನು ಬೆಳೆಯುವಂತೆ ಹೇಳಬೇಕು. ಅವುಗಳ ಬಳಕೆಯ ಮಹತ್ವವನ್ನು ತಿಳಿಸೋದು, ಮನೆ ಮದ್ದು ಎಂಬ ಹೆಸರಿನಿಂದ ಇದನ್ನು ಉಳಿಸ್ಕೊಂಡು ಬಂದಿರೋದು ಮಹಿಳೆಯರೇ ತಾನೆ. ಇದು ಅಧ್ಯಯನ ಯೋಗ್ಯ ವಿಜ್ಞಾನವಾಗಿದ್ದು ಅದನ್ನು ಪಠ್ಯವಾಗಿಸುವ ಪ್ರಯತ್ನ ಆಗಬೇಕು ಕನಕ.
4: ಒಟ್ಟಾರೆ ಜಾನಪದವನ್ನು ಸಮಕಾಲೀನಗೊಳಿಸ್ತಾನೆ, ಯುವ ಮನಸ್ಸುಗಳಿಗೆ ಕಲಿಸ್ತಾ ಸಮಾನ ಹಾಗೂ ಸ್ವಸ್ಥ ಸಮಾಜವನ್ನು ಕಟ್ಟುವ ಘನ ಉದ್ದೇಶ ನಮ್ಮ ಜಾನಪದ ಜನ್ನೇರು ಸಂಸ್ಥೆಯ ಮೂಲ ಧ್ಯೇಯವಾಗಿದೆ ಕಣ್ರಕ.

ಇದುವರೆಗೂ ಮಂಡ್ಯದ ಜಾನಪದ ಜನ್ನೆಯರು ತಂಡದವರಿಂದ ರೂಪಕ ಜನ್ನೆಯರ ಚಿತ್ತ ಜಾನಪದ ದತ್ತ ಕೇಳಿದಿರಿ. ಇದು ಹಿಂದಿನ ಮಹಿಳಾ ರಂಗ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ ಸರಿಯಾಗಿ 4:31. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆ. ಗೀತೆಯ ಗಾಯಕರು ಕಿಶೋರ್ ಕುಮಾರ್.

0: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಮಧುಮೇಹಿಗಳ ಪಾದ

0: ಆರೈಕೆ. ಈ ಕುರಿತು ಮಾಹಿತಿ ನೀಡುತ್ತಾರೆ ಆಂತರಿಕ ಔಷಧ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ.
1: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹೀರ್ ರಾಂಝಾ ಚಿತ್ರದ ಗೀತೆ. ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಹಾಗೂ ಮೊಹಮ್ಮದ್ ರಫಿ.

0: ಇದುವರೆಗೂ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4:46.
1: ಆಕಾಶವಾಣಿ ಮೈಸೂರು. ಭಾಷಾ ಭಾರತಿ ವಿಶೇಷ ಹಿಂದಿ ಬಾನುಲಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು.

ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ಎನ್ ಕೇಶವ ಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಇನ್ನೇನು 5 ಗಂಟೆಯಾಗಲಿದೆ. ಇಂದಿನ ಸಂಜೆಯ ಪ್ರಸಾರ ಕಾರ್ಯದೊಂದಿಗೆ ನಾನು ಡಾಕ್ಟರ್ ಕುಲದೀಪ್ ನಂಜುಂಡಸ್ವಾಮಿ.
1: ಆತ್ಮೀಯ ಕೇಳುಗರೆ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಮಧುಮೇಹಿಗಳ ಪಾದದ ಆರೈಕೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಆಂತರಿಕ ಔಷಧ ವಿಭಾಗದ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್. ಕೇಳಿ, ಇಂದು ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
3: ಪ್ರೀತಿಯ ಶ್ರೋತೃಗಳೇ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಜೀವನ ಮೌಲ್ಯಗಳು ಮತ್ತು ನಾಯಕತ್ವದ ಅವಶ್ಯಕತೆ ಈ ಕುರಿತು ಮೈಸೂರಿನ ಲೇಖಕರು ಮತ್ತು ಚಿಂತಕರು ಆದ ಎಸ್ಬಿ ನಿತ್ಯಾನಂದ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು.
4: ಕೇವಲ ಎಲ್ಲವನ್ನು ಮಾರ್ಕ್ಸ್ ನಿಂದ ಅಳತೆ ಮಾಡ್ತಿರೋದ್ರಿಂದ ಈ ಪ್ರಶ್ನೆಗೆ ಎಷ್ಟು ಮಾರ್ಕ್ಸ್, ಇದು ಪ್ರಶ್ನೆ ಬರಲ್ಲ ಎಕ್ಸಾಮಿಗೆ, ಅಥವಾ ಈ ಪ್ರಶ್ನೆ ಬೇಕಾಗಿಲ್ಲ, ಇದೆಲ್ಲ ಪ್ರಶ್ನೆ ಯಾಕೆ ಕೇಳ್ತಾ ಇದೀರ ಅಂತಕ್ಕಂಥ ಟ್ಯಾಗ್ಗಳನ್ನ ಮಾಡೋದ್ರಿಂದ ಆ ಮಕ್ಕಳ ಕ್ವಶನ್ ಕೇಳ್ತಕ್ಕಂತ ಒಂದು ಸಾಧ್ಯತೆ ಮುರುಟಿ ಹೋಗುತ್ತೆ ಮತ್ತು ಅವರ ನಾಯಕತ್ವ ಗುಣವೂ ಹಾಗೆ ಕಮರು ಹೋಗುತ್ತೆ.
3: ನೆನಪಿಡಿ, ಇದೇ ಶುಕ್ರವಾರ ಸಂಜೆ 4:30 ವೃತ್ತಿ ಮಾರ್ಗದರ್ಶನ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 5:35. ಕೇಳುಗರೆ, ಈಗ ಮೂಡಿಬರಲಿದೆ ಕ್ಲಿಯರ್ ಮೆಡಿ ಆಸ್ಪತ್ರೆಯ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ. ಇಂದಿನ ವಿಷಯ ಮಧುಮೇಹಿಗಳ ಪಾದದ ಆರೈಕೆ. ಭಾಗವಹಿಸುತ್ತಾರೆ ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್ ಅವರು, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕಳುಹಿಸಲು ಬಳಸಬಹುದಾದ ವಾಟ್ಸಪ್ ಸಂಖ್ಯೆ 9480885523, ಕರೆ ಮಾಡಲು 08212512582251508.
5: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಅತ್ಯಾಧುನಿಕ ಸೇವೆ ವಿಭಾಗ

0: ಗಳಾದ ರೇಡಿಯೇಷನ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ನೆಫ್ರಾಲಜಿ, ಯೂರಾಲಜಿ, ಇಂಟರ್ನಲ್ ಮೆಡಿಸಿನ್, ಜನರಲ್ ಸರ್ಜರಿ, ಪಲ್ಮನಾಲಜಿ, ಗ್ಯಾಸ್ಟ್ರೋಎಂಟ್ರಾಲಜಿ, ENT, ಸರ್ಜಿಕಲ್ ಆಂಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಸರ್ಜರಿ ಮತ್ತು ನ್ಯೂರಾಲಜಿ, ಆರ್ಥೋಪೆಡಿಕ್ಸ್, ಪ್ರಸೂತಿ, ಸ್ತ್ರೀರೋಗ ಮತ್ತು ಮಕ್ಕಳ ವಿಭಾಗ, 24 ಗಂಟೆಗಳ ಎಮರ್ಜೆನ್ಸಿ ಸೇವೆ ಇವೆಲ್ಲವೂ ಲಭ್ಯವಿದ್ದು ಇದರ ಸೇವೆಗಳನ್ನು ಉಪಯೋಗಿಸಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕ್ಲಿಯರ್ಮಿಡಿ ಆಸ್ಪತ್ರೆ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮಕ್ಕೆ ಕೇಳುಗರೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ನಾವು ಡಯಾಬಿಟಿಕ್ ಫುಡ್ ಕೇರ್ ಅಂದರೆ ಮಧುಮೇಹಿಗಳ ಪಾದದ ಆರೈಕೆಯ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಕ್ಲಿಯರ್ಮಿಡಿ ರೇಡಿಯಂಟ್ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಮೆಡಿಸನ್ನ ಮುಖ್ಯಸ್ಥರಾದ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್ ಅವರು. ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್ ಅವರೇ, ಮೊದಲಿಗೆ ನಮ್ಮ ಕೇಳುಗರಿಗೆ ಡಯಾಬಿಟಿಕ್ ಫುಡ್ ಅಂದರೆ ಮಧುಮೇಹಿಗಳಿಗೆ ಯಾವ ಥರ ಪಾದದ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳಿ. ಏನು ಡಯಾಬಿಟಿಕ್ ಫುಡ್ ಅಂದರೆ?
2: ಆಕಾಶವಾಣಿ ಕೇಳುಗರಿಗೆಲ್ಲ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮ್ ಮಾಡುವ ವಂದನೆಗಳು. ಮಧುಮೇಹಿಗಳಲ್ಲಿ ಕಾಮನ್ ಆಗಿ ಡಯಾಬಿಟಿಕ್ ಫುಟ್ ಅನ್ನೋ ಒಂದು ಕಾಯಿಲೆ ಸುಮಾರು ಒಂದು 5-10 ವರ್ಷದಲ್ಲಿ ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಮಧುಮೇಹಿ ಕಾಯಿಲೆ ಬಂದು 5-10 ವರ್ಷಗಳಲ್ಲಿ ಇವರಿಗೆ ಕಾಲಿನಲ್ಲಿ ತೊಂದರೆಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಮಧುಮೇಹಿಗಳಲ್ಲಿ ಸುಮಾರು 15% ಜನಕ್ಕೆ ಈ ಕಾಯಿಲೆ ಕಾಣಿಸ್ಕೊಳ್ಳುತ್ತೆ. ಮಧುಮೇಹಿ ಕಾಲು ಅಂದರೆ ಒಂದು ಸಂವೇದನಾಶೀಲತೆ ಕಮ್ಮಿಯಾಗೋದು, ಕಾಲಿನಲ್ಲಿ ಬೊಬ್ಬೆ ಹೇಳೋದು, ಕಾಲಿನಲ್ಲಿ ಗಾಯ ಆಗೋದು, ಕಾಲಿನಲ್ಲಿರೋ ಜಾಯಿಂಟ್ಸ್ಗಳು ಅದರ ಶಕ್ತಿ ಕಳ್ಕೊಂಡು ನಡೆಯೋಕ್ಕಾಗದೇ ಇರೋಂಥದ್ದು, ಗ್ಯಾಂಗ್ರೀನ್ ಆಗೋದು, ಈ ಥರ ಕಾಮನ್ನಾಗಿ ಸಕ್ಕರೆ ಕಾಯಿಲೆ ಕಂಟ್ರೋಲ್ನಲ್ಲಿ ಇಲ್ಲ ಅಂದರೆ ಈ ಥರ ಸಮಸ್ಯೆಗಳಿಗೆ ಅವರು ಗುರಿಯಾಗ್ತಾರೆ.
1: ಸರ್, ಈ ಡಯಾಬಿಟಿಕ್ ಫುಡ್ ಅನ್ನೋದು ಎಲ್ಲರಿಗೂ ಆಗತ್ತಾ, ಅಥವಾ ಸಕ್ಕರೆ ನಿಯಂತ್ರಣದಲ್ಲಿ ಇಲ್ಲದೇ ಇದ್ದರೆ, ಅಥವಾ ಅದರದ್ದು ಡ್ಯೂರೇಷನ್ ಅಂದರೆ ಸಕ್ಕರೆ ಕಾಯಿಲೆ ಬಂದು ತುಂಬ ವರ್ಷಗಳ ಆಗಿದೆ ಅನ್ನೋರಿಗೆ ಮಾತ್ರ ಆಗತ್ತಾ, ಅಥವಾ ಎಲ್ಲರಿಗೂ ಆಗತ್ತಾ ಇದು?
2: ಡಯಾಬಿಟಿಕ್ ಫುಡ್ ಸಾಮಾನ್ಯವಾಗಿ ಆಗೋದು ಡಯಾಬಿಟೀಸ್ ಕಂಟ್ರೋಲ್ ಇಲ್ಲದೇ ಇರೋರಿಗೆ. ಎಲ್ಲ ಮಧುಮೇಹಿಗಳಿಗೂ ಡಯಾಬಿಟಿಕ್ ಫುಡ್ಡು ಆಗಲ್ಲ, ಆದರೆ ಒಂದು 40-50 ವರ್ಷ ಡಯಾಬಿಟೀಸ್ ಇರೋರಿಗೆ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪನಾದ್ರೂ ಡಯಾಬಿಟಿಕ್ ಫುಡ್ ಕಾಯಿಲೆ ಇರುತ್ತೆ. ಬಟ್ ಡಯಾಬಿಟೀಸ್ ಕಂಟ್ರೋಲ್ ಇಲ್ಲ ಅಂದರೆ ಅವ್ರಿಗೆ 2-3 ವರ್ಷದಲ್ಲೇ ಡಯಾಬಿಟಿಕ್ ಫುಡ್ ಕಾಯಿಲೆ ಸ್ಟಾರ್ಟ್ ಆಗುತ್ತೆ.
1: ಕಾರಣ ಈ ಸಕ್ಕರೆ ನಿಯಂತ್ರಣ ಇಲ್ಲದೇ ಇರೋದೇನಾ, ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣಗಳಿದೆಯಾ?
2: ಸಕ್ಕರೆ ನಿಯಂತ್ರಣ ಇಲ್ಲದೇ ಇರೋದ್ರಿಂದ ಮತ್ತು ಇವರು ಸ್ಮೋಕಿಂಗ್ ಮಾಡೋದು, ಆಲ್ಕೋಹಾಲ್ ತಗೊಳ್ಳೋದು, ಈ 2 ಅಭ್ಯಾಸಗಳೇನಾದ್ರು ಇದ್ದರೆ ಅವರಿಗೆ ಡಯಾಬಿಟಿಕ್ ಫುಡ್ ಕಾಯಿಲೆ ಕಂಡೇ ಕಾಣುತ್ತೆ.
1: ಲಕ್ಷಣಗಳು ಏನಿರುತ್ತೆ ಸರ್, ನಾವು ಯಾವಾಗ ಡಯಾಬಿಟಿಕ್ ಫುಡ್ ಅಂತ ನಿಮ್ಮ ಹತ್ರ ಬರಬೇಕಾಗತ್ತೆ?
2: ಡಯಾಬಿಟಿಕ್ ಫುಡ್ ಲಕ್ಷಣಗಳಿಗಿಂತ ಮೊದಲು ಇದು ಡಯಾಬಿಟಿಕ್ ಫುಡ್ ಯಾಕೆ ಆಗುತ್ತೆ ಅನ್ನೋದು ನಮ್ಮ ಕೇಳುಗರಿಗೆ ತಿಳ್ಕೊಬೇಕು. ಈ ಡಯಾಬಿಟಿಕ್ ಫುಡ್ ಅನ್ನೋದು ಫಸ್ಟು ಕಾಲಿನಲ್ಲಿರೋ ನರಗಳು ಎಲ್ಲ ಶಕ್ತಿಯನ್ನು ಕಳ್ಕೊಂಡು ಕಾಲಿನಲ್ಲಿರೋ ರಕ್ತ ಸಂಚಾರ ಕಮ್ಮಿಯಾಗಿ ಈ 2 ತೊಂದರೆಗಳಿಂದ ಡಯಾಬಿಟಿಕ್ ಫುಡ್ ಸ್ಟಾರ್ಟ್ ಆಗುತ್ತೆ. ಈ ಕಾಲಿನಲ್ಲಿರೋ ನರಗಳು ಡ್ಯಾಮೇಜ್ ಆಗಿರೋದ್ರಿಂದನೇ 60% ಡಯಾಬಿಟಿಕ್ ಫುಡ್ ಹಾಕೋದು, ಒಂದು 20-25% ಕಾಲಿನಲ್ಲಿರೋ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಕಮ್ಮಿಯಾಗಿ ಡಯಾಬಿಟಿಕ್ ಫುಡ್ ಸ್ಟಾರ್ಟ್ ಆಗುತ್ತೆ. ಈ ಡಯಾಬಿಟಿಕ್ ಫುಡ್ಡು ಸ್ಟಾರ್ಟ್ ಆದಾಗ ಫಸ್ಟ್ ಅವರಿಗೆ ಕಾಲಿನಲ್ಲಿ ಎಲೆಕ್ಟ್ರಿಕ್ ಶಾಕ್ ತದ ಹೊಡೆಯೋದು, ಕಾಲಿನಲ್ಲಿ ಸಂವೇದನಾಶೀಲತೆಯನ್ನು ಕಮ್ಮಿ ಆಗೋದು, ಆಮೇಲೆ ಅವರಿಗೆ ಕಾಲಿನಲ್ಲಿ ಸ್ಪರ್ಶ ಜ್ಞಾನ ಕಮ್ಮಿ ಆಗೋದು, ಇದು ಫಸ್ಟ್ ಸಿಂಪ್ಟಮ್ಸ್ ಇರುತ್ತೆ. ಈಗಲೇ ನಮ್ಮ ಡಯಾಬಿಟೀಸ್ ಇರುವಂಥ ಕಾಯಿಲೆ ಇರುವಂಥ ಎಲ್ಲರೂ ಎಚ್ಚೆತ್ಕೊಬೇಕು ಈ ಟೈಮಲ್ಲೇ. ಈ ಸ್ಟೇಜ್ ಮುಗಿತಾ ಇದ್ದಂಗೆ ಅವರಿಗೆ ಸಣ್ಣದೊಂದು ಬೊಬ್ಬೆ ಹೇಳುತ್ತೆ ಕಾಲಿನಲ್ಲಿ, ಕಾಲಿನಲ್ಲಿ ಸ್ಪರ್ಶಜ್ಞಾನ ಪೂರ್ತಿ ಕಮ್ಮಿ ಆಗುತ್ತೆ, ನಡಿಲಿಕ್ಕೆ ತೊಂದರೆ ಆಗುತ್ತೆ, ದೊಡ್ಡ ಗಾಯ ಆಗುತ್ತೆ, ದೊಡ್ಡ ಗಾಯ ಗ್ಯಾಂಗ್ರೀನಿಗೆ ತಿರುಗುತ್ತೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂದಂಗೆ, ಈ ಗಾಯಗಳಾಗಿ ಅದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟು ಬೇರೆ ಥರ ಡ್ರೆಸ್ಸಿಂಗ್ಗಳು ಎಲ್ಲ ಮಾಡ್ಸೋಕ್ಕಿಂತ ಫಸ್ಟೇ ಇವರು ಎಚ್ಚೆತ್ಕೊಂಡ್ಬಿಟ್ರೆ ಇದನ್ನು ತಡೆಗಟ್ಬೋದು.
1: ಸಂವೇದನೆ ಕಡಿಮೆ ಆಗುತ್ತೆ, ಸ್ಪರ್ಶ ಜ್ಞಾನ ಇರೋದಿಲ್ಲ ಅಂತ ಹೇಳಿದ್ರಿ, ಯಾಕೆ ಈ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ?

0: ಸಂವೇದನೆ ಅಥವಾ ಸ್ಪರ್ಶ ಜ್ಞಾನ?
1: ಡಯಾಬಿಟಿಸ್ ಅನ್ನೋದು ಒಂದು ಸಿಸ್ಟಮಿಕ್ ಡಿಸೀಸ್. ಆದ್ದರಿಂದ ಶುಗರ್ ಬಾಡಿನಲ್ಲಿ ಜಾಸ್ತಿ ಆಗ್ತಾ ಇದ್ದಂಗೆ ಕಾಲ್ನಲ್ಲಿರೋ ನರಗಳೆಲ್ಲ ಡ್ಯಾಮೇಜ್ ಆಗ್ತವೆ. ಕಾಲ್ನಲ್ಲಿರೋ ಡ್ಯಾಮೇಜ್ ನರಗಳು ಡ್ಯಾಮೇಜ್ ಆದರೆ ಕಾಲಲ್ಲಿ ಸ್ಪರ್ಶ ಜ್ಞಾನ ಕಮ್ಮಿ ಆಗುತ್ತೆ. ಒಂದ್ಸತಿ ಕಾಲ್ನಲ್ಲಿ ಸ್ಪರ್ಶ ಜ್ಞಾನ ಕಮ್ಮಿ ಆದರೆ ಈ ಡಯಾಬಿಟಿಕ್ ಪೇಷೆಂಟ್ಗೆ ಎಲ್ಲಿ ನಡೀತಾ ಇದ್ದೀವಿ, ಯಾವುದ್ರ ಮೇಲೆ ನಡೀತಾ ಇದ್ದೀವಿ, ಬಿಸಿ ಮೇಲೆ ನಡೀತಾ ಇದ್ದೀವಾ ಇಲ್ಲ ನೆಲದ ಮೇಲೆ ನಡೀತಾ ಇದ್ದೀವಾ, ಇದು ಅವರಿಗೆ ಗೊತ್ತೇ ಆಗೋದಿಲ್ಲ. ಕಾಲಿಗೇನಾದರೂ ಆಣಿ ತಾಗಿದ್ರೆ, ಕಾಲಿಗೇನಾದ್ರು ಸುಟ್ಟೋದ್ರೂ ಅವರಿಗೆ ಗೊತ್ತೇ ಆಗೋದಿಲ್ಲ. ಸೊ ಫಸ್ಟ್ ಸ್ಟಾರ್ಟ್ ಆಗದೆ ಕಾಲಲ್ಲಿರೋ ನರಗಳು ಡ್ಯಾಮೇಜ್ ಆಗ್ತಾ ಇದ್ದಂಗೆ ಇವರಿಗೆ ಸಣ್ಣ ಪುಟ್ಟ ಗಾಯಗಳು ಸ್ಟಾರ್ಟ್ ಆಗುತ್ತೆ ಕಾಲಿನಲ್ಲಿ. ಇದೇ ಮೂಲ ಕಾರಣ.
0: ಎಷ್ಟೋ ಜನಕ್ಕೆ ಆಣಿ, ಕಾಲಿನ ತುಂಬ ಆಣಿ ಆಗ್ಬಿಟ್ಟಿರುತ್ತೆ, ಆದರೂ ಅವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡೇ ಇರೋದಿಲ್ಲ, ತುಂಬ ನಿರ್ಲಕ್ಷ್ಯ ಮಾಡ್ತಾರೆ.
1: ಹೌದು, ಡಯಾಬಿಟಿಕ್ ಫುಟ್ಟಲ್ಲಿ ಒಂದು ಸಣ್ಣ ಸಣ್ಣದೊಂದು ಬೊಬ್ಬೆ ಥರ ಎದ್ದು, ಇದು ಎಸ್ಪೆಷಲಿ ನಮ್ಮ ರೈತ ವರ್ಗದವರಿಗೆ ಇದು ಸಾಮಾನ್ಯವಾಗಿ ಕಾಣುತ್ತೆ. ಯಾಕೆಂದರೆ ನಮ್ಮ ರೈತರೆಲ್ಲ ಅವರು ಫೀಲ್ಡ್ಗೆ ಹೋಗಿ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತಿರೋದ್ರಿಂದ ಕಾಲಿನಲ್ಲಿ ತುಂಬ ಬೇಗ ಬೇಗ ಅವರಿಗೆ ಪೆಟ್ಟಾಗುತ್ತೆ. ಪೆಟ್ಟಾದಾಗ ಈ ಗಾಯ ಅವರು ನೋಡ್ಕೊಳ್ಳಿಲ್ಲ ಅಂದರೆ ಅದು ಕಂಪ್ಲೀಟ್ ಡಯಾಬಿಟಿಕ್ ಫುಟ್ ಆಗಿ ತುಂಬ ಪ್ರಾಬ್ಲಮ್ ಎದುರಿಸ್ಬೇಕಾಗತ್ತೆ ಅವರು.
0: ಸಣ್ಣ ಗಾಯ ಆದರೂ ತುಂಬ ಗಂಭೀರ ಪರಿಣಾಮನೇ ಆಗ್ಬಿಡುತ್ತೆ ಅಲ್ವಾ ಡಾಕ್ಟ್ರೆ?
1: ಹೌದು, ಡಯಾಬಿಟಿಕ್ ಸಣ್ಣ ಗಾಯ ಆಗಿದ ತಕ್ಷಣ ಅವರಿಗೆ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಈ ಸಣ್ಣ ಗಾಯ ದೊಡ್ಡ ಗಾಯ ಆಗಿ ದೊಡ್ಡ ಗಾಯ ಅದು ಬೋನ್ ಒಳಗಡೆನೂ ಹೋಗಿ ಮೂಳೆ ಒಳಗಡೆ ಸೆಪ್ಟಿಕ್ ಆಗಿ ಕಾಲು ಗ್ಯಾಂಗ್ರೀನಿಗೆ ತಿರುಗಿ ಕಾಲೇ ತೆಗಿಬೇಕಂತ ಪರಿಸ್ಥಿತಿನೂ ಬರುತ್ತೆ.
0: ಇವರಿಗೆ ಈ ಪರ್ಟಿಕ್ಯುಲರ್ ನಾವು ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದು ಅಂತ ಅಂದರೆ ಡಾಕ್ಟರ್ ಚಪ್ಪಲಿ, ಡಾಕ್ಟರ್ ಚಪ್ಪಲಿ ಅಂತ ಹೇಳ್ತಾರೆ. ಈ ಆ ಥರ ಸಪ್ರೇಟ್ ಆದ ಒಂದು ಶೂ ಅಥವಾ ಚಪ್ಪಲ್ ಧರಿಸಬೇಕಾದ ಅವಶ್ಯಕತೆ ಇರುತ್ತೆ ಅಂದ್ಕೊಳ್ತೀನಿ.
1: ಹೌದು, ಡಯಾಬಿಟಿಸ್ ಮಧುಮೇಹಿ ರೋಗಿಗಳಿಗೆ ಒಂದ್ಸತಿ ಅವರಿಗೆ ಮಧುಮೇಹಿಯ ಕಾಲು ಅಂದರೆ ಡಯಾಬಿಟಿಕ್ ಫುಟ್ ಸ್ಟಾರ್ಟ್ ಆಗಿದ್ದರಿಂದ ಅವರು ಸ್ಪೆಷಲ್ ಫುಟ್ವೇರ್ನ ತೊಗೊಬೇಕಾಗತ್ತೆ. ಅದು ತುಂಬ ಸಾಫ್ಟಾಗಿರುತ್ತೆ, ಅವರಿಗೆ ಕಾಲಿಗೆ ಕರೆಕ್ಟಾಗಿ ಫಿಟ್ ಆಗುವಂಥ ಫುಟ್ವೇರ್ಗಳು ತುಂಬ ಟೈಟಾಗೂ ಇರಬಾರ್ದು, ತುಂಬ ಲೂಸಾಗೂ ಇರಬಾರ್ದು. ಆಮೇಲೆ ಕಾಲಿಗೆ ಏನು ಗಾಯ ಆಗದಿರೋ ಅಂಥ ಫುಟ್ವೇರ್, ಕಂಪ್ಲೀಟ್ ಕವರ್ ಆಗುವಂಥ ಫುಟ್ವೇರ್ಗಳನ್ನ ಯೂಸ್ ಮಾಡಬೇಕು.
0: ಇದು ನಾವು ಕಾಲನ್ನು ನಮ್ಮ ಮನೆಯಲ್ಲೇ ದಿನ ಪರೀಕ್ಷೆ ಮಾಡ್ಕೋಬಹುದು ಅನ್ನೋದಾದರೆ ಹೇಗೆ ಮಾಡಿಕೊಳ್ಬೇಕು?
1: ಹಾಂ, ಈ ಡಯಾಬಿಟಿಕ್ ಫುಡ್ನ ಬರೋಕ್ಕಿಂತ ಮುಂಚೆನೆ ನಮ್ಮ ಮಧುಮೇಹಿ ಕಾಯಿಲೆ ಇರೋರು ಅವರ ಕಾಲುಗಳನ್ನು ಅವರು ವೀಕ್ಷಣೆ ಮಾಡ್ಕೊಬೇಕು. ಕಾಲು ವೀಕ್ಷಣೆ ಅಂದರೆ ನಿಮಗೆಲ್ಲರಿಗೂ ತಿಳಿದಿರೋಂಥದ್ದೇ, ಲೇಡೀಸು ಜೆಂಟ್ಸು ಯಾರೇ ಆದರೂ ದಿನ ಆಫೀಸ್ಗೆ ಹೋಗ್ಬೇಕಾದ್ರೆ ಅವರು ಮುಖ ತೊಳೆದು ಪೌಡ್ರ್ ಹಾಕ್ಕೊಂಡು ಅವ್ರ ಮುಖ ನೋಡಿಕೊಂಡು ಚೆನ್ನಾಗಿ ಕೂಮ್ ಮಾಡಿಕೊಂಡು ಅವ್ರ ಆಫೀಸ್ಗೆ ಹೋಗ್ತಾರೆ.
0: ಅದೇ
1: ಥರ
0: ಪಾದದ ಆರೈಕೆನು ಮಾಡ್ತಾರೆ.
1: ಡಯಾಬಿಟಿಕ್ ಫುಟ್ ಅವರು ಅವ್ರ ಮುಖ ನೋಡ್ಕೊಳ್ಳೋದಕ್ಕಿಂತ ಫಸ್ಟ್ ಪಾದಗಳು ನೋಡ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಅವರ ದಿನ ಪಾದಗಳನ್ನು ನೋಡ್ಕೊಳ್ಳೇಬೇಕು. ಸೊ ಪಾದಗಳನ್ನು ನೋಡ್ಕೊಳ್ಳೋ ಒಂದು ವಿಧಾನ ಇದೆ. ಹೇಗೆ ಅಂತ ಹೇಳಿದ್ರೆ ಒಂದು ಸಣ್ಣದೊಂದು ಕನ್ನಡಿ ಇಟ್ಕೊಬೇಕು. ಈ ಟ್ರಾವೆಲಿಂಗಲ್ಲಿ ಯೂಸ್ ಮಾಡ್ತಾರಲ್ಲ ಹೆಣ್ಮಕ್ಳು ಸಣ್ಣದೊಂದು ಕನ್ನಡಿ, ಆ ಥರ ಕನ್ನಡಿಯನ್ನು ಅವರು ಇಟ್ಕೊಬೇಕು. ಡೈಲಿ ಇವರು ಸ್ನಾನ ಮಾಡಿದ್ಮೇಲೆ ಅವ್ರು ಕೂತ್ಕೊಂಡು ಕಾಲಿನಲ್ಲಿ ಕನ್ನಡಿ ಇಟ್ಕೊಂಡು ನೋಡ್ಕೊಬೇಕು. ಸಣ್ಣದ ಏನಾದ್ರು ಗಾಯ ಆಗಿದೆಯಾ, ಬೊಬ್ಬೆ ಏನಾದ್ರು ಎದ್ದಿದೆಯಾ, ಕಾಲಲ್ಲಿ ಏನಾದ್ರು ಕ್ರ್ಯಾಕ್ ಬಂದಿದೆಯಾ, ಕಾಲಲ್ಲಿ ಏನಾದ್ರು ಕೆಂಪು ಕಲರ್ ಆಗಿದೆಯಾ, ಇದೆಲ್ಲ ತುಂಬ ಅರ್ಲಿ ಸೈನ್ಸ್. ಅಂದರೆ ಕೆಂಪುಗಾಗೋದು, ಸಣ್ಣದೊಂದು ಗಾಯ ಆಗೋದು, ಕ್ರ್ಯಾಕ್ ಆಗೋದು, ಅಲ್ಲಿಂದನೇ ಡಯಾಬಿಟಿಕ್ ಫುಟ್ ಸ್ಟಾರ್ಟ್ ಆಗೋದು. ಸೊ ಅವರು ವೀಕ್ಷಣೆ ಮಾಡ್ಕೊಂಡಿಲ್ಲ ಅಂದರೆ ಗೊತ್ತೇ ಆಗೋದಿಲ್ಲ, ಯಾಕೆಂದರೆ ಅವರಿಗೆ ಸ್ಪರ್ಶ ಜ್ಞಾನ ತುಂಬ ಕಮ್ಮಿ ಇರುತ್ತೆ. ಆವಾಗ ಅದು ದೊಡ್ಡದಾಗಿ ಆಮೇಲೆ ಅವರು ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಡೈಲಿ ಇವರು ಒಂದು ಸತಿ ಕಾಲನ್ನು ಅವರು ವೀಕ್ಷಣೆ ಮಾಡಿಕೊಳ್ಳೇಬೇಕು.
0: ಈ ಕಾಲಿನಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಬಿರುಕು ಕಾಣಿಸ್ಕೊಳ್ಳುತ್ತೆ, ಆದರೆ ಈ ಸಕ್ಕರೆ ಖಾಯಿಲೆ ಇರೋರು ಆ ಬಿರುಕನ್ನು ಸರಿಪಡಿಸ್ಕೊಳ್ಳದೇ ಇದ್ದರೆ ಅವರಿಗೆ ಅದರಿಂದನೇ ಇನ್ಫೆಕ್ಷನ್ಸ್ ಎಲ್ಲ ಆಗಿ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ.
1: ಹೌದು, ಎಲ್ಲ ಸಾಮಾನ್ಯವಾಗಿ ಮೊಸಾಕ್ ಮೇಲೆ ಓಡಾಡೋರಿಗೆ, ನಾರ್ಮಲ್ಲಾಗಿ ಗದ್ದೆ ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ಕ್ರ್ಯಾಕ್ ಬರುತ್ತೆ ಕಾಲಿನಲ್ಲಿ. ಆದರೆ ಮಧುಮೇಹಿಗಳಿಗೆ ಕ್ರ್ಯಾಕ್ ಬಂದರೆ ಅದು ಶುಗರ್ ಕಂಟ್ರೋಲ್ ಇಲ್ಲದಂಗೆ ಸೆಪ್ಟಿಕ್ ಆಗಿ ಕಾಲು ಇನ್ಫೆಕ್ಷನ್ ಆಗಿ ಗ್ಯಾಂಗ್ರೀನ್ಗೆ ತಿರುಗೋ ಸಾಧ್ಯತೆ ತುಂಬ ಇದೆ. ಸೊ ಕ್ರ್ಯಾಕ್ ಆದರೂ ಅವರು ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಳೋದು ಉತ್ತಮ.
0: ಏನೇ ಇವಾಗ ಪಾದಗಳ ಆರೈಕೆಯನ್ನು ಮಾಡಬೇಕು, ನಾವು ಮುಖಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಹಾಗೆ ಕಾಲಿಗೂ ಪ್ರಾಮುಖ್ಯತೆಯನ್ನು ಕೊಡಬೇಕು ಈ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋರು ಅಂತ ಹೇಳಿದ್ರಿ. ಯಾವ ಅಂಶಗಳನ್ನ ನಾವು ಗಮನಿಸಬೇಕಾಗತ್ತೆ ಈ ಪಾದಗಳ ಆರೈಕೆಯಲ್ಲಿ?
1: ಪಾದಗಳ ಆರೈಕೆಯಲ್ಲಿ ಮುಖ್ಯವಾಗಿ ಇವು ನಮ್ಮ ಮಧುಮೇಹಿಗಳು ಡೈಲಿ ಇವರು ನಾರ್ಮಲ್ ಲ್ಯೂಕ್ ವಾರ್ಮ್ ವಾಟರ್ ಅಂತಂದರೆ ಕನ್ನಡದಲ್ಲಿ ಉಗುರು ಬೆಚ್ಚಿನ ನೀರಿನಲ್ಲಿ ಸೋಪ್ ಹಾಕಿ ಡೈಲಿ ತೊಳಿಬೇಕು.

0: ಎರಡು ಪಾದಗಳನ್ನು ತೊಳಿಬೇಕು. ಎರಡು ಬೆರಳುಗಳ ಮಧ್ಯದಲ್ಲಿ ಇರೋ ಜಾಗವನ್ನು ಡೈಲಿ ಅವರು ವೀಕ್ಷಣೆ ಮಾಡಿ ಆ ಜಾಗವನ್ನು ಡೈಲಿ ಸೋಪ್ನಲ್ಲಿ ತೊಳಿಬೇಕು. ಫಸ್ಟ್ ಸೋಪಲ್ಲಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಕಂಪ್ಲೀಟಾಗಿ ಅದನ್ನು ಡ್ರೈ ಮಾಡಬೇಕು. ಕಾಟನ್ ಬಟ್ಟೆ ಅಲ್ಲಾಂದರೆ ಟಿಶ್ಯೂ ಪೇಪರ್, ಈ ಟಿಶ್ಯೂ ಪೇಪರ್ನಲ್ಲಿ ಒಂದು ಚೂರು ನೀರು ಇಲ್ಲದಂಗೆ ಡ್ರೈ ಮಾಡಬೇಕು. ಇದರಿಂದ ಅವರಿಗೆ ಡೈಲಿ ವೀಕ್ಷಣೆನೂ ಮಾಡ್ಕೊಂಡಂಗಾಗತ್ತೆ, ಪ್ಲಸ್ ಏನು ಫಂಗಲ್ ಇನ್ಫೆಕ್ಷನು ಏನೂ ಆಗೋದಿಲ್ಲ. ಇದಾದಮೇಲೆ ಸ್ವಲ್ಪ ಮಾಯಿಶ್ಚರೈಸಿಂಗ್ ಕ್ರೀಮ್ ಹಚ್ಚಬೇಕು. ಯಾಕಂದರೆ ಎಲ್ಲ ಡಯಾಬಿಟೀಸ್ ಅವರು ಫುಟ್ ಸ್ವಲ್ಪ ಡ್ರೈ ಆಗುತ್ತೆ ಅವರಿಗೆ, ಈ ಕಾಯಿಲೆಯಿಂದನೇ ಸ್ವಲ್ಪ ಡ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಇವರು ಮಾಯಿಶ್ಚರೈಸಿಂಗ್ ಕ್ರೀಮ್ನ ಎರಡೂ ಕಾಲುಗಳಿಗೆ ಹಚ್ಚಬೇಕು. ಈ ಮಾಯಿಶ್ಚರೈಸಿಂಗ್ ಕ್ರೀಮ್ನ ವೆಬ್ ಸ್ಪೇಸ್ ಅಂತೇಳಿ ಎರಡು ಕಾಲುಗಳ ಮಧ್ಯದಲ್ಲಿರೋ ಜಾಗಕ್ಕೆ ಹಚ್ಚಬಾರ್ದು, ಬರೀ ಸ್ಕಿನ್ನಿಗೆ ಮಾತ್ರ ಹಚ್ಚಬೇಕು.
1: ನೀವು ಆ ಕಾಲಿನ ಬೆರಳುಗಳ ಮಧ್ಯೆ ಇರುವಂತಹ ಜಾಗವನ್ನು ದಿನಾಗ್ಲೂ ಗಮನಿಸಬೇಕು ಅಂತ ಹೇಳಿದ್ರಿ. ಆದರೆ ಕೆಲವರಿಗೆ ಆ ಜಾಗ ತುಂಬ ಕಡಿಮೆ ಇರುತ್ತೆ, ಎಲ್ಲ ಬೆರಳುಗಳು ಕೂಡ್ಕೊಂಡ ಹಾಗೆ ಕಾಣಿಸ್ತಾ ಇರುತ್ತೆ, ಎಲ್ಲರಿಗೂ ಬೆರಳುಗಳ ಮಧ್ಯೆ ತುಂಬ ಜಾಗ ಇರಲ್ಲ. ಅವರು ಹೇಗೆ ಆರೈಕೆಯನ್ನು ಮಾಡ್ಕೋಬೇಕಾಗತ್ತೆ? ಅದಕ್ಕೇನಾದ್ರೂ ಸ್ಪೇಸಿಂಗ್ಗೆ ಏನಾದರೂ ಸಿಗತ್ತಾ?
0: ಹಾಂ, ಸ್ಪೇಸಿಂಗ್ ಅನ್ನೋದು ಈ ಎಲ್ಲರಿಗೂ ನೀವು ಹೇಳ್ದಂಗೆ ಕಾಲು ಬೆರಳುಗಳ ಮಧ್ಯದಲ್ಲಿ ಎಲ್ಲರಿಗೂ ಅಲ್ಲಿ ಜಾಗ ಇರೋದಿಲ್ಲ, ಅಷ್ಟೊಂದು ಸ್ವಲ್ಪನೇ ಜಾಗ ಇರುತ್ತೆ. ಈ ಜಾಗನ ನಾವು ವೀಕ್ಷಣೆ ಮಾಡಬೇಕು ಅಂದರೆ ಅದಕ್ಕೆ ಮಿರರ್ನ ಯೂಸ್ ಮಾಡಬೇಕು ಅಂತ ಹೇಳೋದು, ಹ್ಯಾಂಡ್ ಮಿರರ್ ಅಂತ ಹೇಳ್ತೀವಿ. ಈ ಹ್ಯಾಂಡ್ ಮಿರರಲ್ಲಿ ಈ ಜಾಗನ ವೀಕ್ಷಣೆ ಮಾಡ್ಬೋದು, ಪ್ಲಸ್ ಅಲ್ಲಿ ಏನಾದ್ರು ಗಾಯಗಿ ಆಗಿದ್ರೂ ಅವರಿಗೆ ಕಾಣುತ್ತೆ. ಪ್ಲಸ್ ಸ್ಪೇಸರ್ಸ್ ಅಂತ ಈಚೆ ಸಿಗುತ್ತೆ ಅಂಗಡಿನಲ್ಲಿ, ಮೆಡಿಕಲ್ ಶಾಪ್ಗಳಲ್ಲಿ ಕಾಲ್ ಮಧ್ಯದಲ್ಲಿ ಇಡುವಂಥ ಸ್ಪೇಸರ್ಸ್ ಸಿಗುತ್ತೆ. ಈ ಸ್ಪೇಸರ್ಸ್ ನಾವು ಅಡ್ವೈಸ್ ಮಾಡೋದು ಡಯಾಬಿಟಿಕ್ ಫುಟ್ ಡೆವಲಪ್ ಆಗಿರೋರಿಗೆ. ನಾರ್ಮಲ್ ಫುಟ್ ಅವ್ರಿಗೆ ಸ್ಪೇಸರ್ಸ್ ಏನು ಅಗತ್ಯ ಇಲ್ಲ. ಇವರು ಡೈಲಿ ವೀಕ್ಷಣೆ ಮಾಡಿ ಕಾಲನ್ನು ಉಗುರು ಬೆಚ್ಚಗಿರೋ ನೀರನ್ನ ಸೋಪ್ ಹಾಕಿ ತೊಳೆದ್ರೆ ಸಾಕು. ಬಟ್ ಡಯಾಬಿಟಿಕ್ ಫುಟ್ಟು ಕಾಲಲ್ಲಿ ಏನೋ ಸಣ್ಣದೇನೋ ಗ್ಯಾಂಗ್ರೀನ್ ಆಗಿದೆ, ಒಂದು ಬೆರಳೇನೋ ಅವರಿಗೆ ಡ್ಯಾಮೇಜ್ ಆಗಿದೆ, ಅವರಿಗೆ ನಾವು ಸ್ಪೇಸರ್ಸ್ನ ಯೂಸ್ ಮಾಡ್ತೀವಿ.
1: ಮತ್ತೆ ಈ ಉಗುರನ್ನ ಕತ್ತರಿಸಬೇಕಾದ್ರೆ ಈ ಡಯಾಬಿಟೀಸ್ ಇರೋರು ಯಾವ ಮುನ್ನೆಚ್ಚರಿಕೆ ತಗೊಳ್ಬೇಕಾಗತ್ತೆ? ತುಂಬಾ ಚರ್ಮದ ಒಳಗೆ ಕಟ್ ಮಾಡಿಬಿಟ್ರೆ ಅವರಿಗೆ ಅದು ಕೂಡ ಸಮಸ್ಯೆ ಆಗಬಹುದು ಗಾಯದಿಂದ.
0: ಹೌದು, ಡಯಾಬಿಟಿಕ್ ಫುಟ್ ಅವರು ನೈಲ್ನ ಅಂದರೆ ಉಗುರನ್ನ ಕಟ್ ಮಾಡೋ ವಿಧಾನನೇ ಇದೆ, ಅದನ್ನ ಹೇಗೆ ಕಟ್ ಮಾಡಬೇಕು ಅಂತ. ಈ ವಿಧಾನ ನೀವು ತಿಳಿದಂತೆ ಕಾಲಿನ ಉಗುರುಗಳು ಸ್ವಲ್ಪ ಗಟ್ಟಿ, ಈ ಗಟ್ಟಿಯಾದ ಉಗುರುಗಳನ್ನು ಕರೆಕ್ಟಾಗಿರೋ ನೀವು ನೈಲ್ ಕಟರ್ ಅಂತಲೇ ಸಿಗುತ್ತೆ, ಕಾಲನ್ನ ನೈಲ್ನ ಕಟ್ ಮಾಡುವಂಥ ನೈಲ್ ಕಟರ್ಗಳೇ ಸಿಗುತ್ತೆ, ಅದನ್ನು ಇವರು ಬಳಸಬೇಕು. ಬಳಸಿದಾಗ ಈ ಕೊನೆ ಇರುತ್ತಲ್ಲ, ಈ ಕೊನೆನಲ್ಲೂ ತುಂಬ ಒಳಗೆ ಕಟ್ ಮಾಡಬಾರ್ದು. ತುಂಬ ಒಳಗೆ ಕಟ್ ಮಾಡಿದ್ರೆ ಅಲ್ಲಿರೋ ಸ್ಕಿನ್ ಕಟ್ಟಾಗುತ್ತೆ, ಸ್ಕಿನ್ ಕಟ್ಟಾಗ ಅಲ್ಲಿ ಇನ್ಫೆಕ್ಷನ್ ಆಗಿ ಕಾಲು ಒಳಗಡೆನೇ ಸೆಪ್ಟಿಕ್ ಶುರು ಆಗುತ್ತೆ, ಇದರಿಂದ ಡಯಾಬಿಟಿಕ್ ಫುಟ್ ಆಗುತ್ತೆ. ಸೊ ಒಂದ್ಸತಿ ಇವರು ನೈಲ್ಸ್ನ ಕಟ್ ಮಾಡಿದ್ಮೇಲೆ ಕಾಲನ್ನ ಬಿಸಿ ನೀರಿನಲ್ಲಿ ತೊಳಿಬೇಕು, ತೊಳೆದ್ರೆ ಏನೋ ಇನ್ಫೆಕ್ಷನ್ ಇದ್ರೂ ಕ್ಲಿಯರ್ ಆಗಿಬಿಡುತ್ತೆ.
1: ಡಾಕ್ಟ್ರೆ, ಒಂದು ಜಾಹೀರಾತಿನ ನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ.
2: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲಿಯರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲಿಯರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕನಾದ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ಕೇಳುಗರೆ, ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಖಾಸಗಿ ವಿಮಾ ಯೋಜನೆಗಳ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅನುಮೋದಿತ ಆರೋಗ್ಯ ಯೋಜನೆಗಳಾದ ಆರೋಗ್ಯ ಭಾಗ್ಯ, KSRTC, CFTRI, ಚೆಸ್ಕಾಂ, ವಾಜಪೇಯಿ ಆರೋಗ್ಯಶ್ರೀ, ಯಶಸ್ವಿನಿ, ESI, ರೈಲ್ವೇಸ್, ಬೆಮಲ್ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ನಗದುರಹಿತ ಯೋಜನೆಗಳು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಇದರ ಉಪಯೋಗ ಪಡೆದುಕೊಳ್ಳಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ನಮಸ್ಕಾರ.
1: ಡಾಕ್ಟ್ರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತವನ್ನು ಹೇಳ್ತಾ, ನೀವು ಮನೆಯಲ್ಲೇ ನಾವು ಹೇಗೆ ಮಾಯಿಶ್ಚರೈಸರ್ನ ಹಚ್ಕೊಂಡು ಮನೆಯಲ್ಲೇ ನಾವು ಯಾವ ಥರ ಆರೈಕೆ ಮಾಡಬಹುದು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ನಾವು ಇವಾಗ ಮನೆಯಲ್ಲಿ ಏನು ಗಲೀಜಿರಲ್ಲ, ನಾವು ಯಾವುದೇ ಒರಟಾದ ಜಾಗದ ಮೇಲೆ ನಡೀತಿರಲ್ಲ, ನಾವು ಮನೆಯಲ್ಲಿ ಚಪ್ಪಲಿ ಹಾಕೋಬೇಕಾಗತ್ತಾ? ಚಪ್ಪಲಿ ಬೇಕಾಗತ್ತಾ, ಅವಶ್ಯಕತೆ ಇದೆಯಾ? ಅಥವಾ ಕೆಲವು ಮನೆಗಳಲ್ಲಿ ಅಲ್ಲೂ ಮಾಡಲ್ಲ.
0: ಡಯಾಬಿಟಿಕ್ ಫುಟ್ ಅವರು ನಾವು ಪ್ರಾಕ್ಟೀಸಲ್ಲಿ ಹೇಳೋದು ಎರಡು ಜೊತೆ ಸ್ಲಿಪ್ಪರ್ನ ಇಟ್ಕೊಳ್ಳಿ ಅಂತಲೇ ಹೇಳ್ತೀವಿ. ಮನೆ ಒಳಗಡೆ ಒಂದು ಚಪ್ಪಲಿ, ಮನೆ ಹೊರಗಡೆ ಒಂದು ಚಪ್ಪಲಿ ಅವರು ಯೂಸ್ ಮಾಡಬೇಕಾಗತ್ತೆ. ಡಾಕ್ಟರ್ಸ್ ಅಡ್ವೈಸ್ ಯಾವಾಗಲೂ ಮನೆ ಒಳಗಡೆ ಚಪ್ಪಲಿ ಯೂಸ್ ಮಾಡಿ ಅಂತಲೇ ಹೇಳ್ತೀವಿ. ಯಾಕೆಂದರೆ ಕಾಲು ಏನಾದರೂ ಸಣ್ಣದೊಂದು ಗಾಯ ಆದರೂ ಅದು ವಿಪರೀತಕ್ಕೆ ತಿರುಗಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ತುಂಬ ಇರೋದ್ರಿಂದ ಅವರು ಮನೆ ಒಳಗಡೆನೂ ಒಂದು ಚಪ್ಪಲಿನ ಯೂಸ್ ಮಾಡೋದು ಉತ್ತಮ.
1: ಡಾಕ್ಟ್ರೆ, ಇದಕ್ಕೆ ಚಿಕಿತ್ಸೆ, ಇವಾಗ ನಮಗೆ ಡಯಾಬಿಟಿಕ್ ಫುಟ್ ಆಗಿದೆ, ನಾವು ನಮ್ಮ ಡಯಾಬಿಟಾಲಜಿಸ್ಟ್ ಹತ್ರ ತೋರಿಸ್ತೀವಿ ಅಂತ ಅಂದರೆ ಚಿಕಿತ್ಸೆ ಏನಿದೆ?
0: ಡಯಾಬಿಟಿಕ್ ಫುಟ್ ಒಂದು ಸತಿ ಡಯಾಬಿಟಿಕ್ ಫುಟ್

0: ಡೆವಲಪ್ ಆದಮೇಲೆ ಇದಕ್ಕೆ ಎರಡು ಥರ ಚಿಕಿತ್ಸೆ ಇರುತ್ತೆ. ಒಂದು ಇದರ ಮೂಲ ಕಾರಣ ಶುಗರ್ ಕಂಟ್ರೋಲನ್ನು ಇಟ್ಕೊಳ್ಳೋದು, ಎರಡನೇದು ಆಗಿರೋ ಗಾಯನ ಹೇಗೆ ಒಣಗಿಸೋದು ಅಂತ. ಸೊ ಶುಗರ್ ಕಂಟ್ರೋಲು ಅದು ತುಂಬ ಇರಲೇಬೇಕು. ಶುಗರ್ ಕಂಟ್ರೋಲ್ ಇದ್ರೇ ಆಗಿರೋ ಗಾಯ ಮಾಗೋದು, ಇಲ್ಲಾಂದರೆ ಅದು ಮಾಗೋದೇ ಇಲ್ಲ. ಸುಮಾರು ಪೇಷೆಂಟ್ಗಳು ತಿಂಗಳಾನ್ಗಟ್ಟಲೆಯಿಂದ ಡ್ರೆಸ್ಸಿಂಗ್ಗಳು ಮಾಡಿಸ್ತಾನೆ ಇರ್ತಾರೆ, ಅವರು ಶುಗರ್ ಕಂಟ್ರೋಲ್ ಇಟ್ಕೊಂಡಿರೋದಿಲ್ಲ. ಸೊ ಮೂಲ ಕಾರಣ ಶುಗರ್ ಕಂಟ್ರೋಲ್ ಇರಲೇಬೇಕು. ಇದರಲ್ಲಿ ನಾವು ನೀವು ಡಾಕ್ಟರ್ ಹತ್ರ ಬಂದಾಗ ಅವರು ಶುಗರ್ ಟೆಸ್ಟು HbA1c ಅಂತ ಒಂದು ಟೆಸ್ಟ್ ಮಾಡಿಸ್ತಾರೆ. ಈ ಶುಗರ್ ಯಾವಾಗಲೂ ಅವ್ರಿಗೆ 200ಗಿಂತ ಕಮ್ಮಿ ಇರಬೇಕು, HbA1c ಅಂತ ವ್ಯಾಲ್ಯೂಸು ನಿಯರ್ 7 ಇರಬೇಕು. ಇದಿದ್ದರೆ ಅವ್ರ ಡಯಾಬಿಟಿಕ್ ಕಾಲು ಒಣಕೊಂಡು ಬರುತ್ತೆ. ಸೊ ಡಾಕ್ಟ್ರ್ ಹೇಳಿದ ಇನ್ಸುಲಿನ್ನು, ಟ್ಯಾಬ್ಲೆಟ್ಟು, ಹೇಳಿರೋ ಡಯಟ್ಟು ಇದೆಲ್ಲ ಅವರು ಮಾಡಲೇಬೇಕಾಗತ್ತೆ. ಇದು ಒಂದಾದರೆ ಡಯಾಬಿಟಿಕ್ ಫುಡ್, ಶುಗರ್ ಕಂಟ್ರೋಲ್ ಒಂದಾದರೆ ಆಗಿರೋ ಕಾಯಿಲೆ ಈ ಡಯಾಬಿಟಿಕ್ ಫುಡ್ನ ಹೇಗೆ ಒಣಗಿಸೋದು, ಡ್ರೆಸ್ಸಿಂಗ್ ಮಾಡಬೇಕಾ ಇಲ್ಲ ಅವರಿಗೆ ಕಾಲೇನಾದ ಸಣ್ಣದನ್ನು ಸರ್ಜರಿ ಮಾಡಬೇಕಾ, ಈ ಥರ ಈ ಡಯಾಬಿಟಿಕ್ ಫುಡ್ ಯಾವ ಸ್ಟೇಜಲ್ಲಿದೆ ಅಂತ ಡಾಕ್ಟರ್ ಅಸೆಸ್ ಮಾಡ್ತಾರೆ ಫಸ್ಟು. ಇದು ಒಂದು 3-4 ಥರ ಟೆಸ್ಟ್ಗಳು ಮಾಡ್ತಾರೆ. ಫಸ್ಟು ಇವರಿಗೆ ನರ್ವ್ ಕಂಡಕ್ಷನ್ ಸ್ಟಡಿ ಅಂತ ಮಾಡ್ತೀವಿ. ಎರಡು ಕಾಲಲ್ಲಿರೋ ನರಗಳಲ್ಲಿ ಏನಾದ್ರು ಡ್ಯಾಮೇಜ್ ಆಗಿದೆಯಾ, ಕಾಲಿನಲ್ಲಿರೋ ರಕ್ತನಾಳಗಳನ್ನು ಪರೀಕ್ಷೆ ಮಾಡ್ತೀವಿ, ಅದಕ್ಕೆ ಡಾಪ್ಲರ್ ಟೆಸ್ಟ್ ಅಂತ ಹೇಳ್ತೀವಿ. ಅದಾದಮೇಲೆ CT angio ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಇದೆಲ್ಲ ಟೆಸ್ಟ್ ಮಾಡೋದು ಕಾಲಿನಲ್ಲಿ ಎಲ್ಲೆಲ್ಲಿ ರಕ್ತನಾಳಗಳು ಬ್ಲಾಕ್ ಆಗಿದೆ, ರಕ್ತನಾಳದಲ್ಲಿ ರಕ್ತ ಹರಿತಾ ಇದೆಯೋ ಇಲ್ವೋ ಅಂತ ಎಲ್ಲ ಚೆಕ್ ಮಾಡ್ಕೊತೀವಿ ಫಸ್ಟು. ಇದಾದಮೇಲೆ ಅದಕ್ಕೆ ತಕ್ಕಂತೆ ಅವರಿಗೆ ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತೀವಿ. ಪ್ಲಸ್ ನೆಕ್ಸ್ಟ್ ಆಗಿರೋ ಗಾಯಕ್ಕೆ ಡ್ರೆಸ್ಸಿಂಗ್ ಅಡ್ವೈಸ್ ಮಾಡ್ತೀವಿ, ಯಾವ ಥರ ಡ್ರೆಸ್ಸಿಂಗ್ ಮಾಡಬೇಕು, ಆಲ್ಟರ್ನೇಟಿವ್ ಡ್ರೆಸ್ಸಿಂಗ್ ಮಾಡಬೇಕಾ, ಡೈಲಿ ಡ್ರೆಸ್ಸಿಂಗ್ ಮಾಡಬೇಕಾ, ಯಾವ ಥರ ಅವರಿಗೆ ಯಾವ ಸ್ಟೇಜಲ್ಲಿ ಅವರಿಗೆ ಡಯಾಬಿಟಿಕ್ ಫುಟ್ ಇದೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಸೊ ಡ್ರೆಸ್ಸಿಂಗು ಡೈಲಿ ಮತ್ತು ಆಲ್ಟರ್ನೇಟ್ ಡೇ ಮಾಡಿದ್ರೆ ಯೂಶಲಿ ಒಂದು 15 ದಿವಸದಲ್ಲಿ ಇದನ್ನು ಗುಣಪಡಿಸ್ಬೋದು.
1: ಡಾಕ್ಟರ್ ಶ್ರೀನಿವಾಸ್ ಅವರೇ, ಬಹಳಷ್ಟು ಸಕ್ಕರೆ ಕಾಯಿಲೆಯ ರೋಗಿಗಳು ನಿಮ್ಮಲ್ಲಿಗೆ ಮೊದಲಿಗೆ ಬರ್ತಾರೆ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಅವರು ಡಯಾಬಿಟಿಕ್ ಫುಡ್ನ ತೊಂದರೆ ಉಂಟಾದಾಗ ಯಾವ ಹಂತದಲ್ಲಿ ಸರ್ಜನನ್ನು ಕಾಣಬೇಕಾಗುತ್ತೆ, ಆ ಸರ್ಜನನ ಅಥವಾ ಸರ್ಜರಿನ ಇಂಟರ್ವೆನ್ಷನ್ ಯಾವ ಸಂದರ್ಭದಲ್ಲಿ ಬೇಕಾಗುತ್ತೆ, ಯಾವುದು ಯಾವ ಸೈನ್ಸ್ನ ಅವರು ಗುಣಲಕ್ಷಣಗಳನ್ನು ಅವರು ಗಮನಿಸಬೇಕು ಈ ವಿಷಯದಲ್ಲಿ?
0: ಡಯಾಬಿಟಿಕ್ ಫುಡ್ ಯಾವ ಟೈಮ್ನಲ್ಲಿ ಸರ್ಜನ್ನ ಗಮನಿಸಬೇಕು, ಅವ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಅಂತ ಒಂದು ಪ್ರಶ್ನೆಗೆ ಉತ್ತರ, ಡಯಾಬಿಟಿಕ್ ಫುಡ್ಡಲ್ಲಿ ಸ್ಟೇಜಸ್ ಇದೆ. ಸ್ಟೇಜಸ್ಸಲ್ಲಿ Stage 1 ಇಂದ Stage 4 ವರೆಗೂ ಇದೆ. Stage 1 ಅವರು ಡಯಾಬಿಟಿಕ್ ಫುಡ್ ಸರ್ಜನ್ನ ಕನ್ಸಲ್ಟ್ ಮಾಡಲೇಬೇಕು. ಯಾಕೆಂದರೆ ಮೇಲ್ನೋಟಕ್ಕೆ ಅದು ಸಣ್ಣದೊಂದು ಅಲ್ಸರ್ ಥರ ಕಂಡರೂ ಒಳಗಡೆ ಅದರಲ್ಲಿ ಇನ್ಫೆಕ್ಷನ್ ಇರುತ್ತೆ, ಒಳಗಡೆ ಕಾಲು ಕೊಳ್ತೋಗ್ತಾ ಇರುತ್ತೆ, ಇದೆಲ್ಲ ಇರೋದ್ರಿಂದ ಸರ್ಜನ್ನ ಅವರು ಕನ್ಸಲ್ಟ್ ಮಾಡಲೇಬೇಕು. Stage 1 ಅವರೇ ಕರೆಕ್ಟಾಗಿ ಅವರಿಗೆ ಹೇಗೆ ಡ್ರೆಸ್ಸಿಂಗ್ ಮಾಡಬೇಕು, ಬೇರೆ ಏನಾದ್ರು ಸರ್ಜರಿಕಲ್ ಮೆಥಡಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಆಗಿರೋ ಗಾಯಗಳು ಪಸ್ಸು ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಂತ ಪರಿಸ್ಥಿತಿ ಇರುತ್ತೆ. ಸೊ Stage 1 ಅವರು ಡಯಾಬಿಟಿಕ್ ಸರ್ಜನ್ನ, ಫುಡ್ ಸರ್ಜನ್ನ ಕನ್ಸಲ್ಟ್ ಮಾಡಬೇಕು.
2: ಅಂದರೆ ನಮಗೆ ಸಂವೇದನೆ ಕಡಿಮೆ ಆಗ್ತಾ ಇದೆ, ನೀವು ಹೇಳಿದ್ರಿ ಮನೆಯಲ್ಲೇ ಪರೀಕ್ಷೆ ಮಾಡ್ಕೋಬಹುದು ಅಂತ. ಸಂವೇದನೆ ಕಡಿಮೆ ಆಗ್ತಿದೆ ಅನ್ನುವಾಗಲೇ ನಾವು ಡಾಕ್ಟ್ರನ್ನ ಭೇಟಿ ಮಾಡಿದ್ರೆ ಒಂದ್ಸರ್ತಿ, ಆವಾಗ ಅವರು ನಮ್ಮ ಇದು ಗಾಯ ಆಗಿ ಮುಂದುವರಿಯುವಂಥ ಹಂತವನ್ನು ತಲುಪೋದಕ್ಕೆ ಬಿಡೋದಿಲ್ಲ.
0: ಹೌದು, ಅದೇ ಸಂವೇದನಾಶೀಲತೆ ಕಮ್ಮಿ ಆಗಿದೆ ಅಂದರೆ ಇದು ಅಲ್ಸರ್ ಆಗಿನ ಮುಂಚೆ ಆಗಿರುವಂಥ ಒಂದು ಕಾಯಿಲೆ ಅದು. ಸೊ ಅದಕ್ಕೆ ನಾವು ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ. ಒಂದು ಸರ್ತಿ ಪೇಷೆಂಟಿಗೆ ಅಲ್ಸರ್ ಆಯಿತು, ಇಲ್ಲ ಬೊಬ್ಬೆ ಅದೇಳ್ತು, ಇಲ್ಲ ಗ್ಯಾಂಗ್ರೀನ್ ಆಯಿತು, ಇಲ್ಲ ಕಾಲ್ನಲ್ಲಿ ಏನೋ ಕ್ಯೂ ತುಂಬಿಕೊಂಡಿದ್ದೆ, ಆಗ ಅವರು ಸರ್ಜನ್ನ ಕನ್ಸಲ್ಟ್ ಮಾಡಬೇಕು.
2: ಡಾಕ್ಟ್ರೆ, ಒಂದು ಕರೆ ಇದೆ. ಹಲೋ, ಆಕಾಶವಾಣಿ
3: ಮೇಡಮ್.
2: ಹಾ ಹೇಳಿ.
3: ಶ್ರೀನರಸೀಪುರ ತಾಲೂಕು ಸೋಸೈಂದ ಮಾರ್ಗದರ್ಶಕರು ಮಾಡುವ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
2: ನಿಮಗೂ ನಮಸ್ಕಾರಗಳು ಮಹಾದೇವ್ ಶೆಟ್ರೆ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ.
3: ಪ್ರಶ್ನೆ ಇದೆ ಮೇಡಮ್.
2: ಹಾ ಕೇಳಿ.
3: ಈ ಊಟ ಕುಂತ್ಕೊಂಡಾಗ ಜೋಗ ಇಟ್ಕೊಳ್ತದಲ್ಲ, ಅದು ಯಾವ ಕಾಯಿಲೆ ಅಂತ ಒಂದ್ ಪ್ರಶ್ನೆ. ಎರಡನೇದು, ನಮ್ಮ ಹಿಂಡಿಗಳೆಲ್ಲ ಒಡೆದೋಯ್ತವಲ್ಲ ಗದ್ದಲ್ಲಿ ಉಳಕ್ ಹೋದಾಗೆಲ್ಲ, ಹಿಂಡಿಗಳೆಲ್ಲ ಒಡೆದೋಯ್ತವ ನೇಗಿಲು ಇಟ್ಕೊಳ್ಳೋ ಗದ್ದಲ್ಲಿ ಉಳಾಗೆಲ್ಲ ಹಿಂಡಿಗೆಲ್ಲ ಒಡೆದೋಯ್ತವಲ್ಲ, ಆಗ ನಾ ಡಯಾಬಿಟಿಸ್ ಅಂತ ತಿಳ್ಕೊಳ್ಳೋದು ಏನಂತ ತಿಳ್ಕೊಳ್ಳೋದು ಅಂತ ಏನ ಪ್ರಶ್ನೆ.
0: ಮೊದಲನೇ ಪ್ರಶ್ನೆ ಏನಂತ ಕೇಳಿದ್ದೀವ್ರು?
2: ಊಟಕ್ಕೆ ಕೂತಾಗ ಕಾಲು ಜೋಮ್ ಹಿಡಿಯತ್ತೆ ಅಂತ ಕೇಳಕ್ಕೆ ಕೂತಾಗ.
0: ಹೌದು, ಊಟಕ್ಕೆ ಕೂತಾಗ ಕಾಲು ಜೋಮ್ ಹಿಡಿತಾ ಇದೆ ಅಂದರೆ ಕಾಲಿನಲ್ಲಿ ರಕ್ತ ಸಂಚಾರ ಏನಾದರೂ ಕಮ್ಮಿ ಆಗಿರ್ಬೋದು, ಇಲ್ಲ ಕಾಲಿನಲ್ಲಿರೋ ನರಗಳು ಏನಾದರೂ ಡ್ಯಾಮೇಜ್ ಆಗಿರ್ಬೋದು, ನಿಮಗೆ ಶುಗರ್ ಇರ್ಬೋದು. ಆಗ ನೀವು ಹೋಗಿ ಒಂದು ಸತಿ ಪರೀಕ್ಷೆ ಮಾಡಿಕೊಂಡ್ರೆ

0: ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ನೀವು ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ನೀವೇನಾದ್ರು ಸ್ಮೋಕಿಂಗು ಆಲ್ಕೋಹಾಲು ಇದೆಲ್ಲ ಇದ್ದರೆ ಕಾಲಿನಲ್ಲಿ ರಕ್ತ ಸಂಚಾರ ಕಮ್ಮಿಯಾಗಿ ಕಾಲು ಅವರಿಗೆ ಕೂತಾಗ ಎದ್ದಾಗ ಕಾಲು ನೋವು, ಕಾಲು ಜೋಮಿಡಿಯೋದು, ಮೀನು ತತ್ತಿ ನೋವು ಬರೋದು ಇದೆಲ್ಲ ಕಾಣಿಸ್ಕೊಳುತ್ತೆ. ಅವರ ಎರಡನೇ ಪ್ರಶ್ನೆ ಬಂದು, ಕಾಲು ಕ್ರ್ಯಾಕ್ ಆಗಿದ್ದಾಗ ಶುಗರ್ ಇರ್ಬೋದಾ ಅಂತ ಎರಡನೇ ಪ್ರಶ್ನೆ. ಇರ್ಬೋದು, ಶುಗರು ಕಾಲು ಕ್ರ್ಯಾಕ್ ಆಗಿರೋರಿಗೆ ಶುಗರ್ ಇದ್ದರೆ ಅದು ಒಣಗೋದಿಲ್ಲ. ಸೊ ಇವರು ಏನೇ ಕ್ರೀಮ್ ಹಚ್ಚಿದ್ರು, ಏನೇ ಅವರು ಟ್ರೀಟ್ಮೆಂಟ್ ತೊಗೊಂಡ್ರು ಅದು ಒಣಗೋದಿಲ್ಲ. ಅವಾಗ ನಿಮಗೆ ಗೊತ್ತಾಗಬೇಕು ಇದು ಸಕ್ಕರೆ ಕಾಯಿಲೆಯಿಂದ ಇರ್ಬೋದು ಅಂತ. ಆಗ ಅವರು ಶುಗರ್ ಟೆಸ್ಟ್ನ ಮಾಡಿಸ್ಬೇಕು.
1: ಧನ್ಯವಾದಗಳು ಮಹಾದೇವ್ ಶೆಟ್ರೆ. ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ.
2: ಹಲೋ ಮೇಡಮ್, ನಮಸ್ತೆ.
1: ನಮಸ್ತೆ, ಯಾರು, ಎಲ್ಲಿಂದ?
2: ವೆಂಕಟೇಶ್ ಬಿ ಆರ್ ಬದನಾಳ್ ಗ್ರಾಮದಿಂದ.
1: ಹಾಂ ಹೇಳಿ ವೆಂಕಟೇಶ್ ಅವರೇ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ತೀರಾ?
2: ನಮಸ್ತೆ ಸರ್.
0: ನಮಸ್ಕಾರ
2: ಸರ್. ಇದು ಅದೇ ಗ್ಯಾಂಗ್ರೀನು ಇದೆಲ್ಲ ಉಲ್ಬಣ ಆಗಿ ಕಾಲನೇ ತೆಗಿಬೇಕು ಅನ್ನೋ ಸ್ಥಿತಿ ಬರೋದು ಯಾವ ಸ್ಟೇಜ್ಗೆ ಸರ್?
0: ಇದು ಕಾಲು ಗ್ಯಾಂಗ್ರೀನ್ ಅನ್ನೋದು ಆಲ್ಮೋಸ್ಟ್ ಅದು ಸ್ಟೇಜ್ 4 ಅಂತಲೇ ಲೆಕ್ಕ. ನಾವು ಎರಡು ಥರ ಗ್ಯಾಂಗ್ರೀನ್ ಆಗುತ್ತೆ, ಒಂದು ವೆಟ್ ಗ್ಯಾಂಗ್ರೀನ್ ಅಂತ, ಒಂದು ಡ್ರೈ ಗ್ಯಾಂಗ್ರೀನ್ ಅಂತ. ವೆಟ್ ಗ್ಯಾಂಗ್ರೀನ್ ಅಂದರೆ ಕಾಲು ಪೂರ್ತಿ ಊತ ಬಂದು ಕಪ್ಪಗಾಗಿರುತ್ತೆ. ಡ್ರೈ ಗ್ಯಾಂಗ್ರೀನ್ ಅಂದರೆ ಬರೀ ಕಾಲು ಒಣಗ್ದಂಗೆ ಕಪ್ಪಗಾಗಿರುತ್ತೆ. ಎರಡು ಸ್ಟೇಜ್ 4. ಒಂದು ಸತಿ ಗ್ಯಾಂಗ್ರೀನ್ ಆಗಿದೆ ಅಂದರೆ ಅದು ಸ್ಟೇಜ್ 4. ಆ ಕಾಲನ್ನು ಉಳಿಸೋ ಅಂಥ ಪ್ರಯತ್ನ ಡಾಕ್ಟ್ರು ಯಾವಾಗಲೂ ಮಾಡ್ತಾರೆ. ಎಷ್ಟು ಉಳಿಸ್ಬೋದು? ಬರೀ ಒಂದು ಉಗುರೇ ತೆಗಿಬೇಕಾ, ಬರೀ ಒಂದು ಕಾಲು ಬೆರಳೇ ತೆಗಿಬೇಕಾ, ಇಲ್ಲ ಪಾದನೇ ತೆಗಿಬೇಕಾ, ಕಾಲು ಇಮ್ಡಿಯಿಂದ ಕೆಳಗಡೆ ಸರ್ಜರಿ ಮಾಡಿ ಕಾಲೇ ತೆಗಿಬೇಕಾ? ಅದು ಎಲ್ಲಿ ನಾವು ಮಾಡಿಸಿರ್ತೀವಲ್ಲ ಟೆಸ್ಟ್ಗಳು, ನಿಮಗೆ ಆ್ಯಂಜಿಯೋ ಅಂತ ಟೆಸ್ಟ್ ಮಾಡಿಸಿರ್ತೀವಿ, ಡಾಪ್ಲರ್ ಅಂತ ಟೆಸ್ಟ್ ಮಾಡಿಸಿರ್ತೀವಿ, ಕಾಲಿನಲ್ಲಿರೋ ನರಗಳೆಲ್ಲ ಟೆಸ್ಟ್ ಮಾಡಿ ಅದರಲ್ಲಿ ನೋಡಿಕೊಂಡು ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಆದರೆ ಪ್ರತಿ ಸತಿನೂ ಡಾಕ್ಟ್ರು ನಿಮ್ಮ ಕಾಲು ಉಳಿಸೋದಕ್ಕೆ ಎಲ್ಲ ಪ್ರಯತ್ನಗಳು ಮಾಡೇ ಮಾಡ್ತಾರೆ. ಸೊ ತುಂಬ ಗ್ಯಾಂಗ್ರೀನ್ ಆಗಿದೆ, ಇದು ಲೈಫ್ ತ್ರೆ, ನಿಮ್ಮ ಲೈಫಿಗೆ ಆಪತ್ತು ಬರುವಂಥ ವಿಚಾರ ಬಂದರೆ ಮಾತ್ರ ಕಾಲು ತೆಗಿಬೇಕಾಗಿರೋ ಪರಿಸ್ಥಿತಿ ಬರ್ಬೋದು.
1: ಧನ್ಯವಾದಗಳು ವೆಂಕಟೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಡಾಕ್ಟ್ರೆ, ಈ ಡಯಾಬಿಟಿಕ್ ಫುಡನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ? ಸಕ್ಕರೆ ನಿಯಂತ್ರಣದಲ್ಲಿ ಒಂದು ಇಟ್ಕೊಳ್ಳೋದು ಒಂದು ಇದಾದರೆ ಇನ್ಯಾವ್ಯಾವ ಥರ ಕಡಿಮೆ ಮಾಡಿಕೊಳ್ಬಹುದು?
0: ಡಯಾಬಿಟಿಕ್ ಫುಡ್ಗೆ ಮೂಲ ಕಾರಣ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಇಲ್ಲದೆ ಇರೋದೇ ಮೂಲ ಕಾರಣ ಆಗಿರೋದ್ರಿಂದ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸಕ್ಕರೆ ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಎಲ್ಲ ಡಯಾಬಿಟೀಸ್ ಅವರು ಸುಮಾರು ಪ್ರೋಗ್ರಾಮಲ್ಲಿ ಹೇಳಿರ್ತಾರೆ. ಮತ್ತೆ ನಾನು ಹೇಳ್ತೀನಿ ನಿಮಗೆ, ಒಂದು ಡಯಾಬಿಟೀಸ್ ಇರೋರಿಗೆ ಮೇಯ್ನ್ ಬಂದುಬಿಟ್ಟು ಲೈಫ್ ಸ್ಟೈಲ್ ಚೇಂಜಸ್ಸು, ಎರಡನೇದು ಎಕ್ಸಸೈಸು, ಕೊನೆಗೆ ನಾವು ಕೊಡೋ ಮೆಡಿಸನ್. ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಇವರು ಯಾವುದೇ ಕಾರಣಕ್ಕೂ ಸಕ್ಕರೆ ಬೆಲ್ಲ ತಿನ್ನಬಾರ್ದು, ಕಬ್ಬಿನಾಲು ಕುಡಿಬಾರ್ದು, ಜೇನುತುಪ್ಪ ತಿನ್ನಬಾರ್ದು, ಎಳ್ನೀರು ಕುಡಿಬಾರ್ದು. ಹಣ್ಣುಗಳಲ್ಲಿ ಮೂರೇ ಹಣ್ಣು ತಿನ್ನಬೇಕು, ಆರೆಂಜು, ಮೂಸಂಬಿ, ಪಪ್ಪಾಯ. ಈ ಮೂರನ್ನು ಬಿಟ್ಟು ಬೇರೆ ಪದಾರ್ಥಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಬಾಳೆಹಣ್ಣು, ಸೇಬು, ಆಮೇಲೆ ಹಲಸಿನ ಹಣ್ಣು ಆದಷ್ಟು ಅವಾಯ್ಡ್ ಮಾಡಿ. ಯಾವ ಹಣ್ಣಿನ ಜ್ಯೂಸನ್ನು ಕುಡಿಬಾರ್ದು. ಕೋಕೋ ಕೋಲಾ, ಫ್ಯಾಂಟಾ, ಯಾವ ಕಾರ್ಬೋನೇಟೆಡ್ ಡ್ರಿಂಕ್ಸು ಅವಾಯ್ಡ್ ಮಾಡಬೇಕು. ಪ್ಲಸ್ ಇವರು ಬೇಕ್ರಿ ಐಟಮ್ಸ್ನ ಅವಾಯ್ಡ್ ಮಾಡಬೇಕು. ಬೇಕ್ರಿಲಿ ಮಾಡೋದೆಲ್ಲ ಮೈದಾದು, ಮೈದಾಗೂ ಸಕ್ಕರೆ ಕಾಯಿಲೆಗೂ ಆಗಬರೋದಿಲ್ಲ. ಸೊ ಈ ಬೇಕ್ರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ತರಕಾರಿಗಳಲ್ಲಿ ಭೂಮಿ ಒಳಗಡೆ ಬೆಳೆಯುವಂಥ ತರಕಾರಿಗಳು, ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಗೆಡ್ಡೆ, ಗೆಣಸು, ಸುವರ್ಣಗಡ್ಡೆ ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಭೂಮಿ ಒಳಗಡೆ ಬೆಳೆಯುವಂಥದ್ದು ಮೂಲಂಗಿ ತಿನ್ಬೋದು. ಭೂಮಿ ಮೇಲುಗಡೆ ಬೆಳೆಯುವ ಎಲ್ಲ ತರಕಾರಿ, ಎಲ್ಲ ಸೊಪ್ಪು, ಎಲ್ಲ ಕಾಳು ತಿನ್ಬೋದು. ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಪಿಸ್ತಾ, ವಾಲ್ನಟ್ ತಿನ್ಬೋದು. ನಾನ್ ವೆಜ್ ತಿನ್ನೋರು ಫಿಶ್ಶು ಮತ್ತು ಎಗ್ ತಿನ್ಬೋದು. ಎಗ್ ವೈಟ್ ತಿಂದರೆ ಒಳ್ಳೆಯದು. ಇದು ಸಿಂಪಲ್ಲಾಗಿ ಮಾಡೋ ಅಂಥ ಒಂದು ಕ್ರಮ.
1: ಇದು ಆಹಾರ ಪದ್ಧತಿ ಆದರೆ ಇದ್ರ ಜೊತೆಗೆ ವ್ಯಾಯಾಮ, ವಾಯುವಿಹಾರ ಎಲ್ಲ ಇರಬೇಕು.
0: ದಿನ 45 ಮಿನಿಟ್ಸ್ ವಾಕಿಂಗ್ ಮಾಡಬೇಕು. ಡಾಕ್ಟರ್ ಹೇಳಿರೋ ಮೆಡಿಸನ್ನು ತಗೊಳ್ಬೇಕು. ಕರೆಕ್ಟಾಗಿ ಅವರು 3 ಮಂತ್ಸ್ ಒಂದು ಸತಿ ಬಂದು ಶುಗರ್ ಚೆಕ್ ಮಾಡಿಸ್ಬೇಕು. ಇದರಲ್ಲಿ ಇದೆಲ್ಲ ನಾನು ಹೇಳಿದ್ದೆಲ್ಲ ಮಾಡಿದ್ರೆ ಇವರಿಗೆ ಡಯಾಬಿಟಿಕ್ ಫುಡ್ ಯೂಶಲಿ ಬರಲ್ಲ.
1: ಓಕೆ ಓಕೆ.
3: ಇನ್ನು ಡಾಕ್ಟರ್ ಶ್ರೀನಿವಾಸ್ ಅವರೇ, ಬಹಳ ಕೇಳ್ತೀವಿ ಇತ್ತೀಚೆಗೆ ಪೋಡಿಯಾಟ್ರಿಸ್ಟ್ ಅಂತ ಹೇಳಿ. ಸೊ ಈ ಪೋಡಿಯಾಟ್ರಿಸ್ಟ್ ಸ್ಪೆಷಾಲಿಟಿ ಅವರ ಪಾತ್ರ ಏನು ಡಯಾಬಿಟಿಸ್ ಮ್ಯಾನೇಜ್ಮೆಂಟಲ್ಲಿ? ನೀವು ನಿಮ್ಮ ರೋಗಿಗಳಿಗೆ ಎಷ್ಟು ಇವರನ್ನು ರೆಕಮೆಂಡ್ ಮಾಡ್ತೀರಾ?
0: ಪೋಡಿಯಾಟ್ರಿಸ್ಟ್ ಅಂತ ಹೇಳಿದ್ರೆ ಇವರು ಕಾಲಲ್ಲಿ ಈ ಕಾಲುಗಳನ್ನು ಆರೈಕೆ ಮಾಡುವಂಥ ಸ್ಪೆಷಲ್ ತಜ್ಞರೇ ಆಗಿದ್ದಾರೆ ಈಗಿನ ಕಾಲದಲ್ಲಿ, ಪೋಡಿಯಾಟ್ರಿಸ್ಟ್ ಅಂತ. ಇವರು ಕಾಲಿನಲ್ಲಿ ನರಗಳು ಡ್ಯಾಮೇಜ್ ಆಗಿರೋದು, ಪ್ಲಸ್ ಕಾಲಿನಲ್ಲಿ ರಕ್ತ ಸಂಚಾರ ಡ್ಯಾಮೇಜ್ ಆಗಿರ್ಬೋದು, ಪ್ಲಸ್ ಇನ್ನೊಂದಾಗುತ್ತೆ ಕಾಲಿನಲ್ಲಿ ಮೂಳೆಗಳು, ಜಾಯಿಂಟ್ಸು ಇದೆಲ್ಲ ಡ್ಯಾಮೇಜ್ ಆಗುತ್ತೆ. ಇದಕ್ಕೆ ಚಾರ್ಕೋಟ್ಸ್ ಜಾಯಿಂಟ್ ಅಂತ ಹೇಳ್ತೀವಿ. ತುಂಬ ಕಾಯಿಲೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆದಾಗ ಚಾರ್ಕೋಟ್ಸ್ ಜಾಯಿಂಟ್ ಅಂತ ಒಂದಾಗುತ್ತೆ. ಪೇಷೆಂಟ್ಗೆ ನಡೆಯೋಕ್ಕೂ ಆಗೋದಿಲ್ಲ, ಕಾಲಲ್ಲೆಲ್ಲ ಊತ ಬರುತ್ತೆ. ಇಂಥವರಿಗೆ ನಾವು ಪೋಡಿಯಾಟ್ರಿಕ್ಸ್ ಕನ್ಸಲ್ಟೇಷನ್ನ ರೆಕಮೆಂಡ್ ಮಾಡ್ತೀವಿ. ಪ್ಲಸ್ ಇವರು ಸ್ಪೆಷಲ್ ಫುಟ್ವೇರ್, ಈ ಸ್ಪೆಷಲ್ ಫುಟ್ವೇರ್ನ

0: ಯಾವಾಗ ಪೇಷಂಟಿಗೆ ಬೇಕಾಗುತ್ತೆ ಆವಾಗಲೂ ನಾವು ಪೊಡಿಯಾಟ್ರಿಕ್ಸ್ಗೆ ರೆಕಮೆಂಡೇಷನ್ ಮಾಡ್ತೀವಿ. ಇವ್ರ ಹತ್ರ ಹೋದಾಗ ಅವ್ರು ಯಾವ ಥರ ಫುಟ್ವೇರ್ ಹಾಕಬೇಕು, ಯಾವ ಸೈಜ್ ಹಾಕಬೇಕು, ಯಾವ ಥರ ಮೆಟೀರಿಯಲ್ ಹಾಕ್ಕೊಬೇಕು, ಕಾಲನ್ನ ಇನ್ನೇನ ಸ್ಪೆಷಲ್ ಕೇರ್ ತೊಗೊಬೇಕು, ಈ ಡಯಾಬಿಟಿಕ್ ಫುಟ್ಟನ್ನು ಕೆಲವು ತೂಕ ಕಮ್ಮಿ ಮಾಡುವಂಥದ್ದು, ಅಂದರೆ ಅದ್ರ ಮೇಲೆ ಗಾಯದ ಮೇಲೆ ಒತ್ತಡ ಬೀರಬಾರ್ದು, ಆ ಥರ ಫುಟ್ವೇರ್ ಎಲ್ಲ ಅವೈಲಬಲ್ ಇದೆ ಈಗ. ಇದನ್ನೆಲ್ಲ ಮಾಡೋದು ಪೊಡಿಯಾಟ್ರಿಕ್ಸ್. ಸೊ
1: ಮತ್ತೆ ಏನಾದರೂ ಅಲ್ಸರ್ಸ್ ಆಗಿದ್ರೆ, ಅಲ್ಸರ್ಸ್ ಆಗೋ ಥರ ಇದ್ರೆ ಅದನ್ನೆಲ್ಲ ಈ ನಮ್ಮ ಚಪ್ಪಲ್ ಏನಿದೆ ಅದು ಕಡಿಮೆ ಮಾಡಬಹುದು ಅಂತ
0: ಹೌದು,
1: ಅನ್ಕೊಳ್ತೀವಿ.
0: ಸ್ಪೆಷಲ್ ಚಪ್ಪಲಿಯಿಂದ ಇದನ್ನು ಕಮ್ಮಿ ಮಾಡ್ಬೋದು.
1: ಎಷ್ಟು ಅವಧಿಗೆ ಒಮ್ಮೆ ನಾವು ಕಾಲಿನ ಪರೀಕ್ಷೆಯನ್ನ ಮಾಡಿಸ್ಬೇಕಾಗತ್ತೆ? ಪ್ರತಿ ಸರ್ತಿ ಡಯಾಬಿಟಿಸ್ ಪರೀಕ್ಷೆ ಮಾಡಿಸುವಾಗ್ಲೂ ಕೂಡ ಮಾಡಿಸ್ಬೇಕಾಗತ್ತಾ, ಹೇಗೆ?
0: ಅವಧಿ ಅಂದರೆ ಈ ಪೇಷಂಟೇ ಮಾಡ್ಕೊಳ್ಳೋವಂಥದ್ದು ಒಂದು, ಇನ್ನೊಂದು ಡಾಕ್ಟರ್ ಟೆಸ್ಟ್ ಮಾಡೋವಂಥದ್ದು ಎರಡು. ಪೇಷಂಟ್ ನಾ ಹೇಳ್ದಂಗೆ ಆಗಲೇ ಡೈಲಿ ಇವರು ಟೆಸ್ಟ್ ಮಾಡ್ಕೊಂಬಿ, ಡೈಲಿ ನೀವು ಪಾದಗಳನ್ನ ನೋಡ್ಕೊಳ್ಳಿ, ಮಿರರ್ ಇಟ್ಕೊಳ್ಳಿ, ಒಂದು ಮಿರರ್ ಇಟ್ಕೊಂಡು ಡೈಲಿ ನೋಡ್ಕೊಳ್ಳಿ. ಇದು ಡೈಲಿ ಮಾಡಬೇಕು ಪೇಷಂಟ್. ಡಾಕ್ಟರ್ ಯೂಶಲಿ 3 ಮಂತ್ಸ್ಗೆ ಒಂದ್ಸತಿ ನೀವು ಬಂದಾಗ ಅವ್ರ ಹತ್ರ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಇರುತ್ತೆ, ಡಾಪ್ಲರ್ ಅಂತ. ಈ ಡಾಪ್ಲರ್ ಅವರು ರಕ್ತ ಸಂಚಾರವನ್ನು ಚೆಕ್ ಮಾಡ್ತಾರೆ, ಕೆಲವು ಇನ್ನೊಂದು 2-3 ಸ್ಪೆಷಲ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕಾಲಲ್ಲಿ ಸಂವೇದನಾಶೀಲತೆ ಕಮ್ಮಿ ಆಗಿದೆಯೋ ಇಲ್ವೋ ಅಂತ ಕೆಲವು ಟೆಸ್ಟ್ಗಳಿದೆ. ಆ ಸಣ್ಣ ಸಣ್ಣ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಡಾಕ್ಟರು ಡಾಪ್ಲರ್ ಟೆಸ್ಟು ಪ್ಲಸ್ ಇವರು ನೀಡಲ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ, ಇದನ್ನೆಲ್ಲ ಮಾಡಿ ಅವರಿಗೆ ಗೊತ್ತಾಗುತ್ತೆ ಇವರಿಗೆ ಡ್ಯಾಮೇಜ್ ಆಗ್ತಾ ಇದೆ, ಆವಾಗಲೇ ಅವರು ಕಂಡುಹಿಡಿದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಡಯಾಬಿಟಿಕ್ ಫುಡ್ನ ಅವಾಯ್ಡ್ ಮಾಡ್ಬೋದು.
1: ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ತೀರಾ. ಈ ಡಯಾಬಿಟಿಕ್ ಫುಡ್ ಬಗ್ಗೆ ಇರೋ ತಪ್ಪು ಕಲ್ಪನೆಗಳ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ,
0: ಡಯಾಬಿಟಿಕ್ ಫುಡ್ ತಪ್ಪು ಕಲ್ಪನೆಗಳಂದರೆ ಈ ಡಯಾಬಿಟಿಸ್ ಫುಟ್ಟಿರೋ ನನಗೆ ಏನೂ ಆಗೋದಿಲ್ಲ, ನನ್ನ ಕಾಲು ಚೆನ್ನಾಗೇ ಇದೆ, ನೋಡಲಿಕ್ಕೆ ಚೆನ್ನಾಗೇ ಇದೆ, ಈ ಥರ ಅಂದ್ಕೊಂಡಿರ್ತಾರೆ. ಆದರೆ ಕಾಲು ಒಳಗಡೆನೇ ಅವರಿಗೆ ನರಗಳೆಲ್ಲ ಡ್ಯಾಮೇಜ್ ಆಗಿ ಕಾಲು ಒಳಗಡೆನೇ ಅವರಿಗೆ ರಕ್ತ ಸಂಚಲನೆ ಕಮ್ಮಿಯಾಗಿ ಒಳಗಡೆನೇ ಗ್ಯಾಂಗ್ರೀನ್ ಆಗೋ ಸಾಧ್ಯತೆಗಳು ತುಂಬ ಇದೆ. ಸೊ ಇವರು ನನಗೆ ಏನೂ ಇಲ್ಲ ಅಂತ ಅಂದ್ಕೊಬಾರ್ದು, ಡಾಕ್ಟರ್ ಹತ್ರ ಬಂದು ಪರೀಕ್ಷೆ ಮಾಡಿಸಿ ಏನೇನು ಟೆಸ್ಟ್ ಹೇಳ್ತಾರೆ ಅದು ಮಾಡಿಸಿದ್ರೆ ಕರೆಕ್ಟ್ ನಿಮಗೆ ಪಿಕ್ಚರ್ ಗೊತ್ತಾಗುತ್ತೆ.
1: ಧನ್ಯವಾದಗಳು ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್ ಅವರೇ. ಇದುವರೆಗೂ ನಮಗೆ ಡಯಾಬಿಟಿಕ್ ಫುಡ್ ಕೇರ್ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಲಯದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಆಕಾಶವಾಣಿ. ಥ್ಯಾಂಕ್ ಯು.
2: ಮೈಸೂರಿನ ವಿಜಯನಗರದಲ್ಲಿರುವ ಕ್ಲೀರ್ಮಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕ್ಲೀರ್ಮಡಿ ರೇಡಿಯಂಟ್ ಆಸ್ಪತ್ರೆಯಿಂದ ನಾನು ಪ್ರಾದೇಶಿಕ ನಿರ್ದೇಶಕ ರವಿಕುಮಾರ್ ಎಸ್ ಮಾಡುವ ನಮಸ್ಕಾರಗಳು. ನಮ್ಮ ಎರಡು ಆಸ್ಪತ್ರೆಗಳಲ್ಲಿ ಹಿರಿಯ ನುರಿತ ವೈದ್ಯರ ತಂಡ ಲಭ್ಯವಿದ್ದು ಅವರ ಮೇಲ್ವಿಚಾರಣೆಯಲ್ಲಿ ಪೆಟ್ ಸ್ಕ್ಯಾನ್, ಸಿಟಿ ಸ್ಕ್ಯಾನ್, MRI, ರೇಡಿಯೇಷನ್ ಥೆರಪಿ, ಡಯಾಲಿಸಿಸ್, ಕೀಮೋಥೆರಪಿ, ಲ್ಯಾಪ್ರೋಸ್ಕೋಪಿಕ್ ಸೇವೆ, ಅತ್ಯಾಧುನಿಕ ಎಂಡೋಸ್ಕೋಪಿ, 24 ಗಂಟೆಯ ಎಮರ್ಜೆನ್ಸಿ ಸೇವೆ, OT ಚಿಕಿತ್ಸೆ, ಟ್ರಾನ್ಸ್ಪ್ಲಾಂಟ್ ಸೇವೆ, ಕ್ಯಾತ್ಲ್ಯಾಪ್ ಮತ್ತು ವೆರಿಕೋಸ್ ಪೇನ್ ಮತ್ತು ಇನ್ನಿತರ ಸೇವೆಗಳ ಜೊತೆಗೆ ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಹಾಗೂ ವಿಶೇಷವಾಗಿ ಆಕಾಶವಾಣಿ ಕೇಳುಗರಿಗೆ ರಿಯಾಯಿತಿ ಸೇವೆ ಕೂಡ ಲಭ್ಯವಿದೆ. ಧನ್ಯವಾದಗಳು.
3: ಕೇಳುಗರೆ, ಇದುವರೆಗೂ ಕ್ಲಿಯರ್ಮಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ ಸ್ವಾಸ್ಥ್ಯ ಸಂವಾದ ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ ಮೂಡಿಬಂತು. ಇಂದಿನ ವಿಷಯವಾಗಿತ್ತು ಮಧುಮೇಹಿಗಳ ಪಾದದ ಆರೈಕೆ. ಭಾಗವಹಿಸಿದವರು ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಡಾಕ್ಟರ್ ಶ್ರೀನಿವಾಸ್ ವೆಂಕಟರಾಮನ್, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್ ಹಾಗೂ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಲಿಯರ್ಮಡಿ ಆಸ್ಪತ್ರೆಗಳು, ವಿಜಯನಗರ, ಮೈಸೂರು. ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 5:30:32.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
7: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
9: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
10: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
11: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 7:45 ಪ್ರಸಾರವಾಗುವ ಯುವವಾಣಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು ಯುವಜನರಲ್ಲಿ ಆತ್ಮವಿಶ್ವಾಸ ಕುಗ್ಗಿಸುತ್ತಿದೆಯೇ, ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿಗಳಿಂದ ಚರ್ಚೆ ಕೇಳುವಿರಿ.
12: ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣೋ ಚಿತ್ರಗಳು, ವಿಡಿಯೋಗಳು ಮತ್ತು ಪೋಸ್ಟ್ಗಳು ಅವರ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಮಾತ್ರ ತೋರಿಸ್ತಿವೆ. ಆದರೆ ಅವರ ಜೀವನದಲ್ಲಿರುವ ಕಷ್ಟಗಳು, ವಿಫಲತೆಗಳು ಅಥವಾ ಸವಾಲುಗಳು ಅಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ.
11: ಮರೆಯದೆ ಕೇಳಿ, ಇದೇ ಗುರುವಾರ ರಾತ್ರಿ 7:45 ಯುವವಾಣಿ FM 100.6.
13: ಬಾನುಲಿ ಕೃಷಿ ಬೆಳಗು.
14: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
13: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10:00
14: ಮೈಸೂರು ತಾಲೂಕು ವರುಣ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
15: ನಾನು ಡಿಟಿ ಪ್ರಕಾಶ್.
16: ನಾನು ಅನುಪಮ ಗೌತಮ್.
15: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
16: ಎಲ್ಲರೂ ತಪ್ಪದೆ ಬನ್ನಿ.
17: ನಿನ್ನಂತ

0: ಕೃಷಿರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 5:35:27. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಲು ಸಂದೇಶವನ್ನು ಕಳಿಸಬಹುದು. ವಾಟ್ಸಪ್ ಸಂಖ್ಯೆಯನ್ನು ಗಮನಿಸಿ 9408085825830 8585 23. ಕಾರ್ಯಕ್ರಮದ ಆರಂಭಕ್ಕೆ ಕೇಳೋಣ ಸಿದ್ಧಾರ್ಥ ಬೆಳ್ಮಣ್ಣು ಅವರ ಧ್ವನಿಯಲ್ಲಿನ ಈ ಹಾಡು. ಸಂಗೀತ ಸಂಯೋಜನೆ ಚರಣ್ ರಾಜ್, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಚಿತ್ರ ಪುಷ್ಪಕ ವಿಮಾನ.

ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸಿರಿಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನು ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10:30 ನಿಮಿಷದಿಂದ

12 ಗಂಟೆ ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ ಇದೇ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆ 10:30 ನಿಮಿಷದಿಂದ 12 ಗಂಟೆ ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜೀವನ ಚೈತ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಹಾಡು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಹಾಗೂ ಸಾಹಿತ್ಯ ಜಿ ಉದಯಶಂಕರ್ ಹಾಡನ್ನು ಕೋರಿ ಸಂದೇಶವನ್ನು ಕಳಿಸಿದ್ದಾರೆ. ಯರಗನಹಳ್ಳಿ ಮೈಸೂರು ಇಲ್ಲಿಂದ ಪಾಪಣ್ಣ ಕಲಾವತಿ ಹಾಗೂ ಕುಟುಂಬದವರು ಮತ್ತು ಹೆಚ್ ಆರ್ ನಾಗರಾಜಸ್ವಾಮಿ ತಿಪಟೂರು ತುಮಕೂರು ಜಿಲ್ಲೆ ಇಲ್ಲಿಂದ.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಂಡ್ರಿ.
0: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಹಾಡಿಗಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಕಾಮನಕೆರೆ ಹುಂಡಿಯಿಂದ ಸುಮಾ, ನಾರಾಯಣ, ರಘುವೀರ್ ಹಾಗೂ ಕುಟುಂಬದವರು ಇವರು ಕಳಿಸಿರುವ ಹಾಡು. ಸಿಪಾಯಿ ಚಿತ್ರಕ್ಕಾಗಿ ಎಸ್ ಜಾನಕಿಯವರು ಹಾಡಿರುವ ಹಾಡು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ.

0: ಕೇಳುಗರೆ, ಇಲ್ಲಿಗೆ ನಮ್ಮ ಇಂದಿನ ಶ್ರೋತೃಗಳ ಮೆಚ್ಚಿನ ಸಂದೇಶ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಬಹಳಷ್ಟು ಕೇಳುಗರು ನಮಗೆ ಸಂದೇಶ ಕಳಿಸಿದ್ದಾರೆ. ಅವರಲ್ಲಿ ರಮೇಶ್ ಕಾಂತರಾಜಮ್ಮ, ಎ ಆರ್ ಹರ್ಷಿತ್ ಚನ್ನಪಟ್ಟಣದಿಂದ, ಹೇಮರಾಜ್, ಜಗದೀಶ್ವರಿ, ಅಕ್ಷತಾ, ಸಾವಿತ್ರಮ್ಮ ಇವರು ಗಣೇಶ್ ನಗರ ಮೈಸೂರು ಇಲ್ಲಿಂದ, ಹರ್ಷಿತಾ ಶಕ್ತಿನಗರ ಮೈಸೂರು, ಭಾರ್ಗವ, ಚಿರಾಯು, ರೋಜಿ, ಶಿವಗಾಮಿ ಇವರು ಹುಟ್ಟಗಳ್ಳಿ ಮೈಸೂರಿನಿಂದ, ವೆಂಕಟೇಶ್, ಹನುಮಯ್ಯ, ಮಹದೇವಸ್ವಾಮಿ, ರವಿಕುಮಾರ್, ಪವಿತ್ರ, ತೊರೆಮಾವು, ನಂಜನಗೂಡು ತಾಲೂಕಿನಿಂದ, ಶ್ರೀನಿವಾಸ್, ಸುಪ್ರೀತಾ, ಬೆಳ್ಳಿ ಹಾಗೂ ಕುಮಾರಿ, ಕೋಣನಕೆರೆ, ಹನೂರು ತಾಲೂಕು, ರಾಜಾರಾಮ್, ವಸುಧಾ, ಮಂಜೇಶ್ವರ, ಕಾಸರಗೋಡು ಇಲ್ಲಿಂದ ಸಂದೇಶಗಳನ್ನು ಕಳಿಸಿದರು. ಮತ್ತೆ ನಾಳಿನ ಕಾರ್ಯಕ್ರಮಕ್ಕೆ ಸಂದೇಶಗಳನ್ನು ಕಳಿಸಿ ನಿಮ್ಮ ಮೆಚ್ಚಿನ ಹಾಡುಗಳನ್ನು ಕೇಳಬಹುದು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಗಿದೆ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
5: ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತ

0: ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸಿರಿಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

0: ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10:30 12:00 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ ಇದೇ ಶುಕ್ರವಾರ 17 ಬೆಳಗ್ಗೆ 10:30 ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
1: ಆಕಾಶವಾಣಿ ಮೈಸೂರು FM 100.6, ವೇಳೆ ಸರಿಯಾಗಿ 6:30. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ. ಇಂದು ಸಂಜೆ 6:10 ವಚನ ಬಾನುಲಿ, ಬಾನುಲಿ ಸರಣಿ, ಪ್ರಸ್ತುತಿ ಪ್ರೊಫೆಸರ್ ಓಎಲ್ ನಾಗಭೂಷಣ ಸ್ವಾಮಿ, ರಸವಾರ್ತೆ ಬೆಂಗಳೂರು ಕೇಂದ್ರದಿಂದ 6:30. 6:50 ಕೃಷಿ ರಂಗದಲ್ಲಿ ರೇಷ್ಮೆ ರಂಗ, ರೇಷ್ಮೆ ತಂತ್ರಜ್ಞಾನಗಳ ಕುರಿತ ಬಾನುಲಿ ಸರಣಿ, ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತ ಸಂವಾದವಿರಲಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್, ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 8:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕ್ರೀಡಾಲೋಕ. ರಾಷ್ಟ್ರೀಯ ಮಟ್ಟದ ಬಾಕ್ಸರ್ ಪಟು ನಯನಾ ಯಹ್ವಿ ಹಾಗೂ ಅವರ ಪೋಷಕರು ಮತ್ತು ತರಬೇತುದಾರರಾದ ಸತೀಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಳ್ಳಿ ಹಾಡು. ಭಾಗವಹಿಸುತ್ತಾರೆ ಮಂಡ್ಯ ಜಿಲ್ಲೆ ಕೀಲಾರ ಗ್ರಾಮದ ಗೌರಮ್ಮ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಉಮೇಶ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ. ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50. 7:15 ಭಾವಗೀತೆಗಳು, ಸೇವಾವಾಹಿನಿ 7:30.

7:45 8:30 ಮಧ್ಯಾಹ್ನ 12:45 ಹಾಗೂ 2:40 ಚಿತ್ರಗೀತೆಗಳು 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತ್ಯಾಗರಾಜು ಎಂ ಅವರ ಸಂತೂರ್ ವಾದನವನ್ನು ಕೇಳುವಿರಿ 10:30 ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು ಮಂಡ್ಯ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಭಕ್ತಿ ಗೀತೆಗಳು 12:35 ಮಧ್ಯಾಹ್ನ 1:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತ ಮಾಹಿತಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಶಶಿಕಲಾ ಚಂದ್ರಶೇಖರ್ ಅವರು ಹಾಡಿರುವ ಕೆಲವು ಭಾವಗೀತೆಗಳು. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಾಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಗಣಪತಿ ರಾಜನ ಕತೆ. 4:30 ವಿಜ್ಞಾನ ಭಾರತಿ ಝೂನೋಸಿಸ್ ಪ್ರಾಣಿಜನ್ಯ ರೋಗಗಳ ಲಕ್ಷಣಗಳು ಮತ್ತು ತಡೆಗಟ್ಟುವಿಕೆ ಬಗ್ಗೆ ಮಾತನಾಡುತ್ತಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಣಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪ್ತಿ ಕೆ. ನಂತರ ವಿದ್ಯುತ್ ಉತ್ಪಾದನೆ ಹಾಗೂ ಅದರ ಪ್ರಸರಣೆ ಕುರಿತು ಮಾತನಾಡುತ್ತಾರೆ ಕೆಪಿಟಿಸಿಎಲ್ನ ಜೂನಿಯರ್ ಎಂಜಿನಿಯರ್ ಆದ ಜಿಎಂ ಸ್ವಾಮಿ. ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ 6:30. 6:50 ಕೃಷಿರಂಗದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಮನವಿ ಸರಣಿ. ಹನುಮಾನ್ ಫಲ ಅಥವಾ ಲಕ್ಷ್ಮಣ ಫಲದ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಬಿ ರಶ್ಮಿ ಮತ್ತು ಕೆಆರ್ ನಗರ ತಾಲೂಕು ಗಂಧನಹಳ್ಳಿಯ ಕೆ ಪ್ರಬೋಧ್, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಯುವವಾಣಿಯಲ್ಲಿ ಚರ್ಚೆ ಸಾಮಾಜಿಕ ಜಾಲತಾಣಗಳು ಯುವಜನರಲ್ಲಿ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತಿದೆಯೇ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳಾದ ವರ್ಷಿಣಿ, ಸ್ಪಂದನ, ಮನೋಹರಿ. ನಡೆಸಿಕೊಡುತ್ತಾರೆ ಮೇಘನಾ ರಾಜ್. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ವೇಳೆ ಇನ್ನೇನು 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಂಗ್ಲದಲ್ಲಿ ವಾರ್ತೆಗಳನ್ನು ಕೇಳಬಹುದು.

0: ಪ್ರಸ್ತುತಿ ಓಎಲ್ ನಾಗಭೂಷಣ ಸ್ವಾಮಿ.
1: ಇಂದು ಘಟ್ಟಿವಾಳಯ್ಯನವರ ವಚನವನ್ನು ನೋಡೋಣ. ಘಟ್ಟಿವಾಳಯ್ಯ 12ನೇ ಶತಮಾನದ ವಚನಕಾರ. ಇವರ 147 ವಚನಗಳು ದೊರೆತಿವೆ. ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂಬುದು ಘಟ್ಟಿವಾಳಯ್ಯನವರ ವಚನಗಳ ಅಂಕಿತ. ಈತ ಗೆಜ್ಜೆಗಾರ ಎಂದೂ ಪ್ರಸಿದ್ಧರು. ಮುದ್ದಣ ಎಂಬುದು ಇವರ ಹುಟ್ಟು ಹೆಸರು. ಈತನ ಭಕ್ತಿ ವೈರಾಗ್ಯಗಳನ್ನು ಸಹಿಸದೆ ಈತನ ಹೆಂಡತಿ ತೊರೆದು ಹೋದಳು ಎಂಬ ಕಥೆಯೂ ಇದೆ. ಘಟ್ಟಿವಾಳಯ್ಯ ಮದ್ದಳೆ ಬಾರಿಸುವ, ನರ್ತಿಸುತ್ತಾ ತತ್ವ ನಿರೂಪಣೆ ಮಾಡುವ ವೃತ್ತಿಯವರು ಎಂಬ ಮಾಹಿತಿ ದೊರೆಯುತ್ತದೆ. ಈತ ವಿಭೂತಿಯ ಘಟ್ಟಿಗಳನ್ನು ತಯಾರಿಸುವ ಕೆಲಸ ಕೂಡ ಮಾಡುತ್ತಿದ್ದ ಎಂದು ಹೇಳಲಾಗಿದೆ. ಇಂದು ಅವರ ವಚನವನ್ನು ನೋಡೋಣ. ಅರಿವಿಂಗೆ ಸಿಕ್ಕದುದ ನೆನೆಯಲು ಅಮ್ಮಬಹುದೇ ಅಯ್ಯ, ನೆನೆ ಹಿಂಗೆ ಬಾರದುದ ಕಾಂಬುದು ಹುಸಿ, ಮುಟ್ಟಿ ಪೂಜಿಸುವ ಮಾತು ಮುನ್ನವೇ ದೂರ, ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ನಿಲ್ಲು ಮಾಣು. ಅರಿವಿಗೆ ಸಿಕ್ಕದೇ ಇರುವುದನ್ನು ನೆನೆಯಲು ಧ್ಯಾನಿಸಲು ಸಾಧ್ಯವೇ? ನೆನೆಯಲು ಪ್ರಯತ್ನಿಸಬಹುದೇ? ಘಟ್ಟಿವಾಳಯ್ಯ ಕೇಳುತ್ತಾರೆ. ಅರಿವಿಂಗೆ ಸಿಕ್ಕದುದ ನೆನೆಯಲು ಅಮ್ಮಬಹುದೇ ಅಯ್ಯ. ನೆನಪಿಗೆ ಧ್ಯಾನಕ್ಕೆ ಬರದೇ ಇರುವುದನ್ನು ಅದು ಕಣ್ಣಿಗೆ ಕಾಣುತ್ತದೆ ಎಂದು ಹೇಳುವುದು ಸುಳ್ಳು. ನೆನೆ ಹಿಂಗೆ ಬಾರದುದ ಕಾಂಬುದು ಹುಸಿ. ಹಾಗೆಯೇ ಇನ್ನ ಇಂಥ ಅರಿವಿಗೆ ಸಿಕ್ಕದ ನೆನಪು

0: ಗೆ ಬಗ್ಗದ ಸಂಗತಿಯನ್ನು ಮುಟ್ಟಿ ಪೂಜಿಸುವ ಮಾತು ಮೊದಲೇ ಬಲು ದೂರದ್ದು. ಗಟ್ಟಿವಾಳೆ ಎನ್ನುವರ ಈ ವಚನ ಅರಿವನ್ನು ಕುರಿತ ನಮ್ಮ ಎಲ್ಲ ಕಲ್ಪನೆಗಳನ್ನು ಪ್ರಶ್ನಿಸುತ್ತದೆ. ನಮ್ಮ ಶಿಕ್ಷಣ, ಸಂಸ್ಕೃತಿ ಎಲ್ಲವೂ ನೆನಪಿಗೆ ಸಂಬಂಧಿಸಿದ್ದು, ನೆನಪನ್ನೇ ಆಧರಿಸಿದ್ದು. ಆದರೆ ಸತ್ಯ ಅನ್ನುವುದು ಇದ್ದರೆ ಅದು ನೆನಪಿಗೆ ಸಿಲುಕದು, ಅರಿವಿಗೆ ಸಿಲುಕದು. ಅರಿವಿಗೆ ಬಾರದಿರುವ ಸತ್ಯ ನೆನಪಿಗೆ ಬರುತ್ತದೆಯೇ? ಯಾವುದು ನಮ್ಮ ನೆನಪಿನಲ್ಲಿ ದಾಖಲಾಗಿದೆಯೋ ಅದನ್ನು ಮಾತ್ರ ನಾವು ಈಗ ಗುರುತಿಸುತ್ತೇವೆ. ಯಾವುದು ನೆನಪಿಗೆ ಬಾರದೋ ಅದು ನಮಗೆ ಕಾಣುವುದೂ ಇಲ್ಲ. ನಮ್ಮ ಕಾಣಿಕೆ, ನಮ್ಮ ಅರಿವು ಎಲ್ಲವೂ ನೆನಪನ್ನೇ ಆಧರಿಸಿದ್ದು. ಅಂಥ ನಮ್ಮ ಅರಿವು ಸತ್ಯವನ್ನು ಕಾಣಿಸಿಕೊಡಲಾರದು. ಮಾತಿಗೆ ಸಿಲುಕದ, ನೆನಪಿಗೆ ಆಹಾರವಾಗದ ಸತ್ಯವನ್ನೋ ಅಥವಾ ದೇವರನ್ನೋ ಮುಟ್ಟುವುದು, ಪೂಜಿಸುವುದು ಅಸಾಧ್ಯ ಎನ್ನುತ್ತದೆ ಈ ವಚನ. ನಡುಗನ್ನಡದಲ್ಲಿ ನೆನೆ ಎಂಬ ಮಾತು ಧ್ಯಾನಿಸು ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಧ್ಯಾನಿಸುವುದು ಏನಿದ್ದರೂ ನಮಗೆ ಗೊತ್ತಿರುವ, ನಮ್ಮ ಗ್ರಹಿಕೆಗೆ ಬಂದಿರುವ, ಧ್ಯಾನಿಸಬಲ್ಲ ಸಂಗತಿಗಳನ್ನು ಮಾತ್ರವೇ. ಇಂಗ್ಲೀಷ್ನಿಂದ ರೆಕಾಗ್ನಿಷನ್ ಎಂಬ ಮಾತು ಕೂಡ ಮರಳಿ ಗ್ರಹಿಸುವುದು ಎಂಬ ಅರ್ಥವನ್ನು ಹೊಂದಿದೆ. ಹಾಗಾದರೆ ನಾವು ಈ ಮೊದಲು ದೇವರನ್ನು, ಸತ್ಯವನ್ನು ಕಂಡಿಲ್ಲವಾದರೆ, ಕಂಡ ನೆನಪು ನಮ್ಮಲ್ಲಿಲ್ಲವಾದರೆ, ಈಗ ಒಂದು ವೇಳೆ ದೇವರು, ಸತ್ಯ ನಮ್ಮ ಕಣ್ಣೆದುರಿಗೆ ಇದ್ದರೂ ನಾವು ಗುರುತಿಸಲಾರೆವು. ಹೀಗಿರುವಾಗ ನಾನು ಸತ್ಯವನ್ನು ಕಂಡೆ, ದೇವರನ್ನು ಕಂಡೆ ಅನ್ನುವ ಮಾತುಗಳೇ ಸರಿಯಲ್ಲ. ಇದು ಅಸಾಧ್ಯ. ತಿಳಿಯುವುದಕ್ಕೂ ಮಿತಿ ಇದೆ. ತಿಳಿಯಲಾಗದ್ದನ್ನು ಹೆಣಗುವುದು ಅರ್ಥವಿಲ್ಲದ್ದು ಎಂಬುದು ಉಪಯೋಗದೃಷ್ಟಿಯ ಮಾತು ಆಗಬಹುದು. ಮನುಷ್ಯರ ತಿಳುವಳಿಕೆ ಮಿತಿಯನ್ನು ತೋರಿಸುವುದು ಆಗಬಹುದು. ಇಂಥ ವಚನಗಳು ದೇವರೆಂಬ ಕಲ್ಪನೆಯನ್ನೇ ಪ್ರಶ್ನಿಸುವಂತೆ ಇವೆ.
1: ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆ ಕೇಳಿ.

ಪ್ರಸ್ತುತಪಡಿಸಿದವರು ಓಎಲ್ ನಾಗಭೂಷಣ ಸ್ವಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 6:15:10.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
3: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಪಂಚಮ ವೇದ ಪ್ರೇಮದ ನಾದ.
5: ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸಿರಿಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10:30 12 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ,

ಮನಬಿಲ್ಲು ಬಾನುಲಿ ಸರಣಿ ಇದೇ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆ 10:30 12 ಗಂಟೆ ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

0: ಕೇಳಿಗರು, ಇದೊಂದು ಪ್ರಕಟಣೆಯನ್ನು ಗಮನಿಸಿ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದ ಒಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ, ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ sSP.postmatric.karnataka.gov.in ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ದಿನಾಂಕ 31-1-2027 ಒಳಗೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ಸ್ ಮತ್ತು NSP OTR ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು 12, ದೂರವಾಣಿ ಸಂಖ್ಯೆ 08212520190 ಮತ್ತೊಮ್ಮೆ ಗಮನಿಸಿ 08212520910 ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ.
1: ಸಸ್ಯ ಸರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಿಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
2: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ.
0: ಕೇಳುಗರೆ, ವೇಳೆ ಇನ್ನೇನು 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಆಲಿಸಬಹುದು.

0: ಹಕ್ಕಿ ಹೊಡೆಯೋ ಸಿಟಿನ ಸುಮ್ಮನೆ ಹಾಗೆ ಕಣ್ಮುಚ್ಕೊಂಡು ಕೇಳ್ತಾ ಹೋದ್ರೆ ಮನಸ್ಸು ಚಕ್ಲ ಹಾಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳುತ್ತಂತೆ. ಮೈನ ಹಕ್ಕಿ ಹಾಡೋದ್ನ ಕೇಳಿದ್ರೆ ಪಾಸಿಟಿವ್ ಮೂಡ್ ಬರ್ತದೆ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮೆದುಳಲ್ಲಿ ಕಾರ್ಟಿಸೋಲ್ ಹಾರ್ಮೋನು ಕಡಿಮೆ ಆಗುತ್ತೆ. ಈಗ ಎಷ್ಟೇ ಬಿಪಿ ಇದ್ರೂ ಜರ್ರನೆ ಅಂತ ಇಳಿದೋಗುತ್ತೆ. ಡೊಪಮೈನ್ ನಂತಹ ಹಾರ್ಮೋನ್ ಬಿಡುಗಡೆ ಆಗೋದ್ರಿಂದ ಮನಸ್ಸು ನಿರಾಳ ಆಗುತ್ತೆ. ಹಕ್ಕಿಗಳ ಗಂಟ್ಲಲ್ಲೇ ಹಾಸ್ಪಿಟಲ್ ತೆರೆದವನೇ ಆ ಶಿವ. ಹಕ್ಕಿಗಳ ನಿರ್ಮಲವಾದ ಭಾವದ ಚಿಲಿಪಿಲಿಗಳು ಕೇಳಿದ್ರೆ ಮನುಷ್ಯನ ಮಾನಸಿಕ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಕಿಂಗ್ಸ್ ಲಂಡನ್ ಕಾಲೇಜಿನ ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಖಿನ್ನತೆಗೆ ಒಳಗಾಗೋ ಮನಸ್ಸುಗಳಿಗೆ ಹಕ್ಕಿಗಳ ದನಿಗಿಂತ ಬೇರೆ ಮದ್ದಿಲ್ಲ. ಒಂದು ಸಲ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ಸಾಕು, 8 ಗಂಟೆ ಮನಸ್ಸಿನಲ್ಲಿ ಅದರ ವಾಯ್ಸು ಓಡ್ತಾ ಇರುತ್ತೆ. ಅದಕ್ಕೆ ಅಮೆರಿಕಾದವರು ಪ್ರಕೃತಿ ನಾಡಿಗೆ ಅಂತ ಶುರು ಮಾಡಿದ್ದು ಅವರು ಬಿಡಿ. ಉತ್ತರಾಖಂಡದ ರಾಣಿಖೇತ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ಹೀಲಿಂಗ್ ಸೆಂಟರ್ ಅಂತ ಮಾಡಿದ್ದಾರೆ. ಇಲ್ಲಿ ಫೈನ್ ಮರದ ಮೇಲೆ ಬರೋ ಹಕ್ಕಿಗಳ ಸಂಗೀತ ಕಚೇರಿನ ಕೇಳಬಹುದು. ನಮ್ಮ ಕಬನ್ ಪಾರ್ಕ್ ಲಾಲ್ಬಾಗ್ಗಳಲ್ಲಿ ಸೌಂಡ್ ಮೆಡಿಟೇಷನ್ ಅಂತ ಶುರು ಮಾಡಿ ಟುವಿ ಟುವಿ ಎಂದು ಹಾಡುವ ಹೊಸ ಹಕ್ಕಿ ತೋರಿಸೋ ಕೆಲಸ ಮಾಡ್ತಾ ಇದ್ದಾರಂತೆ. ನಿಜವಾದ ಕೆಲಸ ಅಂದ್ರೆ ಇದಪ್ಪ. ಮೊನ್ನೆ ಗುಜರಾತ್ನ ಪೋರ್ಬಂದರ್ನ ಅರೇಬಿಯನ್ ಸಮುದ್ರ ದಾಟಿ ಒಮನ್ ಮಸ್ಕತ್ನ ತಲುಪ್ತಾ ಇಲ್ಲ ನಮ್ಮ ಶಾಂಡಿಲ್ಯಾ ನೌಕೆ. ಅದೇಕೆ ಎಂಜಿನ್ನೇ ಇಲ್ವಂತೆ. ಬಪ್ಪರೆ, ಎಂಜಿನ್ ಬಳಸದೆ ಇದ್ರೆ ಜಗತ್ತೇ ಮುಂದ್ ಹೋಗಲ್ಲ. ಅಂತ ಕಾಲದಲ್ಲಿ ಎಂಜಿನ್ ಇಲ್ದೆ ಹಡಗ್ನ ತಯಾರು ಮಾಡಿದ್ದಾರೆ ನಮ್ಮವರು. ಗಾಳಿ ದಿಕ್ಕನ್ನ ನೋಡ್ಕೊಂಡು ಅದು ಚಲಿಸುತ್ತೆ. ಅದಕ್ಕಂತಲೇ 2 ಚೌಕಾಕಾರದ ಆಯಿಗಳಿವೆ. ಎಮರ್ಜೆನ್ಸಿಗೆ ಇರ್ಲಿ ಅಂತ 2 ದೊಡ್ಡ ಹುಟ್ಟುಗಳು ಇದ್ರಲ್ಲಿಟ್ಟಿದ್ದಾರೆ. ತಂತ್ರಜ್ಞಾನ ಮುಂದಿರೋ ಈ ಕಾಲದಲ್ಲಿ ಏನಿದು ಪಡಿಪಾಟ್ಲು ಅನ್ಬೇಡಿ. ವಿಶ್ವದಲ್ಲಿ ಹೀಗೆ ಎಂಜಿನ್ ಇಲ್ಲದ ನೌಕೆ ಇರೋದು ಇದೊಂದೇ ಅಂತೆ. 2000 ವರ್ಷಗಳ ಹಿಂದೆ ನಮ್ಮಲ್ಲಿ ಟ್ಯಾಂಕೈ ಅನ್ನೋ ತಂತ್ರಜ್ಞಾನ ಬಳಸ್ತಾ ಇದ್ರು. ಹಾಗಂದ್ರೆ ಸ್ವಿಚ್ಡ್ ಶಿಫ್ಟ್ ಬಿಲ್ಡಿಂಗ್ ಅಂತ, ಅಂದ್ರೆ ಮೂಳೆ ವೆಲ್ಡಿಂಗ್ ತಂತ್ರಜ್ಞಾನ ಬರೋ ಮೊದಲೇ ಆಳ ಸಮುದ್ರದಲ್ಲಿ ನೌಕೆನೆ ಓಡಿಸೋ ತಂತ್ರಜ್ಞಾನ ನಮ್ಮಲ್ಲಿತ್ತು. ಮರದ ಹಲಗೆಗಳನ್ನ ಇದಕ್ಕೆ ಬಳಸೋರು. ಸಾಂಪ್ರದಾಯಿಕ ತೆಂಗಿನ ನಾರನ್ನ ಉಪ್ಪಿನ ನೀರಲ್ಲಿ ನೆನೆಸೋರು. ಹೀಗೆ ನೆನೆಸಿದ್ರೆ ಅದು ಕೊಳೆಯಲ್ಲ, ಬದಲಿಗೆ ಗಟ್ಟಿಯಾಗುತ್ತಾ ಹೋಗುತ್ತೆ. ಮರದ ಹಲಗೆಗಳ ನಡುವೆ ಸಣ್ಣ ಸಂದುಗಳನ್ನು ಮುಚ್ಚೋಕೆ ನೈಸರ್ಗಿಕ ಗಮ್, ಅಂದ್ರೆ ಹತ್ತಿ ಗಿಡಮೂಲಿಕೆಗಳ ಕಾಂಡ ಮತ್ತು ಮೀನಿನ ಎಣ್ಣೆಯನ್ನ ಬಳಸಿ ಮಾಡಿರೋ ಗಮ್ ಅನ್ನ ಮೆತ್ತವರು ನೋಡಿ. ಆಗ ಒಂದೇ ಒಂದು ಹನಿ ನೀರು ಕೂಡ ಹಡಗಿನೊಳಗೆ ನುಗ್ಗೋಕೆ ಆಗ್ತಿರ್ಲಿಲ್ವಂತೆ. 9ನೇ ಶತಮಾನದ ಭೋಜರಾಜರ ಯುಕ್ತಿ ಕಲ್ಪತರು ಅನ್ನೋ ಪ್ರಾಚೀನ ಹಡಗು ನಿರ್ಮಾಣ ಟೆಕ್ನಿಕ್ಗಳನ್ನ ಈ ಹಡಗಿನಲ್ಲಿ ಬಳಸಲಾಗಿದೆ. 64 ಅಡಿ ಉದ್ದ 20 ಅಡಿ ಅಗಲದ ಈ ಹಡಗಿನಲ್ಲಿ 1500 ವರ್ಷದ ಹಿಂದಿನ ಅಜಂತ ಗುಹೆಗಳ 17 ಚಿತ್ರಗಳಿವೆ. ಅಂದಹಾಗೆ ಈ ಹಡಗಿನ ಹಾಯಿಗಳಲ್ಲಿ ನಮ್ಮ ಕದಂಬರ ಲಾಂಛನ ಗಂಡು ವಿರಂಡವಿದ್ದರೆ ಮುಂಭಾಗದಲ್ಲಿ ಸಿಂಹ ಬಳಸಿರೋದ್ರಿಂದ ನೋಡಕ್ಕೆ ಮಚ್ ಬ್ಯೂಟಿಫುಲ್. ಪ್ರಿಯ ಶ್ರೋತೃಗಳೇ, ಮುತ್ತು ಬಲೆ ದುಬಾರಿ. ಪೋಣಿಸಿದ ಮುತ್ತು ಅಷ್ಟೇ, ನಲ್ಲಿಗೆ ಕೊಡೋ ಮುತ್ತು ಅಷ್ಟೇ. ಆಡುವ ಮಾತಿಗಿಂತ ಮುತ್ತೇ ಪ್ರಥಮ, ಅದುವೇ ಜಗತ್ ನಿಯಮ. ಅದಕ್ಕೆ ನಮ್ಮ ಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಅಂದ್ರು. ಇದು ಒಂಥರ ಪ್ರಕೃತಿ ಕೊಟ್ಟ ಮುತ್ತೆ. ಈಗ ಜಗತ್ತನ್ನೇ ಮುತ್ಕೊಂಡಿರೋ ವಿಚಾರನೋ ಮುತ್ತಿನದೇ ಅಲ್ಲ. ಬ್ರೆಜಿಲ್ನ ರೆನಾಟೊ ಬಯಾ ಗಯಾ ಅವರ ಗೆಳತಿ ನೈರಾ ರಾಬರ್ಟೊ ರಿಬೈರೋ ಇಬ್ರು ಡಾಕ್ಟರು. ಸ್ವೆಥೋಸ್ಕೋಪ್ ಇಟ್ಟು ಬೇರೆಯವರ ಹಾರ್ಟ್ ಬೀಟ್ ಲಬ್ಡಪ್ ಅಂತ ಚೆಕ್ ಮಾಡೋದ್ ಬಿಟ್ಟು ಅವರ ಹೃದಯಗಳ ಬಡಿತವನ್ನೇ ಹೆಚ್ಚಿಸಿಕೊಂಡಿದ್ದಾರೆ. ಅಂದ್ರೆ 30 ಸೆಕೆಂಡ್ಗಳಲ್ಲಿ 195 ಬಾರಿ ಮುತ್ತುಗಳನ್ನ ಕೊಟ್ಕೊಂಡು ಜಗತ್ ಸುದ್ದಿಯಾಗಿದ್ದಾರೆ. ಅಂದ್ರೆ ಪ್ರತಿ ಸೆಕೆಂಡ್ಗೆ 6ಕ್ಕೂ ಹೆಚ್ಚು ಬಾರಿ ಮುತ್ತು ಕೊಟ್ಟಿದ್ದಾರೆ. ಇದು ಗಿನ್ನಿಸ್ ದಾಖಲೆ. ಮುತ್ತು ಕೊಟ್ಟಿರೋದು ಸರಿಯಾಗಿದೆ ಇಲ್ವೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರೋರು ತೀರ್ಪುಗಾರರು. ಇವೆಲ್ಲ ಯಾಕೆ ಮಾಡಿದ್ರಿ ಅಂದ್ರೆ ನಮ್ ಪ್ರಪಂಚದ ಅತ್ಯುತ್ತಮ ಜೋಡಿಗಳು ಅನ್ಸ್ಕೊಳ್ಳೋಕೆ ಅಂತಾರೆ. ಇವರಿಗೆ ಎಂತ ಹುಚ್ಚು ಅಂದ್ರೆ ಈ ಅಪ್ಪ ಡಾಕ್ಟರ್ ರೆನಾಟೊ ಬೈಮಾಗಯ. ಸುಮ್ಮನೆ ಅನ್ಕೋಬೇಡಿ, ಮುತ್ತು ಕೊಡೋದ್ಕಿಂತ ಮೊದಲು ನಮ್ಮ ಪಾದರಕ್ಷೆಗಳನ್ನ 210.66 ಡಿಗ್ರಿ ಕೋನದಲ್ಲಿ ಹಿಂದಕ್ಕೆ ತಿರುಗಿಸಿ ದಾಖಲೆ ಬರೆದಿದ್ದಾನೆ. ಪುಸ್ತಕ ಉಳಿಸೋದ್ರಲ್ಲಿ ಕೂಡ ಇವರು ಇನ್ನೊಂಥರ ಮೈಲಿಗಲ್ಲನ್ನ ನೆಟ್ಟಿದ್ದಾನೆ. ಆದ್ರೆ ದಾಖಲೆ ಮಾಡೋದು ಕೂಡ ಇವರಿಗೆ ಮುತ್ತು ಕೊಡೋ ಅಷ್ಟೇ ಸಲೀಸು ಅಂತ ಹೇಳ್ತಾ ಇದ್ದಾರೆ. ಈ ವಾರದ ರಸವಾರ್ತೆಯನ್ನ ಮುಗಿಸೋಣ, ಮುಂದಿನ ವಾರ ಭೇಟಿಯಾಗೋಣ. ಬರೆದವರು ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಸಮಯ ಸರಿಯಾಗಿ
2: ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 6:35:24.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಮೈಸೂರ್ ಸ್ಯಾಂಡಲ್
6: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
8: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
7: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
1: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
0: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
1: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
0: ನಾವು ಸಮಾಜವನ್ನು ಬೆಳೆಸಿದರೆ
1: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ. ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ. ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ. ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ, ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬೆಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೆ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕೆಯಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೆಳದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಹಾಕಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೇನೆ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿ ಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ದತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸಾಲಿನ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. 6 October ಆರಂಭವಾಗುವ ವಿಧಾನಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು 30 September ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿ

0: ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು, ಹೆಚ್ಎಲ್ ವಿಮಾನ ನಿಲ್ದಾಣದ ಪ್ರದೇಶದ 34°C, ಬೆಂಗಳೂರು ನಗರದಲ್ಲಿ 33.6°C ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3°C ನಿಂದ 4°C ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು, ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೆಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
3: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
4: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
5: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಸಮಯ ಸರಿಯಾಗಿ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಇರುವ ಪರ್ಯಾಯ ಚಟುವಟಿಕೆಗಳ ಕುರಿತು ಡಾಕ್ಟರ್ ಬೋರಯ್ಯ ಬಿ ಅವರೊಡನೆ ಸಂದರ್ಶನ.
1: ಇದು ಆಕಾಶವಾಣಿ ಮೈಸೂರು FM 100.6. ವೇಳೆ ಸರಿಯಾಗಿ 6:51:48.

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ರೇಷ್ಮೆ ರಂಗ
2: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ

0: ಕೇಳಿ ಕಾರ್ಯಕ್ರಮ ರೇಷ್ಮೆ ರಂಗ.
1: ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ರೈತ ಬಾಂಧವರೇ, ಇವತ್ತಿನ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್.
3: ಡಾಕ್ಟರ್ ಗಾಯತ್ರಿ ಅವರೇ ನಮಸ್ಕಾರ.
4: ನಮಸ್ಕಾರ ಸರ್.
3: ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ ತಮಗೂ ನಮಸ್ಕಾರ.
5: ನಮಸ್ಕಾರ ಸರ್.
3: ತಾವಿಬ್ಬರು ಇವತ್ತು ಹಿಪ್ಪುನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇದನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ ಡಾಕ್ಟರ್ ಗಾಯತ್ರಿ ಅವರೇ.
4: ಎಲ್ಲವರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಗಾಯತ್ರಿ ಟಿ. ಕಳೆದ 10 ವರ್ಷಗಳಿಂದ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ವೈಜ್ಞಾನಿ ಡಿ ಆಗಿ ಸೇವಾ ನಿರ್ವಹಿಸುತ್ತೇನೆ. ರೇಷ್ಮೆ ಕೃಷಿಯಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಂಡು ಉತ್ತಮ ಪೋಷಕಾಂಶ ನಿರ್ವಹಣಾ ಪದ್ಧತಿಗಳ ಮೂಲಕ ಹಿಪ್ಪುನೇರಳೆ ಎಲೆಯ ಇಳುವರಿ ಮತ್ತು ಗುಣಮಟ್ಟವನ್ನು ಹೇಗೆ ಹೆಚ್ಚಿಸಬಹುದು ಎಂಬುದನ್ನು ನಾವು ಸಂಶೋಧನೆ ಮಾಡುತ್ತೇವೆ. ಹಾಗಾಗಿ ನಮ್ಮ ಹಿಪ್ಪುನೇರಳೆ ತೋಟಗಳಲ್ಲಿ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಿಸುವ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಪದ್ಧತಿಗಳ ಬಗ್ಗೆ ಕೆಲವು ಮಹತ್ವ ಮಾಹಿತಿಗಳನ್ನು ಹಂಚಿಕೊಳ್ಳಲು ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ರೇಡಿಯೋ ಮುಖಾಂತರ ನಮ್ಮ ರೈತರಿಗೆ ನೇರವಾಗಿ ಮಾತನಾಡುವ ಈ ಅವಕಾಶ ಸಿಕ್ಕಿರುವುದು ನನಗೆ ತುಂಬ ಸಂತೋಷ ತಂದಿದೆ.
3: ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ ತಮ್ಮ ಪರಿಚಯ.
5: ಪ್ರೀತಿಯ ರೈತ ಬಂಧುವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಮಂಜುಗೌಡ ಪಾಟೀಲ್. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯ ಜಿಕೆವಿಕೆಯಿಂದ PhD ಪದವಿ ಪೂರ್ಣಗೊಳಿಸಿ ಕಳೆದ 6 ತಿಂಗಳಿಂದ ಮೈಸೂರಿನ CSRTI ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ಮಾಡುವ ಸಂಶೋಧನೆಯ ಫಲಿತಾಂಶಗಳು ರೈತರ ತೋಟದಲ್ಲಿ ಹೆಚ್ಚು ಇಳುವರಿ ಪಡೆಯುವಂತಹ ಬದಲಾವಣೆ ತಂದಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ. ಅಂಥದೇ ಒಂದು ಮಹತ್ವದ ತಂತ್ರಜ್ಞಾನವನ್ನು ತಿಳಿಸಲು ನಾವು ಇಂದಿನ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಇಂದಿನ ಚರ್ಚೆ ನಮ್ಮ ರೇಷ್ಮೆ ಬೆಳೆಗಾರರಿಗೆ ತುಂಬ ಉಪಯುಕ್ತವಾಗಲಿದೆ ಎಂದು ನಾನು ಭಾವಿಸುತ್ತೇನೆ.
3: ರೇಷ್ಮೆ ಕೃಷಿಯ ಅಡಿಪಾಯ ಅಂತಂದ್ರೇ ಈ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ ಹೇಳ್ಬೋದು. ಹಿಪ್ಪುನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಏನು? ಬರೀ ರಾಸಾಯನಿಕ ಗೊಬ್ಬರನಷ್ಟೇ ಹಾಕೋದಕ್ಕಿಂತ ಈ ಪದ್ಧತಿ ಹೇಗೆ ಭಿನ್ನ ಮತ್ತು ಹೇಗೆ ಶ್ರೇಷ್ಠ ಅಂತೀರಿ ಡಾಕ್ಟರ್ ಗಾಯತ್ರಿ ಅವರು?
4: ರೇಷ್ಮೆ ಕೃಷಿಯಲ್ಲಿ ರೇಷ್ಮೆ ಹುಳುಗಳಿಗೆ ಇರೋ ಒಂದೇ ಒಂದು ಆಹಾರ ಅಂದರೆ ಅದು ಈ ಹಿಪ್ಪುನೇರಳೆ ಎಲೆಗಳು ಮಾತ್ರ. ಹುಳು ಮೊಟ್ಟೆಯಿಂದ ಹೊರಬಂದ ದಿನದಿಂದ ಹಿಡಿದು ಅದು ಗೂಡು ಕಟ್ಟುವವರೆಗೂ ನೀವು ಪಡೆಯುವ ಪ್ರತಿಯೊಂದು ಗ್ರಾಂ ರೇಷ್ಮೆ ನೂಲು, ನಿಮ್ಮ ಕೈ ಸೇರುವ ಪ್ರತಿಯೊಂದು ರೂಪಾಯಿ ಆದಾಯ ಎಲ್ಲವೂ ನೀವು ಹುಳುಗಳಿಗೆ ಕೊಡುವ ಎಲೆಯ ಗುಣಮಟ್ಟದ ಮೇಲೆಯ ನಿಂತಿದೆ. ಇನ್ನು ಆ ಎಲೆಯ ಕ್ವಾಲಿಟಿ ಅಂದರೆ ಎಲೆಯ ಗುಣಮಟ್ಟ ಹೇಗಿರುತ್ತೆ ಅನ್ನೋದು ನೀವು ನಿಮ್ಮ ಹಿಪ್ಪುನೇರಳೆ ತೋಟಕ್ಕೆ ಎಷ್ಟು ಚೆನ್ನಾಗಿ ಪೋಷಕಾಂಶ ಕೊಡ್ತೀರಾ ಅನ್ನೋದರ ಮೇಲೆ ಸಂಪೂರ್ಣವಾಗಿ ಅವಲಂಬವಾಗಿರುತ್ತೆ. ಹಿಪ್ಪುನೇರಳೆಯ ಗಿಡ ಚೆನ್ನಾಗಿ ಬೆಳೆದು ಒಳ್ಳೆಯ ಎಲೆ ಕೊಡಬೇಕಂದರೆ ಅದಕ್ಕೆ ಒಟ್ಟು 17 ತರಹದ ಅತ್ಯಗತ್ಯ ಪೋಷಕಾಂಶಗಳು ಬೇಕು. ಇದರಲ್ಲಿ ಇಂಗಾಲ, ಹೈಡ್ರೋಜನ್ ಮತ್ತು ಆಮ್ಲಜನಕ ಸೇರಿ 3 ಸತ್ವಗಳು ಗಾಳಿ ಮತ್ತು ನೀರಿನ ಮೂಲಕ ನೈಸರ್ಗಿಕವಾಗಿಯೇ ಸಿಕ್ಕಬಿಡುತ್ತವೆ. ಆದರೆ ಉಳಿದ 14 ಸತ್ವಗಳು ಮಾತ್ರ ಮಣ್ಣಿನಿಂದನೇ ಸಿಕ್ಕಬೇಕು. ಯಾವಾಗ ಮಣ್ಣಿನಲ್ಲಿ ಇವುಗಳ ಕೊರತೆ ಆಗುತ್ತದೋ ಆಗ ನಾವು ಗೊಬ್ಬರಗಳ ಮೂಲಕ ಇವುಗಳನ್ನು ಕೊಡಬೇಕಾಗುತ್ತೆ. ಇವುಗಳಲ್ಲಿ ಸಾರಜನಕ, ರಂಜಕ ಮತ್ತು ಪೊಟಾಸಿಯಂ, ಆದರೆ ನಾವು ಅವನ್ನು NPK ಅನ್ನುತ್ತವೆ. ಇವುಗಳು ತುಂಬಾ ಮುಖ್ಯ. ಇವು ಗಿಡಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅವಶ್ಯವಾಗಿರೋದ್ರಿಂದ ಇವುಗಳನ್ನು ಪ್ರಾಥಮಿಕ ಪೋಷಕಾಂಶಗಳು ಅಂತ ಕರೀತಾರೆ. ಇದರ

0: ಜೊತೆಗೆ ದ್ವಿತೀಯ ಪೋಷಕಾಂಶಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಗಂಧಕ ಕೂಡ ಅವಶ್ಯಕ. ಇನ್ನುಳಿದಂತೆ ಕಬ್ಬಿಣ, ಸತ್ತು, ಮ್ಯಾಂಗನೀಸ್, ತಾಮ್ರ, ಬೋರೋನ್ ಮುಂತಾವುಗಳನ್ನು ಲಘು ಪೋಷಕಾಂಶಗಳು ಅಂದೀವಿ. ಇವು ಗಿಡಕ್ಕೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ.
1: ಮೇಡಮ್ ಹೇಳಿದ ಹಾಗೆ ಈ ಪೋಷಕಾಂಶಗಳು ಎಲೆಯ ಕ್ವಾಲಿಟಿಗೆ ಅಂದರೆ ಗುಣಮಟ್ಟಕ್ಕೆ ತುಂಬಾ ಮುಖ್ಯ. ಒಂದು ವೇಳೆ ಇವುಗಳಲ್ಲಿ ಯಾವುದಾದರೂ ಒಂದು ಪೋಷಕಾಂಶ ಕಡಿಮೆಯಾದರೂ ಅಥವಾ ಅಸಮತೋಲನವಾದರೂ ಏನಾಗುತ್ತೆ ಅನ್ನೋದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಸಾರಜನಕ ಕಡಿಮೆಯಾದರೆ ಗಿಡದಲ್ಲಿರೋ ಹಳೆಯ ಎಲೆಗಳೆಲ್ಲ ಹಳದಿಯಾಗುತ್ತಾ ಬರ್ತವೆ, ಗಿಡದ ಬೆಳವಣಿಗೆ ಕಮ್ಮಿಯಾಗುತ್ತೆ, ಎಲೆಗಳು ಮಸುಕಾಗಿ ತೆಳುವಾಗಿ ಬಿಡ್ತವೆ. ರಂಜಕ ಕಡಿಮೆಯಾದರೆ ಎಲೆಯ ಕೆಳಭಾಗ ನೇರಳೆ ಬಣ್ಣಕ್ಕೆ ತಿರುಗುತ್ತವೆ, ಬೇರುಗಳು ದುರ್ಬಲವಾಗಿ ಗಿಡಗಳು ಬೇರೆ ಯಾವುದೇ ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಲು ಸಾಧ್ಯವಾಗುವುದಿಲ್ಲ. ಪೊಟ್ಯಾಸಿಯಂ ಕಡಿಮೆಯಾದರೆ ಎಲೆಯ ಅಂಚುಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗಿ ಸುಟ್ಟ ಹಾಗೆ ಕಾಣುತ್ತವೆ, ಕಾಂಡಗಳು ಬಲಹೀನವಾಗಿ ಗಿಡಕ್ಕೆ ಬೇಗ ರೋಗ ಮತ್ತು ಕೀಟಗಳಿಗೆ ತುತ್ತಾಗುತ್ತವೆ. ಇನ್ನು ಲಘು ಪೋಷಕಾಂಶಗಳು ಅಷ್ಟೆ, ಕಬ್ಬಿಣದ ಅಂಶ ಕಡಿಮೆಯಾದರೆ ಎಲೆಯ ನರಗಳ ಮಧ್ಯೆ ಹಳದಿ ಬಣ್ಣ ಕಾಣಿಸಿಕೊಳ್ಳುತ್ತೆ, ಸತುವಿನ ಕೊರತೆಯಾದರೆ ಎಲೆಗಳು ಸಣ್ಣದಾಗಿ ಮುರುಟಿಕೊಳ್ಳುತ್ತವೆ. ಈ ರೀತಿ ತೋಟದಲ್ಲಿ ಆಗುವ ಕೊರತೆಗಳು ನೇರವಾಗಿ ರೇಷ್ಮೆ ಹುಳು ಮನೆಯಲ್ಲಿ ಹುಳುಗಳ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ. ಅದಕ್ಕಾಗಿ ರೈತರು ತಮ್ಮ ತೋಟಕ್ಕೆ ಹೋದಾಗ ಎಲೆಗಳನ್ನು ಬರೀ ನೋಡೋದಲ್ಲ, ಅವುಗಳ ಆರೋಗ್ಯ ಹೇಗಿದೆ ಅಂತ ಸೂಕ್ಷ್ಮವಾಗಿ ಗಮನಿಸಬೇಕು. ತೋಟದಲ್ಲಿ ದಟ್ಟ ಹಸಿರಾಗಿ, ಅಗಲವಾಗಿ, ಗಟ್ಟಿಯಾಗಿ ಮತ್ತು ತೇವಾಂಶದಿಂದ ಕೂಡಿದ ಎಲೆಗಳು ಇದ್ದರೆ ನೀವು ಪೋಷಕಾಂಶವನ್ನು ಸರಿಯಾಗಿ ಕೊಡುತ್ತಿದ್ದೀರಾ ಅಂತ ಅರ್ಥ. ಅದೇ ತಿಳಿ ಹಳದಿ ಸಣ್ಣ ಸಣ್ಣ ತೆಳು ಎಲೆಗಳು ಕಂಡರೆ ತೋಟದಲ್ಲಿ ಪೋಷಕಾಂಶದ ಕೊರತೆ ಎದ್ದು ಕಾಣುತ್ತಿದೆ ಎಂದೇ ಅರ್ಥ. ಇಲ್ಲೊಂದು ಸತ್ಯ ನಾವೆಲ್ಲರೂ ನೆನಪಿಟ್ಕೋಬೇಕು. ರೇಷ್ಮೆ ಹುಳು ತನಗೆ ಹಸಿವಾಗ್ತಿದೆ, ಅಪೌಷ್ಟಿಕವಾಗಿದೆ ಅಂತ ನಮ್ಮ ಹತ್ರ ಬಂದು ಹೇಳಲ್ಲ. ಅದು ಸರಿಯಾಗಿ ಬೆಳೆಯಲ್ಲ, ಗೂಡು ತೆಳ್ಳಗೆ ಕಟ್ಟುತ್ತೆ ಮತ್ತು ಗುಣಮಟ್ಟ ಕಡಿಮೆಯಾಗುತ್ತೆ.
0: ಅದಕ್ಕೆ ಸೂಕ್ತ ಪರಿಹಾರವೆಂದರೆ ಸಮಗ್ರ ಪೋಷಕಾಂಶ ನಿರ್ವಹಣೆ. ಸರಳವಾಗಿ ಹೇಳಬೇಕಂದರೆ ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಸಾವಯವ ಗೊಬ್ಬರಗಳು, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಎಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಮಿಶ್ರಣ ಮಾಡಿ ಗಿಡಕ್ಕೆ ಒದಗಿಸುವುದೇ ಈ ಪದ್ಧತಿಯ ಮುಖ್ಯ ಉದ್ದೇಶ. ಬರೀ ರಾಸಾಯನಿಕ ಗೊಬ್ಬರ ಒಂದೇ ಎಲ್ಲವನ್ನು ಮಾಡಲು ಸಾಧ್ಯವಿಲ್ಲ. ಅದು ಗಿಡಕ್ಕೆ ಬೇಗ ಪೋಷಕಾಂಶಗಳನ್ನು ಕೊಟ್ಟರೂ ದಿನ ಕಳೆದಂತೆ ಮಣ್ಣಿನ ಜೀವಸತ್ವವನ್ನು ಹಾಳು ಮಾಡುತ್ತೆ. ಆದರೆ ಸಾವಯವ ಗೊಬ್ಬರಗಳು ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ ಮತ್ತು ಸತ್ವಗಳನ್ನು ನಿಧಾನವಾಗಿ ಗಿಡಗಳಿಗೆ ಬಿಡುಗಡೆ ಮಾಡುತ್ತವೆ. ಜೈವಿಕ ಗೊಬ್ಬರಗಳು ರಾಸಾಯನಿಕದ ಖರ್ಚು ಕಡಿಮೆ ಮಾಡಿ ಮಣ್ಣಿನಲ್ಲಿ ಜೀವ ತುಂಬುತ್ತವೆ. ಇವೆಲ್ಲವೂ ಸೇರಿದಾಗ ಸಿಗೋ ಲಾಭವು ಯಾವುದುವೇ ಒಂದೇ ಒಂದು ಗೊಬ್ಬರದಿಂದ ಸಿಗಲ್ಲ.
2: ಈಗ ಸಾವಯವ ಪದ್ಧತಿಗಳು ಏನಿದ್ದಾವೆ ಅಂದರೆ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಎರೆ ಗೊಬ್ಬರ ಆಗ್ಬೋದು, ಹಸಿರು ಎಲೆ ಗೊಬ್ಬರವನ್ನು ಬಳಕೆ ಮಾಡೋದ್ರ ಮೂಲಕನೂ ಕೂಡ ನಾವು ಪೋಷಕಾಂಶವನ್ನು ನಿರ್ವಹಣೆ ಮಾಡಬಹುದು. ಎರೆ ಗೊಬ್ಬರ ಮತ್ತು ಹಸಿರು ಗೊಬ್ಬರಗಳನ್ನು ಬಳಸುವಂತಹ ಸರಿಯಾದ ಪ್ರಮಾಣ ಮತ್ತು ವೈಜ್ಞಾನಿಕವಾದ ಸಮಯ ಯಾವುದು ಅಂತೀರಿ ಡಾಕ್ಟರ್ ಮಂಜುಗೌಡ್ರೆ?
1: ಮೊದಲಿಗೆ ನಾವು ಸಾಂಪ್ರದಾಯಿಕವಾಗಿ ಮತ್ತು ಅತ್ಯಂತ ಮುಖ್ಯವಾದ ಕೊಟ್ಟಿಗೆ ಗೊಬ್ಬರದಿಂದಲೇ ಆರಂಭಿಸೋಣ. ದನದ ಸಗಣಿ ಗೊಬ್ಬರ ಅನ್ನೋದು ಆರೋಗ್ಯಕರ ತೋಟಕ್ಕೆ ಗಟ್ಟಿ ಅಡಿಪಾಯ ಇದ್ದಾಗೆ. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಶೇಕಡ 0.5% ಸಾರಜನಕ, 0.2% ರಂಜಕ ಮತ್ತು 0.5% ಪೊಟ್ಯಾಸಿಯಂ ಇರುತ್ತೆ. ಆದರೆ ಇದರ ನಿಜವಾದ ಶಕ್ತಿ ಇರೋದು ಬರೀ ಈ ಪೋಷಕಾಂಶಗಳಲ್ಲ, ಇದು ಮಣ್ಣಿನಲ್ಲಿರೋ ಕೋಟ್ಯಾಂತರ ಲಾಭದಾಯಕ ಸೂಕ್ಷ್ಮ ಜೀವಿಗಳಿಗೆ ಆಹಾರ ಕೊಡುತ್ತೆ. ಅದಲ್ಲದೆ ಮಣ್ಣಿನ ನೀರು ಹಿಡಿದುಕೊಳ್ಳುವ ಗುಣವನ್ನು ಹೆಚ್ಚಿಸುತ್ತೆ ಹಾಗೂ ಗಟ್ಟಿಯಾದ ಮಣ್ಣನ್ನು ಸ್ವಲ್ಪ ಸಡಿಲಗೊಳಿಸಿ ಬೇರುಗಳು ಆಳವಾಗಿ ಇಳಿಯಲು ಸಹಾಯ ಮಾಡುತ್ತೆ. ಒಟ್ಟಿನಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕಿದ ಮಣ್ಣು ಒಂದು ಜೀವಂತ ಪೋಷಕಾಂಶಗಳ ಫ್ಯಾಕ್ಟರಿ ಅಂತ ಹೇಳ್ಬೋದು. ನಮ್ಮ ಹಿಪ್ಪುನೇರಳೆ ತೋಟಗಳಲ್ಲಿ ಪ್ರತಿ ವರ್ಷಕ್ಕೆ ಹೆಕ್ಟರ್ಗೆ 25 metric tons ಅಂದರೆ ನಮ್ಮ ಲೆಕ್ಕದಲ್ಲಿ ಎಕರೆಗೆ ಸುಮಾರು 10 metric tons ಕೊಟ್ಟಿಗೆ ಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕು. ಇದನ್ನು ಗಿಡ ಸವರಿದ ಅಂದರೆ ಪ್ರೂನಿಂಗ್ ಮಾಡಿದ 3-5 ದಿನಗಳ ಒಳಗಾಗಿ ಮಣ್ಣು ಹದ ಮಾಡುವಾಗ ಹಾಕಿ ತಕ್ಷಣವೇ ನೀರು ಹಾಯಿಸಬೇಕು. ಇಲ್ಲಿ ನಮ್ಮ ರೈತರಿಗೆ ಒಂದು ಪ್ರಶ್ನೆ ಬರಬಹುದು, ಗಿಡ ಕತ್ತರಿಸಿದ ದಿನವೇ ಯಾಕೆ ಹಾಕಬಾರ್ದು ಅಂತ. ನೋಡಿ ರೈತರೇ, ಕತ್ತರಿಸಿದ ದಿನ ಗಿಡ ಶಾಖ್ನಲ್ಲಿರುತ್ತೆ, ಬೇರುಗಳು ಚೇತರಿಸಿಕೊಂಡು ಹೊಸ ತುದಿಗಳನ್ನು ಬಿಡಲು 2-3 ದಿನ ತೆಗೆದುಕೊಳ್ಳುತ್ತವೆ. ಅದಕ್ಕೆ 3-5 ದಿನ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಹೊಸ ಬೇರುಗಳು ಬರುವಾಗ ಅವುಗಳಿಗೆ ನೇರವಾಗಿ ಸತ್ವಯುತ ಮಣ್ಣು ಸಿಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ ನಿಮ್ಮ ತೋಟಕ್ಕೆ ಎಷ್ಟು ಕೊಟ್ಟಿಗೆ

0: ಗೊಬ್ಬರ ಹಾಕಬೇಕು ಅನ್ನೋದು ನಮಗೆ ತಿಳ್ಕೊಬೇಕು. ಮಣ್ಣಿನಲ್ಲಿರೋ ಸಾವಯವ ಇಂಗಾಲದ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಪ್ರಮಾಣದ ಮೇಲೆ ನಿರ್ಧಾರ ಆಗುತ್ತೆ. ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಶೇಕಡ 0.35 ಕಡಿಮೆ ಇದ್ದರೆ ಇದು ಪೋಷಕಾಂಶ ಕಳೆದುಕೊಂಡ ಮಣ್ಣು ಅಂತ ಹೇಳ್ತೀವಿ. ಅದಕ್ಕಾಗಿ ಎಕರೆಗೆ 12 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಬೇಕು. ಇನ್ನು ಶೇಕಡ 0.35 ಶೇಕಡ 0.65 ಒಳಗಿದ್ದರೆ 10 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಅದೇ ಶೇಕಡ 0.65 ಹೆಚ್ಚು ಇದ್ದರೆ 8 ಮೆಟ್ರಿಕ್ ಟನ್ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದಕ್ಕೆ ನಾವು ಹೇಳೋದು, ಮೊದಲು ನಿಮ್ಮ ಮಣ್ಣನ್ನು ಟೆಸ್ಟ್ ಮಾಡಿಸಿ. ಮಣ್ಣಿನ ಗುಣ ತಿಳಿಯದೆ ಗೊಬ್ಬರ ಹಾಕೋದ್ರಿಂದ ನಿಮಗೆ ಖರ್ಚು ಹೆಚ್ಚಾಗುತ್ತದೆ. ಮಣ್ಣು ಪರೀಕ್ಷೆ ಮಾಡಿಸಿದರೆ ನಿಮ್ಮ ಮಣ್ಣಿಗೆ ನಿಖರವಾಗಿ ಏನು ಬೇಕು ಅಂತ ಮಾಹಿತಿ ಸಿಗುತ್ತೆ.
1: ಈಗ ನಾನು ನಮ್ಮ ರೈತರಿಗೆ ಎರೆಹುಳು ಗೊಬ್ಬರ ಅಥವಾ ವರ್ಮಿ ಕಂಪೋಸ್ಟ್ ಬಗ್ಗೆ ಹೇಳುತ್ತೇನೆ. ಸಾಮಾನ್ಯ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿದ್ದರೆ ಎರೆಹುಳುಗಳಿಂದ ತಯಾರಾಗು ಎರೆಹುಳು ಗೊಬ್ಬರ ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಎರೆಹುಳು ಸಾವಯವ ಕಸವನ್ನು ಜೀರ್ಣಿಸಿಕೊಂಡು ಸಣ್ಣ ಸಣ್ಣ ಕಣಗಳ ರೂಪದಲ್ಲಿ ಗೊಬ್ಬರ ಮಾಡುತ್ತವೆ. ಇದರಲ್ಲಿ ಗಿಡಕ್ಕೆ ತಕ್ಷಣ ಸಿಗೋ ಪೋಷಕಾಂಶಗಳ ಜೊತೆಗೆ ಆಕ್ಸಿನ್ ಮತ್ತು ಸೈಟೋಕೈನಿನ್ ನಂತಹ ನೈಸರ್ಗಿಕ ಬೆಳವಣಿಗೆಯ ಹಾರ್ಮೋನುಗಳು ಮತ್ತು ಅತ್ಯಂತ ಹೆಚ್ಚು ಉಪಕಾರಿ ಬ್ಯಾಕ್ಟೀರಿಯಾಗಳನ್ನು ಗಿಡಗಳಿಗೆ ಒದಗಿಸುತ್ತದೆ. ನಮ್ಮ CSRTI ಶಿಫಾರಸಿನ ಪ್ರಕಾರ ವರ್ಷಕ್ಕೆ ಪ್ರತಿ ಹೆಕ್ಟೇರ್ಗೆ 20 ಮೆಟ್ರಿಕ್ ಟನ್ ಎರೆ ಗೊಬ್ಬರವನ್ನು 2 ಹಂತಗಳಲ್ಲಿ ಹಾಕಬಹುದು. ಇದನ್ನು ಕೊಟ್ಟಿಗೆ ಗೊಬ್ಬರದ ಬದಲಾಗಿಯೂ ಬೆಳೆಸಬಹುದು ಅಥವಾ ಎರಡನ್ನೂ ಸೇರಿಸಿಯೂ ಕೊಡಬಹುದು. ನಮ್ಮ ರೈತರು ನಮ್ಮದೇ ತೋಟದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯ ವೇಸ್ಟು ಗಿಡದ ಸೊಪ್ಪು ಹಾಗೂ ಇದರ ಕಸ ಬೆಳೆಸಿ ಎರೆಹುಳು ಗೊಬ್ಬರ ಪದ್ಧತಿ ಮಾಡಿದರೆ 0 ವೆಚ್ಚದಲ್ಲಿ ಇದನ್ನು ರೆಡಿ ಮಾಡಿಕೊಳ್ಳಬಹುದು. ರೇಷ್ಮೆ ಹುಳು ಸಾಕಾಣಿಕೆಗೆ ವೇಸ್ಟ್ ಬಗ್ಗೆ ಹೇಳುವುದಾದರೆ ನಮ್ಮ ಸಂಸ್ಥೆ ಸೆರಿ ಕಂಪೋಸ್ಟ್ ಅನ್ನೋ ಅದ್ಭುತ ತಂತ್ರಜ್ಞಾನ ತಂದಿದೆ. ಹುಳು ಸಾಗಿದ ಮೇಲೆ ಉಳಿಯೋ ಬೆಡ್ ಕಸ, ಕತ್ತರಿಸಿದ ಹಿಪ್ಪುನರಳೆ ರೆಂಬಗಳು, ಸತ್ತ ಹುಳುಗಳು ಮತ್ತು ಎಲೆಯ ವೇಸ್ಟ್ ಎಲ್ಲವನ್ನೂ ಸೇರಿಸಿ ಇದನ್ನು ಮಾಡಬಹುದು. ಇದನ್ನು ಹೊರಗೆ ಎಸೆಯುವ ಬದಲು ಒಂದು ಹೊಂಡಗದಲ್ಲಿ ಹಾಕಿ ಸ್ವಲ್ಪ ಸಗಣಿ ನೀರು ಚಿಮುಕಿಸಿ 45-60 ದಿನಗಳ ಕಾಲ ಪ್ರತಿ 15 ದಿನಕ್ಕೊಮ್ಮೆ ಕೈಯಾಡಿಸುತ್ತಾ ಬೆಂದರೆ ಸೂಪರ್ ಕ್ವಾಲಿಟಿಯ ಸಾವಯವ ಗೊಬ್ಬರ ನಿಮ್ಮದೇ ತೋಟದ ಕಸದಿಂದ ರೆಡಿಯಾಗುತ್ತೆ. ಇದನ್ನೇ ನಾವು ಶೂನ್ಯ ತಾಜ್ಯ ರೇಷ್ಮೆ ಕೃಷಿ ಅಂತೀವಿ.
2: ಹಾಗಾದರೆ ಈ ಹಸಿರು ಎಲೆ ಗೊಬ್ಬರದಿಂದ ರೈತರಿಗೆ ಏನು ಲಾಭ ಸಿಗುತ್ತೆ ಅಂತೀರಿ?
1: ಹಸಿರು ಗೊಬ್ಬರ ಅನ್ನೋದು ನಮ್ಮ ಇಡೀ ಸಮಗ್ರ ಪೋಷಕಾಂಶ ನಿರ್ವಹಣೆ ಪ್ಲಾನಲ್ಲಿ ಅತ್ಯಂತ ಕಡಿಮೆ ಖರ್ಚಿನ ಫರ್ಜರಿ ಲಾಭ ಕೊಡುವ ತಂತ್ರಜ್ಞಾನ. ಇದನ್ನು ಬೆಳೆಸುವುದು ತುಂಬ ಸರಳ. ಮುಂಗಾರು ಮಳೆ ಶುರುವಾಗದಿಂದ ವರ್ಷಕ್ಕೆ 2 ಸರಿ ನಿಮ್ಮ ಹಿಪ್ಪುತರಳೆ ಸಾಲಿಗಳ ಮತ್ತೆ ಇರೋ ಜಾಗದಲ್ಲಿ ಸಣಬು, ಡಯಾಂಚ, ಅಲಸಂದೆ ಅಥವಾ ಹುರುಳಿಯಂಕದ ದ್ವಿದಳ ಧಾನ್ಯದ ಬೆಳಗನ್ನು ಬಿತ್ತನೆ ಮಾಡಿ ಬಿಡಬೇಕು. ಇವುಗಳನ್ನು 40-45 ದಿನ ಬೆಳೆಯಲು ಬಿಟ್ಟು ಅವು ಹೂವು ಬಿಡುವುದಕ್ಕೆಂದೇ ಮುಂಚೆಯೇ ಕತ್ತರಿಸಿ ಮಣ್ಣಿನಲ್ಲಿ ಉಳುಮೆ ಮಾಡಿ ಸೇರಿಸಬಿಡಬೇಕು. ದ್ವಿದಳ ಧಾನ್ಯಗಳನ್ನೇ ಯಾಕೆ ಬೆಳೆಸಬೇಕು ಅಂದರೆ ಅವುಗಳ ಬೇರುಗಳ ಗೆಂಡುಗಳಲ್ಲಿ ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ಗಾಳಿಯಲ್ಲೋರು ಸಾರಜನಕವನ್ನು ನೇರವಾಗಿ ಮಣ್ಣಿನಲ್ಲಿ ಹಿಡಿದಿಟ್ಟುಕೊಳ್ಳುತ್ತವೆ, ಅದು ಕೂಡ ಸಂಪೂರ್ಣ ಉಚಿತವಾಗಿ. 1 ಹೆಕ್ಟೇರ್ನಲ್ಲಿ ಚೆನ್ನಾಗಿ ಬೆಳೆದ ಸಣಬು ಅಥವಾ ಡಯಾಂಚ ಬೆಳೆ ಸುಮಾರು 50-100 ಕೆಜಿ ಸಾರಜನಕವನ್ನು ಮಣ್ಣಿಗೆ ಸೇರಿಸುತ್ತದೆ. ಅಂದರೆ ಬರೀ ಕೇವಲ 100 ರೂಪಾಯಿಯ ಬೀಜದ ಖರ್ಚಿನಲ್ಲಿ 100-200 ಕೆಜಿ ಯೂರಿಯಾ ಗೊಬ್ಬರಕ್ಕೆ ಸಮಾನದ ತತ್ವ ಉಚಿತವಾಗಿ ಸಿಗುತ್ತೆ. ರೈತರು ಮಾಡಬಹುದಾದ ಅತ್ಯಂತ ಜಾಣತನದ ಇನ್ವೆಸ್ಟ್ಮೆಂಟ್ ಅಂದರೆ ಇದೆ.
0: ನಾವು ಮಾಡುವ ಟ್ರೈನಿಂಗ್ಗಳಲ್ಲಿ ರೈತರಿಗೆ ಯಾವಾಗಲೂ ನಾವು ಹೇಳ್ತಿರ್ತೀವಿ, ಹಸಿರು ಗೊಬ್ಬರದಿಂದ ನಮಗೆ 1 ರಿಂದ 4 ಲಾಭ ಸಿಗುತ್ತೆ. ಮೊದಲನೇದಾಗಿ ಗಾಳಿಯಿಂದ ಉಚಿತವಾಗಿ ಸಾರಜನಕ ಮಣ್ಣಿನಲ್ಲಿ ಫಿಕ್ಸ್ ಆಗುತ್ತೆ. ಎರಡನೇದಾಗಿ ಮಣ್ಣಿನ ಸಾವಯವ ಸತ್ವ ಮತ್ತು ಮಣ್ಣಿನ ರಚನೆ ಚೆನ್ನಾಗಿ ಆಗುತ್ತೆ. ಮೂರನೇದಾಗಿ ಕಳೆ ನಿಯಂತ್ರಣ, ಗಿಡಗಳು ಬೇಗ ಬೆಳೆದು ಮಣ್ಣಿಗೆ ನೆರಳು ನೀಡುವುದರಿಂದ ಕಳೆಗಳು ಹುಟ್ಟಿಕೊಳ್ಳಲ್ಲ. ನಾಲ್ಕನೇದಾಗಿ ಬಿತ್ತನೆ ಮಾಡುವ ಮುನ್ನ ಹಸಿರೆಲೆ ಬೀಜಕ್ಕೆ ರೈಸೋಬಿಯಂ ಕಲ್ಚರ್ ಉಪಚಾರ ಮಾಡಿದರೆ ಸಾರಜನಕ ಸ್ಥಿರೀಕರಣ ಇನ್ನೂ ಡಬಲ್ ಆಗುತ್ತೆ. ಈ ಹಸಿರು ಗೊಬ್ಬರ ಮಣ್ಣಿನಲ್ಲಿ ಸೇರಿ 3-4 ವಾರ ಕೊಳೆತ ಮೇಲೆ ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಇದು ನಮ್ಮ ಹಿಪ್ಪುನೇರಳೆ ಗಿಡಗಳು ಬೆಳೆಯುವ ಸಮಯಕ್ಕೆ ಸರಿಯಾಗಿ ಉಪಯೋಗವಾಗುತ್ತವೆ. ಇನ್ನೊಂದು ದೀರ್ಘಕಾಲಿಕ ಲಾಭವೆಂದರೆ ನೀವು ಸತತವಾಗಿ 2-3 ವರ್ಷ ಕೊಟ್ಟಿಗೆ ಗೊಬ್ಬರ, ಎರೆಗೊಬ್ಬರ, ಹಸಿರೆಲೆ ಗೊಬ್ಬರ ಹಾಕ್ತಾ ಬಂದರೆ ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಗುತ್ತೆ. ಅದು ಶೇಕಡ 0.65

0: ದಾಟಿದರೆ ನೀವು ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಅರ್ಧಕ್ಕರ್ಧ ಅಂದರೆ ಶೇಕಡ 50% ಕಡಿಮೆ ಮಾಡಬಹುದು. ನಿಮ್ಮ ಮಣ್ಣು ಎಷ್ಟು ಆರೋಗ್ಯವಾಗುತ್ತೆ ಅಂದರೆ ತಾನಾಗಿಯೇ ಗಿಡಕ್ಕೆ ಬೇಕಾದ ಪೋಷಕಾಂಶ ಕೊಡಲು ಶುರು ಮಾಡುತ್ತೆ ಮತ್ತು ರಾಸಾಯನಿಕದ ಅವಶ್ಯಕತೆ ಕಡಿಮೆಯಾಗುತ್ತೆ.
1: ಇನ್ನು ಜೈವಿಕ ಗೊಬ್ಬರಗಳು ಮತ್ತು ಬೇವಿನ ಹಿಂಡಿಯನ್ನು ಕೂಡ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆಯಲ್ಲಿ ಬಳಕೆ ಮಾಡ್ತೀವಿ. ಈಗ CSRTI ಸಂಸ್ಥೆ 2 ಜೈವಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿದೆ, ಒಂದು ಸೆರಿ ಅಜೋ ಅಂತ ಮತ್ತೊಂದು ಸೆರಿ ಪಾಸ್. ಇದರ ಜೊತೆಗೆ ಬೇವಿನ ಹಿಂಡಿಯನ್ನು ಕೂಡ ತಾವು ಬಳಕೆ ಮಾಡಿ ಅಂತ ಹೇಳ್ತೀನಿ. ಈಗ ಈ ಜೈವಿಕ ಗೊಬ್ಬರವನ್ನು ಬಳಕೆ ಮಾಡೋ ವಿಧಾನ ಮತ್ತು ಬೇವಿನ ಹಿಂಡಿಯನ್ನು ಬಳಸುವಾಗ ಏನು ತಪ್ಪುಗಳನ್ನು ರೈತರು ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಗಾಯತ್ರಿ ಅವರೇ ತಾವೇನು ಹೇಳ್ತೀರಿ?
2: ಇವಾಗಿನ ಸಂಶೋಧನೆಯಿಂದ ಜೈವಿಕ ಗೊಬ್ಬರಗಳ ಉತ್ಪಾದನೆ ಮಾಡುತ್ತಿದ್ದಾರೆ. ಇವೇನು ಕೆಮಿಕಲ್ಸ್ ಅಲ್ಲ, ಇವು ಮಣ್ಣಿಗೆ ಉಪಕಾರಿ ಆಗುವಂತಹ ಜೀವಂತ ಸೂಕ್ಷ್ಮ ಜೀವಿಗಳು, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು. ಇವುಗಳನ್ನು ಮಣ್ಣಿಗೆ ಹಾಕಿದಾಗ ಇವು ಮಣ್ಣಿಲಿರೋ ಪೋಷಕಾಂಶಗಳನ್ನು ಗಿಡ ಹೀರಿಕೊಳ್ಳುವ ಹದಕ್ಕೆ ತರಲು ಸಹಾಯ ಮಾಡುತ್ತವೆ. ನಮ್ಮ ಮೈಸೂರಿನ CSRTI ಸಂಸ್ಥೆ ಹಿಪ್ಪುನರಗಾಗಿ 2 ಸ್ಪೆಷಲಿ ಜೈವಿಕ ಗೊಬ್ಬರಗಳನ್ನು ಪ್ರಮಾಣೀಕರಿಸಿದೆ. ಮೊದಲನೆಯನ್ನು ಸೆರಿಯಸೋ, ಎರಡನೆಯದು ಸೆರಿಫೋಸ್. ಸೆರಿಯಸೋ, ಇದರಲ್ಲಿ ಅಸೆಟೋಬ್ಯಾಕ್ಟರ್ ಬ್ಯಾಕ್ಟೀರಿಯಾಗಳಿರುತ್ತವೆ. ಇವು ಗಾಳಿಯ ನೈಟ್ರೋಜನನ್ನು ಮಣ್ಣಿನಲ್ಲಿ ಫಿಕ್ಸ್ ಮಾಡುವುದಲ್ಲದೆ ಬೇರುಗಳು ಚೆನ್ನಾಗಿ ಬೆಳೆಯದು ಬೇಕಾದ ಇಂಡೋಲ್ ಅಸೆಟಿಕ್ ಆಸಿಡ್ ಅನ್ನು ನೈಸರ್ಗಿಕ ಹಾರ್ಮೋನ್ ಉತ್ಪತ್ತಿ ಮಾಡುತ್ತವೆ. ಇವದನ್ನು ವರ್ಷಕ್ಕೆ ಏಕರ್ಗೆ 8 KG ಅಂದರೆ 5 ಹಂತಗಳಲ್ಲಿ ಹಂಚಿ ಹಾಕಬೇಕು. ಸೆರಿಫೋಸ್, ಇದರಲ್ಲಿ ರಂಜಕ ಕರಗಿಸುವ ಸೂಕ್ಷ್ಮಜೀವಿಗಳಾದ ಬಾಸಿಲ್ಲಸ್ ಮತ್ತು ಸ್ಯೂಡೋಮೋನಾಸ್ ಇರುತ್ತವೆ. ಇವು ಕೆಲವು ನೈಸರ್ಗಿಕ ಆಮ್ಲಗಳನ್ನು ಸ್ರವಿಸುವ ಮೂಲಕ ಮಣ್ಣಿನಲ್ಲಿ ಕರಗದೇ ಇರುವಂತಹ ರಜಕವನ್ನು ಗಿಡದ ಬೇರುಗಳು ಹೀರಿಕೊಳ್ಳುವ ಸರಳ ರೂಪಕ್ಕೆ ಬದಲಾಯಿಸುತ್ತವೆ. ಇದನ್ನು ವರ್ಷಕ್ಕೆ ಏಕರ್ಗೆ 2 KG ಅಂದ 5 ಕಂದಗಳಲ್ಲಿ ಕೊಡಬೇಕು. ಈ 2 ಜೈವಿಕ ಗೊಬ್ಬರಗಳನ್ನು ಬೆಳೆಸುವುದರಿಂದ ನಿಮ್ಮ ರಾಸಾಯನಿಕ NPK ಗೊಬ್ಬರದ ಖರ್ಚಿನಲ್ಲಿ ಶೇಕಡ 25 ಅಂದರೆ 1/4 ಹಣ ಉಳಿತಾಯವಾಗುತ್ತದೆ. ನೀವು ಒಂದು ಬಾರಿ ಯೋಚನೆ ಮಾಡಿ, ಬರೀ ಈ ಜೀವಂತ ಕಣಗಳನ್ನು ಮಣ್ಣಿಗೆ ಸೇರಿಸಂದರೆ ಎಷ್ಟೊಂದು ಉಳಿತಾಯ ಆಗುತ್ತೆ ಅಲ್ವಾ? ರಾಸಾಯನಿಕ ಗೊಬ್ಬರಗಳು ದಿನ ಕಳೆದೆ ಕಮ್ಮಿ ಆಗುತ್ತವೆ, ಆದರೆ ಈ ಜೈವಿಕ ಗೊಬ್ಬರಗಳು ಮಣ್ಣಿನಲ್ಲಿ ವೃದ್ಧಿಯಾಗಿ ಕಾಯಂ ಸಂಸಾರ ನೀಡುತ್ತವೆ. ವರ್ಷದಿಂದ ವರ್ಷಕ್ಕೆ ಮಣ್ಣಿನ ಶಕ್ತಿ ಹೆಚ್ಚಿಸುತ್ತವೆ.
0: ರೈತರು ಇಲ್ಲೊಂದು ಮುಖ್ಯವಾದ ವಿಷಯ ಗಮನಿಸಬೇಕು, ಜೈವಿಕ ಗೊಬ್ಬರಗಳನ್ನು ಹೇಗೆ ಬಳಸಬೇಕು ಅನ್ನೋದು ತುಂಬ ಮುಖ್ಯ. ಇದನ್ನು ಸರಿಯಾಗಿ ಬಳಸದಿದ್ದರೆ ಸರಿಯಾದ ಲಾಭ ಸಿಗುವುದಿಲ್ಲ. ಇವುಗಳನ್ನು ಗಿಡ ಸವರಿದ 6ರಿಂದ 7ನೇ ದಿನದಂದು ಹಾಕಬೇಕು. ಆವಾಗಲೇ ಹೊಸ ಬೀರುಗಳು ಬರ್ತಿರ್ತವೆ ಮತ್ತು ಬ್ಯಾಕ್ಟೀರಿಯಾಗಳು ಬೇಗ ಹೊಂದಿಕೊಂಡು ಮಣ್ಣಿನಲ್ಲಿ ಹೆಚ್ಚುತ್ತವೆ. ಹಾಕುವಾಗ ಸೆರಿಯಜೋ ಮತ್ತು ಸೆರಿಪಾಸ್ 2 ಕೊಟ್ಟಿಗೆ ಗೊಬ್ಬರದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇರುಗಳು ಹತ್ತಿರ ಮಣ್ಣಿನಲ್ಲಿ ಹಾಕಿ ತಕ್ಷಣ ಮಣ್ಣು ಮುಚ್ಚಿ ನೀರು ಹಾಕ್ಕೊಡಬೇಕು. ಮೇಲ್ಗಡೆ ಹಾಕಿ ಚೆಲ್ಲಬಾರ್ದು, ಯಾಕೆ ಅಂದರೆ ಇವು ಜೀವ ಇರೋ ಕಣಗಳು, ಡೈರೆಕ್ಟಾಗಿ ಬಿಸಿಲು ಬಿದ್ದರೆ ಸತ್ತು ಹೋಗ್ತವೆ, ಒಣ ಹವೆ ಮತ್ತು ರಾಸಾಯನಿಕ ಗೊಬ್ಬರದ ಪರಿಣಾಮದಿಂದಲೂ ಸಾಯ್ತವೆ. ಮಣ್ಣು ಮತ್ತು ತೇವಾಂಶ ಸಿಕ್ಕರೆ ಮಾತ್ರ ಇವು ಬದುಕಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತವೆ. ಇನ್ನೊಂದು ಅತಿ ಮುಖ್ಯ ಅಂಶ ಅಂದರೆ ಜೈವಿಕ ಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರಗಳ ಜೊತೆ ನೇರವಾಗಿ ಮಿಕ್ಸ್ ಮಾಡಲೇಬೇಡಿ. ಕೆಮಿಕಲ್ ಗೊಬ್ಬರ ಹಾಕುವುದರಿಂದ ಮತ್ತು ಜೈವಿಕ ಗೊಬ್ಬರ ಹಾಕುವುದಕ್ಕೂ ನಡುವೆ 15 ದಿನಗಳ ಅಂತರ ಇರಲೇಬೇಕು. ರೈತರು ಸಮಯ ಉಳಿಸೋಕೆ 2 ಒಟ್ಟಿಗೆ ಕಲಸಿ ಹಾಕಿಬಿಡ್ತಾರೆ, ಆಮೇಲೆ ಜೈವಿಕ ಗೊಬ್ಬರ ಕೆಲಸ ಮಾಡಲಿಲ್ಲ ಅಂತಾರೆ. ನೀವು ಕೆಮಿಕಲ್ ಜೊತೆ ಮಿಕ್ಸ್ ಮಾಡಿದಾಗ ಆ ಬ್ಯಾಕ್ಟೀರಿಯಾಗಳು ಮಣ್ಣು ಸೇರುವ ಮೊದಲೇ ಸತ್ತು ಹೋಗ್ತವೆ. ಹಾಗೆ ಇನ್ನೊಂದು ವಿಷಯ ಗಮನಿಸಬೇಕು, ಪ್ಯಾಕೆಟ್ ಮೇಲಿರೋ ಎಕ್ಸ್ಪೈರಿ ಡೇಟ್ ಯಾವಾಗಲೂ ನೋಡಿ ತೆಗೆದುಕೊಳ್ಬೇಕು. ಸಾಮಾನ್ಯವಾಗಿ 6 ಇರುತ್ತೆ, ಡೇಟ್ ಮುಗಿದಿದ್ದರೆ ಅದರಲ್ಲಿ ಬ್ಯಾಕ್ಟೀರಿಯಾ ಇರಲ್ಲ. ಈ ಪ್ಯಾಕೆಟ್ಗಳನ್ನು ಬಿಸಿಲು ಇಲ್ಲದ ತಂಪಾದ ಜಾಗದಲ್ಲಿ ಇಡಬೇಕು. ಇನ್ನು ನಾನು ಬೇವಿನ ಹಿಂಡಿ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಬೇವಿನ ಹಿಂಡಿ ಅನ್ನೋದು ಕಡಿಮೆ ಖರ್ಚಿನ ಸೂಪರ್ ತಂತ್ರಜ್ಞಾನ. ಇದರಲ್ಲಿ ಶೇಕಡ 5-6 ಸಾರಜನಕ ಇರುತ್ತೆ, ಅಂದರೆ ಕೊಟ್ಟಿಗೆ ಗೊಬ್ಬರಕ್ಕಿಂತ ತುಂಬ ಜಾಸ್ತಿ. ಆದರೆ ಬೇವಿನ ಹಿಂಡಿಯ ಅಸಲಿ ಸ್ಪೆಷಾಲಿಟಿ ಇರೋದು ಅದರಲ್ಲಿರೋ ನಿಂಬಿನ್ ಮತ್ತು ನಿಂಬಿಸಿಡಿನ್ ಅನ್ನೋ ಜೈವಿಕ ಅಂಶಗಳಲ್ಲಿ. ಇವು ಮಣ್ಣಿನಲ್ಲಿರೋ ಹಾನಿಕಾರಕ ಕೀಟ, ನೆಮೆಟೋಡ್ಸ್ ಮತ್ತು ರೋಗ ತರೋ ಶಿಲೀಂಧ್ರಗಳನ್ನು ನಾಶ ಮಾಡುತ್ತವೆ. ಇನ್ನೊಂದು ಮುಖ್ಯ ಉಪಯೋಗ ಅಂದರೆ ಇದು ಮಣ್ಣಿನಲ್ಲಿ ಸಾರಜನಕದ ನಷ್ಟವನ್ನು ನಿಧಾನಗೊಳಿಸುತ್ತೆ, ಅಂದರೆ ಸಾರಜನಕವು ಗಿಡಕ್ಕೆ ಒಂದೇ ಸಾರಿ ಸಿಗದೆ ನಿಧಾನವಾಗಿ ದೀರ್ಘಕಾಲಿಕವಾಗಿ ಸಿಗುತ್ತೆ. ನೀವು ಕೆಮಿಕಲ್ ನೈಟ್ರೋಜನ್ ಗೊಬ್ಬರಗಳ ಜೊತೆ ಬೇವಿನ ಹಿಂಡಿ ಹಾಕಿದರೆ ಆ ಕೆಮಿಕಲ್ ಗೊಬ್ಬರ ಕೂಡ ನಷ್ಟವಾಗದೆ ಮಣ್ಣಿನಲ್ಲಿ ಕರಗಿ ಕೊಚ್ಚಿ ಹೋಗದೆ ಗಿಡಕ್ಕೆ ಪೂರ್ತಿಯಾಗಿ ಸಿಗುವಂತೆ ಮಾಡುತ್ತೆ. ವರ್ಷಕ್ಕೆ ಎಕರೆಗೆ 200 ಕೆಜಿ ಬೇವಿನ ಹಿಂಡಿಯನ್ನು ಮುಂಗಾರು ಟೈಮ್ನಲ್ಲಿ ಒಂದೇ ಬಾರಿ ಅಥವಾ 5 ಕಂತುಗಳಲ್ಲೂ ಕೊಡಬಹುದು. ನಮ್ಮ ರೈತರಿಗೆ ಒಂದು ಗ್ಯಾರಂಟಿ ಏನೆಂದರೆ, ಇದು ಮಣ್ಣಿಗೆ ಹಾಕೋದ್ರಿಂದ ಎಲೆಗಳ ಮೇಲೆ ಯಾವುದೇ ರಾಸಾಯನಿಕದ ಪರಿಣಾಮ ಇರಲ್ಲ. ಹುಳುಗಳಿಗೆ ಎಲೆ ಕೊಡಲು ಇದು 100% ಸೇಫ್.
1: CSRTI ಸಂಸ್ಥೆ ಡಾಕ್ಟರ್ ಸಾಯಿಲ್ ಅನ್ನುವಂತಹ ಒಂದು ಪೋಷಕಾಂಶಯುಕ್ತ ದ್ರವವನ್ನು ಅಭಿವೃದ್ಧಿಪಡಿಸಿದೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ?
2: ಈಗ ನಾವು ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಮಾತಾಡಿ ಮುಂಚೆ ಇತ್ತೀಚೆಗೆ ಹಿಪ್ಪುನೇರಳೆ ರೈತರಲ್ಲಿ ತುಂಬ ಪಾಪ್ಯುಲರ್ ಆಗಿರೋದು ಮತ್ತೊಂದು ಉಪಯುಕ್ತ ತಂತ್ರಜ್ಞಾನ ಬಗ್ಗೆ ತಿಳಿಸಿಕೊಳ್ಳೋಣ. ಅಂದರೆ ಡಾಕ್ಟರ್ ಸಾಯಿಲ್ ಆರ್ಗ್ಯಾನಿಕ್ ಪ್ಲಾಂಟ್ ಫುಡ್. ಇದೊಂದು ಸಾವಯವ ದ್ರವ ಬಯೋಸ್ಟಿಮ್ಯುಲೆಂಟ್. ಇದರಲ್ಲಿ ಮಣ್ಣಿಗೆ ಬೇಕಾದ ಮುಖ್ಯ ಮತ್ತು ಲಘು ಪೋಷಕಾಂಶಗಳ ಜೊತೆಗೆ ಉಪಕಾರಿ ಸೂಕ್ಷ್ಮಜೀವಿಗಳ ಸಂಯೋಜನೆ ಇರುತ್ತೆ. ಇದು ನಾರ್ಮಲ್ ಗೊಬ್ಬರದ ತರ ಕೆಲಸ ಮಾಡಲ್ಲ, ಬದಲಾಗಿ ಮಣ್ಣಿನ ಜೈವಿಕ ಚಡುವಡಿಯನ್ನು ಚುರುಳುಕೊಳಿಸಿ ಪೋಷಕಾಂಶಗಳು ಗಿಡಕ್ಕೆ ಬೇಗ ಸಿಗೋ ತರಹ ಮಾಡಿ ಒಟ್ಟಾರೆ ಮಣ್ಣಿನ ಆರೋಗ್ಯ ಉತ್ತಮಗೊಳಿಸುತ್ತದೆ. ಈಗಾಗಲೇ ಸಮಗ್ರ ಪೋಷಕಾಂಶದ ನಿರ್ವಹಣಾ ಅಳವಡಿಸಿಕೊಂಡಿರುವ ರೈತರು ಮಣ್ಣಿನ ಫಲವತ್ತತೆ ಮತ್ತು ಎಲೆಯ ನಿರಂತರ ಇಳುವರಿಯಾಗಿ ಇದನ್ನು ಒಂದು ಸಪೋರ್ಟಿವ್ ತಂತ್ರಜ್ಞಾನವಾಗಿ ಬೆಳೆಸಬಹುದು. ಇದು ಕೂಡ ಮಣ್ಣಿನ ಪರಿಸರ ವ್ಯವಸ್ಥೆಯನ್ನು ಜೀವಂತವಾಡಿದೋ ತತ್ವದ ಮೇಖಲೆಯ ಕೆಲಸ ಮಾಡುತ್ತೆ. ಇದು ಮಣ್ಣಿನ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚು ಮಾಡುತ್ತೆ. ಮಣ್ಣಿನಲ್ಲಿ ಫಿಕ್ಸ್ ಆಗಿರೋ ಸತ್ತುಗಳನ್ನು ಬಿಡುಗಡೆ ಮಾಡಿಸಿ ಕಬ್ಬಿಣ, ಸತ್ತು, ತಾಮ್ರ ಮತ್ತು ಮ್ಯಾಂಗನೀಸ್ ನಂತಹ ಲಘು ಪೋಷಕಾಂಶಗಳು ಗಿಡಕ್ಕೆ ಸಿಕ್ಕಂತುಗ ಮಾಡುತ್ತೆ. ಇದನ್ನು ಹೇಗೆ ಬೆಳೆಸಬೇಕು ಅಂತ ರೈತರು ಕೇಳ್ತಿದ್ದಾರೆ. ಇದನ್ನು ಒಂದು ಏಕರ್ಗೆ ಹಿಪ್ಪುನರಗೆ ಶಿಫಾರಸು ಮಾಡಿರುವ 10-12 ಟನ್ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಈ ಡಾಕ್ಟರ್ ಸಾಯಿಲ್ ಆರ್ಗ್ಯಾನಿಕ್ ಅನ್ನು ಡ್ರಿಪ್ ಮೂಲಕ ಅಥವಾ ನೀರಾವರಿ ನೀರಿನ ಜೊತೆ ಬಿಡಬಹುದು. ಮೊದಲನೇ ಬೆಳಕಿಗೆ ಏಕರ್ಗೆ 25 ಲೀಟರು ಬಿಡಬೇಕು. 2 ಮತ್ತು 3ನೇ ಬೆಳೆಗಳಿಗೆ ಪ್ರತಿ ಬೆಳಗ್ಗೆ 10 ಲೀಟರ್, ಆಮೇಲೆ 4ನೇ ಬೆಳೆಯಿಂದ ಪ್ರತಿ ಬೆಳಗ್ಗೆ 5 ಲೀಟರ್ ಕೊಟ್ಟರೆ ಸಾಕು. ಈ ರೀತಿ ಮಾಡೋದರಿಂದ ವರ್ಷವಿಡೀ ಮಣ್ಣಿನಲ್ಲಿ ಜೈವಿಕ ಶಕ್ತಿ ಉತ್ಪತ್ತಿ ಆಗಿರುತ್ತದೆ.
1: ತೋಟದ ವಿಧಗಳಿಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಗೊಬ್ಬರದ ಒಂದು ವೇಳಾಪಟ್ಟಿ ಯಾವ ರೀತಿ ಇರುತ್ತೆ ಮಂಜುಗೌಡ್ರೆ?
0: ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂದ ತಕ್ಷಣ ನಾವು ರಾಸಾಯನಿಕ ಗೊಬ್ಬರವನ್ನು ಸಂಪೂರ್ಣವಾಗಿ ಬಿಟ್ಬಿಡ್ತೀವಿ ಅಂತ ಯಾರಿಗೂ. ರಾಸಾಯನಿಕವನ್ನು ಬುದ್ಧಿವಂತಿಕೆಯಿಂದ ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಿ ಬಳಸಿ ಅಂತೀವಿ. ಆವಾಗ ಕೆಮಿಕಲ್ಸ್ ಬಳಕೆ ಕಮ್ಮಿಯಾಗಿ ಇಳುವರಿ ಇನ್ನೂ ಜಾಸ್ತಿ ಆಗುತ್ತೆ. ಲೇಟೇಜ್ ತೋಟಕ್ಕೆ ಪ್ರತಿ ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ 350, 140, 140, 140 kg ಅನುಪಾತದಲ್ಲಿ NPK ಗೊಬ್ಬರ, ಅಂದರೆ 350 kg ಸಾರಜನಕ, 140 kg ರಂಜಕ ಮತ್ತು 140 kg ಪೊಟ್ಯಾಸಿಯಂ ಅನ್ನು 5 ಸಮಾನ ಕಂತುಗಳಲ್ಲಿ ಕೊಡಬೇಕು. ಇನ್ನು ಚಾಕಿ ತೋಟಕ್ಕೆ ಹೇಳೋದಾದರೆ ವರ್ಷಕ್ಕೆ ಪ್ರತಿ ಹೆಕ್ಟರ್ಗೆ 260, 140, 140 kg ಗೊಬ್ಬರವನ್ನು 8 ಕಂತುಗಳಲ್ಲಿ ಕೊಡಬೇಕು. ಯಾಕಂದರೆ ಚಾಕಿ ತೋಟದಲ್ಲಿ ಪ್ರತಿ ಕ್ರಾಪ್ ಸೈಕಲ್ನಲ್ಲಿ 2 ಬಾರಿ ಎಲೆ ಕೊಯ್ಲು ಮಾಡ್ತೀವಿ. ಇನ್ನು ಯಾವ ಕೆಮಿಕಲ್ ಬಳಸಬೇಕು ಅನ್ನೋದು ನಿಮ್ಮ ಮಣ್ಣಿನ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ. ಸ್ವಲ್ಪ ಚೌಳು ಅಥವಾ ಕ್ಷಾರೀಯ ಅಂದರೆ ಅಲ್ಕಲೈನ್ ಮಣ್ಣಾಗಿದ್ದರೆ ಸಾರಜನಕಕ್ಕಾಗಿ ಅಮೋನಿಯಂ ಸಲ್ಫೇಟ್ ಬಳಸಬೇಕು. ಇನ್ನು ಮಣ್ಣಿನ ಆಮ್ಲೀಯತೆ ಸಮತೋಲನ ಮಾಡಲು ಸಹಾಯ ಮಾಡುತ್ತೆ. ಆಮ್ಲೀಯ ಮಣ್ಣಾಗಿದ್ದರೆ ಯೂರಿಯಾ ಬಳಸುವುದು ಉತ್ತಮ. ಲೇಟೇಜ್ ತೋಟದಲ್ಲಿ ಗಿಡ ಸವರಿದ 22ನೇ ದಿನಕ್ಕೆ ಕೆಮಿಕಲ್ ಗೊಬ್ಬರ ಹಾಕಬೇಕು. ಆವಾಗ ಚಿಗುರು ಮತ್ತು ಬೇರಿನ ಬೆಳವಣಿಗೆ ಚೆನ್ನಾಗಿ ಆಗುತ್ತವೆ. ಗೊಬ್ಬರವನ್ನು ಯಾವಾಗಲೂ ಮಣ್ಣಿನಲ್ಲಿ ತೇವಾಂಶ ಇದ್ದಾಗ ಹಾಕಿ ತಕ್ಷಣ ನೀರು ಕೊಡಬೇಕು. ಒಣ ಮಣ್ಣಿನಲ್ಲಿ ಬಿಸಿಲಿರುವಾಗ ಕೆಮಿಕಲ್ ಗೊಬ್ಬರ ಹಾಕಿದರೆ ನೈಟ್ರೋಜನ್ ಗ್ಯಾಸ್ ಆಗಿ ಗಾಳಿಯಲ್ಲಿ ಹಾರಿ ಹೋಗುತ್ತೆ ಮತ್ತು ಗಿಡಕ್ಕೂ ಪೋಷಕಾಂಶಗಳು ಸಿಗಲ್ಲ.
1: ಮಣ್ಣಿಗೆ ನಾವು ಸಾಕಷ್ಟು ಗೊಬ್ಬರಗಳನ್ನು ಕೊಟ್ಟ ಮೇಲೂ ಹಿಪ್ಪನೇರಳೆಗೆ ಪೋಷಣನ್ನು ಯಾತಕ್ಕೆ ಸಿಂಪರಣೆ ಮಾಡಬೇಕು ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ?
2: ನಾವು ಈಗ ನಮ್ಮ ಮೈಸೂರು CSRTI ಸಂಸ್ಥೆ ಸ್ಪೆಷಲ್ ಆಗಿ ಅಭಿವೃದ್ಧಿಪಡಿಸಿರುವ ಪೋಷಣ್ ಬಗ್ಗೆ ತಿಳಿಸಿಕೊಡ್ತೀವಿ. ಪೋಷಣ್ ಅನ್ನೋದು ಒಂದು ಮಲ್ಟಿ ನ್ಯೂಟ್ರಿಯನ್ ಸಿಂಬರಣ ದ್ರಾವಕ. ಇದರಲ್ಲಿ ಗಿಡಕ್ಕೆ ಬೇಕಾದ ಎಲ್ಲ ಪ್ರಮುಖ ಮತ್ತು ಲಘು ಪೋಷಕಾಂಶಗಳು ಗಿಡ ತಲ್ಷಣ ಹೀರಿಕೊಳ್ಳುವ ಹದದಲ್ಲಿ ಇರುತ್ತವೆ. ಇದನ್ನು ನೇರವಾಗಿ ಎಲೆಗಳ ಮೇಲೆ ಸಿಂಬರಣ ಮಾಡಬೇಕು. ಮಣ್ಣಿಗೆ ಗೊಬ್ಬರ ಹಾಕಿದ್ರೂ ಇದು ಯಾಕೆ ಬೇಕು ಅಂದರೆ, ಕೆಲವೊಮ್ಮೆ ಮಣ್ಣಿನಲ್ಲಿ ಜಾಸ್ತಿ pH ಅಥವಾ ನೀರು ನಿಲ್ಲುವ ಸಮಸ್ಯೆಯಿಂದಾಗಿ ಬೇರುಗಳು ಸತ್ತುಗಳನ್ನು ಹೀರಿಕೊಳ್ಳಲು ಆಗಲ್ಲ. ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆಯನ್ನು ಮಣ್ಣಿಗೆ ಗೊಬ್ಬರ ಹಾಕಿ ಬೇಗ ಸರಿಪಡಿಸಲು ಆಗಲ್ಲ. ಈ ಪೋಷಣ ಸಿಂಬರಣೆ ಮಾಡಿದರೆ ಎಲೆಗಳು ನೇರವಾಗಿ ಸತ್ತುಗಳನ್ನು ಹೀರಿಕೊಳ್ಳುತ್ತವೆ. ಮಣ್ಣಿನ ಯಾವುದೇ ಸಮಸ್ಯೆ ಗಿಡಕ್ಕೆ ಅಡ್ಡಿ ಬರಲ್ಲ. ಪೋಷಣ ಸಿಂಬರಣೆ ಮಾಡಿದು ಅಂದರೆ ಸಾಮಾನ್ಯ ತೋಟದಲ್ಲಿ ಎಲೆ ಇಳುವರಿ ಶೇ 20% ಹೆಚ್ಚಾಗುತ್ತೆ. ಅದೇ ಪೋಷಕಾಂಶದ ಕೊರತೆ ಇರೋ ತೋಟಗಳ ಹತ್ರ ಶೇ 30%ವರೆಗಿನ ಇಳುವರಿ ನಷ್ಟವನ್ನು ಇದು ತಡೆಯುತ್ತೆ. ಇದರ ವೆಚ್ಚ ಪ್ರಯೋಜನದ ಅನುಪಾತ 1:7 ಅಂದರೆ, ನೀವು ಪೋಷಣ್ ಮೇಲೆ 1 ರೂಪಾಯಿ ಖರ್ಚು ಮಾಡಿದರೆ ಎಲೆ ಇಳುವರಿ ಮತ್ತು ಗುಣಮಟ್ಟದಲ್ಲಿ ನಿಮಗೆ 7 ರೂಪಾಯಿ ಲಾಭ ಸಿಗುತ್ತೆ. ಇದನ್ನು ಹೆಂಗೆ ಬಳಸಬೇಕು ಅಂದರೆ, 1 ಲೀಟರ್ ನೀರಿಗೆ 7 ಮಿಲಿಲೀಟರ್ ಪೋಷಣ್ ಮಿಕ್ಸ್ ಮಾಡಬೇಕು. 1 ಎಕರ್ಗೆ 140 ಲೀಟರ್ ನೀರಿನಲ್ಲಿ 1 ಲೀಟರ್ ಪೋಷಣ್ ಹಾಕಿ ಸಿಂಬರಣೆ ಮಾಡಬೇಕು. ಗಿಡ ಸವರಿದ 25-30ನೇ ದಿನದಂದು ಬೆಳಗ್ಗೆ 8-11 ಕಂಡೆಯ ಒಳಗಡ ಸಿಂಬರಣೆ ಮಾಡಬೇಕು. ಮಧ್ಯಾಹ್ನ ಬಿಸಿನಲ್ಲಿ ಮಾಡಬಾರದು. ಸಿಂಬರಣೆ ಮಾಡಿದ 6 ಕಂಡೆಯೊಳಗಡೆ ಮಳೆ ಬಂದರೆ ಇನ್ನೊಂದು ಸರಿ ಸಿಂಬರಣೆ ಮಾಡಿ. ಸಿಂಬರಣೆ ಮಾಡಿದ 48 ಕಂಡೆಯಿಂದ ನಂತರ ಎಲೆ ಕೊಯ್ಲು ಮಾಡಿ ಹುಳುಗಳಿಗೆ ಕೊಡಬಹುದು. 1 ಲೀಟರ್ ಪೋಷಣ ಬಾಟಲಿ ಬೆಲೆ ಬರೀ 150 ರೂಪಾಯಿ ಅಷ್ಟೇ. ರೈತರು ನೆನಪಿಡಬೇಕಾದ್ದು, ಪೋಷಣ್ನಂತಹ ಎಲೆಗಳ ಮೇಲೆ ಸಿಂಪಡಿವ ದ್ರಾವಗಳನ್ನು ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯಕ್ಕೆ ಸಿಂಬರಣೆ ಮಾಡಬೇಕು.
1: ನೀರಿನ ಮೂಲಕ ಗೊಬ್ಬರ ಕೊಡುವಂತಹ ಫರ್ಟಿಗೇಷನ್ ಪದ್ಧತಿ ಏನಿದೆಯಲ್ಲ ಡಾಕ್ಟರ್ ಮಂಜುಗೌಡ್ರೆ, ಇದರಿಂದ ರೈತರಿಗೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ಹೇಳ್ತೀರಿ?
0: ಇತ್ತೀಚೆಗೆ ನಮ್ಮ ಪ್ರಗತಿಪರ ರೈತರು ಅಳವಡಿಸಿಕೊಂಡಿರುವ ಫರ್ಟಿಗೇಷನ್ ಅಂದರೆ ನೀರಾವರಿ ಮೂಲಕ ರಸಗೊಬ್ಬರ ಕೊಡುವ ತಂತ್ರಜ್ಞಾನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ನೀರಿನಲ್ಲಿ ಕರಗುವ ಕೆಮಿಕಲ್ ಗೊಬ್ಬರಗಳಾದ ಅಮೋನಿಯಂ ಸಲ್ಫೇಟ್, DAP ಮತ್ತು MOP ಇವುಗಳನ್ನು ನೀರಿನಲ್ಲಿ ಕರಗಿಸಿ ಡ್ರಿಪ್ ಸಿಸ್ಟಮ್ ಮೂಲಕ ನೇರವಾಗಿ ಬೇರಿನ ಜಾಗಕ್ಕೆ ತಲುಪಿಸುವುದೇ ಈ ಫರ್ಟಿಗೇಷನ್. ಗೊಬ್ಬರ ಎಲ್ಲೂ ನಷ್ಟ ಆಗದೆ ಗಾಳಿಯಲ್ಲಿ ಹಾರಿ ಹೋಗದೆ ನೇರವಾಗಿ ಬೇರಿಗೆ ಸಿಗುತ್ತೆ. ಈ ಪದ್ಧತಿಯಿಂದ ಸಾಂಪ್ರದಾಯಿಕ ವಿಧಾನಕ್ಕೆ ಹೋಲಿಸಿದರೆ ಗೊಬ್ಬರದ ದಕ್ಷತೆ ಶೇ 25-30% ಜಾಸ್ತಿ ಇರುತ್ತೆ. ಎಲೆ ಇಳುವರಿ ಶೇ 21% ಹೆಚ್ಚಾಗುತ್ತೆ ಮತ್ತು ಶೇ 24% ನೀರು ಉಳಿತಾಯವಾಗುತ್ತೆ. ಅಂದರೆ ಕಡಿಮೆ ಗೊಬ್ಬರ, ಕಡಿಮೆ ನೀರಿನಲ್ಲಿ ಬಂಪರ್ ರಿಸಲ್ಟ್. ಇದರಲ್ಲಿ ಸಾಮಾನ್ಯವಾಗಿ ಗೊಬ್ಬರದ ಪ್ರಮಾಣ ಬರೀ ಶೇ 75% ಕೊಟ್ಟರೆ ಸಾಕು ಮತ್ತು ಅದನ್ನು ಪ್ರತಿ ಬೆಳೆಗೆ 6 ವಿಭಿನ್ನ ವೇಳಾಪಟ್ಟಿಗಳಲ್ಲಿ ಹಂಚಿ ಕೊಡಲಾಗುತ್ತೆ. ನೀರು ಮತ್ತು ಗೊಬ್ಬರ ಎರಡೂ ದುಬಾರಿಯಾಗಿರೋ ನಮ್ಮ ಕರ್ನಾಟಕದ ಒಣ ಪ್ರದೇಶದ ರೈತರಿಗೆ ಇದು ವರದಾನ ಇದ್ದ ಹಾಗೆ. ತೋಟದಲ್ಲಿ ಡ್ರಿಪ್ ಇರೋ ರೈತರು ನಿಮ್ಮ ಹತ್ತಿರದ ರೇಷ್ಮೆ ವಿಸ್ತರಣಾಧಿಕಾರಿ ಅಥವಾ CSRTIಗೆ ಸಂಪರ್ಕಿಸಿ ಹಿಪ್ಪು ನೀರಳೆಗಾಗಿರೋ ಸ್ಪೆಷಲ್ ಫರ್ಟಿಗೇಷನ್ ಚಾರ್ಟ್ ಪಡೆದುಕೊಳ್ಬೇಕು.
1: ಇನ್ನು ಮರಗಡ್ಡಿ ವಿಧಾನದಲ್ಲಿ ಹಿಪ್ಪು ನೇರಳೆ ಬೇಸಾಯ ಮಾಡುವಂಥವ್ರಿಗೆ ಗೊಬ್ಬರದ ಪ್ರಮಾಣ ಹೇಗಿರುತ್ತೆ ಅಂತೀರಿ ಡಾಕ್ಟರ್ ಗಾಯತ್ರಿ ಅವರೇ?
2: ಹಿಪ್ಪು ನೇರಳೆಯನ್ನು ಮರ ರೂಪದಲ್ಲಿ ಬೆಳೆಸುವ ರೈತರಿಗೆ ಗೊಬ್ಬರ ಬೆಳೆಸುವ ವಿಧಾನ ಸ್ವಲ್ಪ ಬೇರೆ ಇರುತ್ತೆ. ಮರ ಹಿಪ್ಪು ನೇರಳೆಯನ್ನು ದೂರ ದೂರ ನೆಡಲಾಗುತ್ತದೆ. ಅಂದರೆ 8-8 ಅದರಲ್ಲಿ ನೆಟ್ಟರೆ ಏಕರ್ಗೆ ಸುಮಾರು 680 ಗಿಡಗಳು ಬರುತ್ತವೆ. ಅದೇ 10-10 ಅಂದರಲ್ಲಾದರೆ ಏಕರ್ಗೆ 436 ಗಿಡಗಳು ಬರುತ್ತದೆ. ಮೊದಲನೇ ವರ್ಷದಲ್ಲಿ ಪ್ರತಿ ಗಿಡಕ್ಕೆ ವರ್ಷಕ್ಕೆ 8 kg ಕೊಟ್ಟಿಗೆ ಗೊಬ್ಬರವನ್ನು 2 ಹಂತಗಳಲ್ಲಿ ಕೊಡಬೇಕು. ಇದರ ಜೊತೆಗೆ NPK ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 86-35-35 ಗ್ರಾಂ ನಂದೆ 2 ಹಂತಗಳಲ್ಲಿ ಹಾಕಬೇಕು. 2ನೇ ವರ್ಷದಿಂದ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ವರ್ಷಕ್ಕೆ 15 kg ಅಂದೆ 2 ಹಂತಗಳಲ್ಲಿ ಹೆಚ್ಚಿಸಬೇಕು ಮತ್ತು NPK ಪ್ರಮಾಣವನ್ನು ಪ್ರತಿ ಗಿಡಕ್ಕೆ ವರ್ಷಕ್ಕೆ 200, 100, 103 ಗ್ರಾಂ ನಂದೆ 5 ಹಂತಗಳಲ್ಲಿ ಕೊಡಬೇಕು. ಇದನ್ನು ಸರಿಯಾಗಿ ಮಾಡಿದರೆ ಪ್ರತಿ ಬೆಳಗ್ಗೆ 1 ಗಿಡದಿಂದ ಸರಾಸರಿ 4-6 kg ಎಲೆ ಸಿಗುತ್ತೆ. ನೀರು ಚೆನ್ನಾಗಿದ್ದರೆ ವರ್ಷಕ್ಕೆ 4-5 ಇಳುವರಿ ಆರಾಮಾಗಿ ತಗೋಬಹುದು. ಮರ ಹಿಪ್ಪು ನೇರಳೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಗಿಡಗಳ ಮತ್ತೆ ಅಂದರೆ ಜಾಸ್ತಿ ಇರೋದ್ರಿಂದ ಅದರ ನಡುವೆ ಹಸಿರು ಗೊಬ್ಬರ ಅಥವಾ ಬೇರೆ ಅಲ್ಪಾವಧಿ ಅಂದರ ಬೆಳೆಗಳನ್ನು ಬಹುದು ಎಕ್ಸ್ಟ್ರಾ ಇನ್ಕಮ್ ತಗೋಬೋದು. ಜೊತೆಗೆ ಮಣ್ಣಿನ ಫಲವತ್ತತೆಯು ಹೆಚ್ಚಾಗುತ್ತೆ, ಕಳೆ ಕೂಡ ನಿಯಂತ್ರಣ ಆಗುತ್ತೆ.
1: ನಿಮ್ಮ ಸಂಸ್ಥೆನಲ್ಲಿ ಎಲೆ ಪರೀಕ್ಷೆಯನ್ನು ತಗೊಂಡು

0: ಮಾಡ್ತೀರಿ, ಇದರ ಮಹತ್ವ ಏನು ಅಂತೀರಿ ಡಾಕ್ಟರ್ ಮಂಜುಗೌಡ್ರೆ?
1: ರೈತ ಬಾಂಧವರೇ, ನಾವಿಲ್ಲಿಯವರೆಗೂ ಮಣ್ಣಿಗೆ ಯಾವ ಗೊಬ್ಬರ ಹಾಕಬೇಕು, ಗಿಡಕ್ಕೆ ಹೇಗೆ ಪೋಷಣೆ ನೀಡಬೇಕು ಅನ್ನೋದ್ರ ಬಗ್ಗೆ ಅಂತೂ ಸಾಕಷ್ಟು ಮಾತನಾಡಿದವು. ಆದರೆ ಇಲ್ಲೊಂದು ಮುಖ್ಯವಾದ ಅಂಶ ಅಡಗಿದೆ. ನಿಮ್ಮ ತೋಟದ ಹಿಪ್ಪು ನೇರಳೆ ಎಲೆಗಳಲ್ಲಿ ರೇಷ್ಮೆ ಹುಳುಗಳ ಬೆಳವಣಿಗೆಗೆ ಬೇಕಾದ ಎಲ್ಲ ಪೋಷಕಾಂಶಗಳು ನಿಜವಾಗಿಯೂ ಸರಿಯಾದ ಪ್ರಮಾಣದಲ್ಲಿ ಇವೆಯೇ ಅಂತ ನಿಖರವಾಗಿ ತಿಳಿಯೋದು ಹೇಗೆ? ಒಮ್ಮೆ ಯೋಚಿಸಿ ನೋಡಿ, ಈ ಸಮಸ್ಯೆಗೆ ಸರಿಯಾದ ಪರಿಹಾರವೇ ಎಲೆಯ ಪೋಷಕಾಂಶಗಳ ವಿಶ್ಲೇಷಣೆ, ಅಂದರೆ ಲೀಫ್ ನ್ಯೂಟ್ರಿಯಂಟ್ ಅನಾಲಿಸಿಸ್. ಅಂದರೆ ನಿಮ್ಮ ತೋಟದ ಎಲೆಗಳನ್ನು ಲ್ಯಾಬ್ನಲ್ಲಿ ಪರೀಕ್ಷಿಸೋದು, ಅವುಗಳಲ್ಲಿ ಯಾವೆಲ್ಲ ಪೋಷಕಾಂಶಗಳ ಕೊರತೆ ಇದೆ ಎಂದು ತಿಳಿದುಕೊಳ್ಳೋದು. ಅಂದರೆ ಈ ಪರೀಕ್ಷೆ ಏನು ಮಾಡುತ್ತೆ ಗೊತ್ತಾ? ಇದೊಂದು ಸಿಂಪಲ್ ಆದ ಲ್ಯಾಬ್ ಟೆಸ್ಟ್ ಅಷ್ಟೇ. ಇದು ನಾವು ಕೊಡುವ ಹಿಪ್ಪು ನೇರಳೆ ಎಲೆಯೊಳಗೆ ಎಷ್ಟರ ಮಟ್ಟಿಗೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ ಜೊತೆಗೆ ಲಘು ಪೋಷಕಾಂಶಗಳಾದ ಸತು, ಕಬ್ಬಿಣದ ಅಂಶಗಳೆಲ್ಲ ಇವೆ ಅಂತ ತಿಳಿಯಲು ಸಹಾಯ ಮಾಡುತ್ತೆ. ಇಲ್ಲೊಂದು ಸೂಕ್ಷ್ಮವಾದ ವಿಷಯ ನೆನ್ಬಿಟ್ಕೊಳ್ಳಿ, ಕೆಲವೊಮ್ಮೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿದಾಗ ಮಣ್ಣಿನಲ್ಲಿ ಎಲ್ಲ ಪೋಷಕಾಂಶಗಳು ಇವೆ ಅಂತ ರಿಪೋರ್ಟ್ ಬರಬಹುದು. ಆದರೆ ಮಣ್ಣಿನಲ್ಲಿದ್ದರೆ ಅಷ್ಟೇ ಸಾಕಾಗಲ್ಲ, ಆ ಗಿಡ ಆ ಪೋಷಕಾಂಶಗಳನ್ನು ಮಣ್ಣಿನಿಂದ ಸರಿಯಾಗಿ ಹೀರಿಕೊಂಡು ತನ್ನ ಎಲೆಗಳಲ್ಲಿ ಶೇಖರಿಸಿಟ್ಟುಕೊಂಡಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗಲ್ಲ. ಆ ಪೋಷಕಾಂಶಗಳೆಲ್ಲ ಹುಳುಗಳು ತಿನ್ನುವ ಎಲೆಯ ಸರಿಯಾಗಿ ತಲುಪಿದೆಯಾ ಇಲ್ವಾ ಅಂತ ಗ್ಯಾರಂಟಿ ಕೊಡೋದೇ ಈ ಎಲೆ ಪರೀಕ್ಷೆ. ಈ ಪರೀಕ್ಷೆಯು ನಮ್ಮ ಮೈಸೂರಿನ CSIRTIನಲ್ಲಿ ಮಾಡಲಾಗುತ್ತೆ. ಮೇಜರ್ ನ್ಯೂಟ್ರಿಯಂಟ್ಸ್ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ ಟೆಸ್ಟ್ಗೆ ಒಂದು ಸ್ಯಾಂಪಲ್ಗೆ 150 ರೂಪಾಯಿ, ಇನ್ನು ಲಘು ಪೋಷಕಾಂಶಗಳ ಟೆಸ್ಟ್ಗೆ 250 ರೂಪಾಯಿ ಆಗುತ್ತೆ. ಈ ಟೆಸ್ಟ್ ಕರೆಕ್ಟಾಗಿ ಬರಬೇಕಾದ್ರೆ ಎಲೆ ಸ್ಯಾಂಪಲ್ ತಗೊಳ್ಳೋ ವಿಧಾನ ಕರೆಕ್ಟಾಗಿರಬೇಕು. ಚಾಕಿ ತೋಟಗಳಾದರೆ ಚಿಗುರಿನಿಂದ ಕೆಳಗೆ 3-5 ಎಲೆಯನ್ನು ಕಿತ್ಕೊಳ್ಳಿ. ಲೇಟೇಜ್ ತೋಟಗಳಾದರೆ ಚಿಗುರಿನ ಕೆಳಗೆ 6-10 ಎಲೆಗಳನ್ನು ಆರಿಸಿಕೊಳ್ಬೇಕು. ಯಾವಾಗಲೂ ಯಾವುದೇ ರೋಗ ಅಥವಾ ಕೀಟಗಳ ಬಾಧೆ ಇಲ್ಲದ ಆರೋಗ್ಯವಾಗಿರೋ ಎಲೆಗಳನ್ನೇ ಆರಿಸಬೇಕು. ಹಾಳಾದ ಎಲೆ ಕೊಟ್ಟರೆ ರಿಪೋರ್ಟ್ ತಪ್ಪು ಬರುತ್ತೆ. ಎಲೆ ಕಿತ್ತ ಮೇಲೆ ಧೂಳು ಹೋಗಿಸಲು ಸ್ವಲ್ಪ ನೀರಿನಲ್ಲಿ ತೊಳೆದುಕೊಳ್ಬೇಕು ಅಥವಾ ಬ್ರಷ್ನಿಂದ ಕ್ಲೀನ್ ಮಾಡಿ ನೆರಳಿನಲ್ಲಿ ಚೆನ್ನಾಗಿ ಗಾಳಿಗೆ ಒಣಗಿಸಬೇಕು. ಇದು ಎಲೆಯಲ್ಲಿರೋ ಹಸಿ ತೇವಾಂಶ ತೆಗೆದು ಸ್ಯಾಂಪಲ್ ಕೆಡದಂತೆ ಕಾಪಾಡುತ್ತದೆ. ಆಮೇಲೆ ಒಣಗಿದ ಎಲೆಗಳನ್ನು ಒಂದು ಕವರ್ನಲ್ಲಿ ಪ್ಯಾಕ್ ಮಾಡಿ ಮೈಸೂರಿನ CSIRTI ಲ್ಯಾಬ್ಗೆ ಕಳಿಸಿಕೊಡಿ. ನಮ್ಮ ವಿಜ್ಞಾನಿಗಳು ಪರೀಕ್ಷೆ ಮಾಡಿ ನಿಖರ ರಿಪೋರ್ಟ್ ಜೊತೆಗೆ ನಿಮ್ಮ ತೋಟಕ್ಕೆ ಏನು ಬೇಕು ಅನ್ನೋ ಶಿಫಾರಸನ್ನು ಕೊಡ್ತಾರೆ. ಇದರ ಲಾಭ ತುಂಬ ದೊಡ್ಡದು. ಮಣ್ಣು ಟೆಸ್ಟ್ ಮಣ್ಣಿನಲ್ಲಿ ಏನಿದೆ ಅಂತ ಹೇಳಿದರೆ, ಎಲೆ ಟೆಸ್ಟ್ ಗಿಡಕ್ಕೆ ಏನು ಸಿಗುತ್ತೆ ಅಂತ ಹೇಳುತ್ತೆ. ಕೆಲವೊಮ್ಮೆ ಮಣ್ಣಿನಲ್ಲಿ ಪೋಷಕಾಂಶ ಇದ್ದರೂ ಮಣ್ಣಿನ ಹೈ PHನಿಂದಾಗಿ ಅದು ಗಿಡಕ್ಕೆ ಸಿಗುತ್ತಿಲ್ಲ. ಅಂತಹ ಕೊರತೆಗಳನ್ನು ಬರೀ ಈ ಎಲೆ ಪರೀಕ್ಷೆಯಿಂದ ಮಾತ್ರ ತಿಳಿಯಬಹುದು.
0: ಈ ಸಮಗ್ರ ಏನು ಪೋಷಕಾಂಶ ನಿರ್ವಹಣೆ ದಿನವಹಿ ಚಾರ್ಟ್ ಮಾಡೋದ್ರಿಂದ ಏನು ಆರ್ಥಿಕ ಲಾಭ ಆಗುತ್ತೆ ಡಾಕ್ಟರ್ ಗಾಯತ್ರಿ ಅವರೇ?
2: ಈಗ ಲೇತೇಜ್ ತೋಟಕ್ಕಾಗಿ ಸಂಪೂರ್ಣ ದಿನವಾರಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಚಾರ್ಟ್ ತಿಳಿದುಕೊಳ್ಳಾನ ದಯವಿಟ್ಟು ಬರೆದುಕೊಳ್ಳಿ. ಮೊದಲ ದಿನ ಹಿಪ್ಪು ನೆರಳೆ ಗಿಡಗಳನ್ನು ನೆಲದಿಂದ 20-25 cm ಎತ್ತರಕ್ಕೆ ಕಟ್ಟಿಂಗ್ ಮಾಡಬೇಕು. ದಿನ 3-5 ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರವನ್ನು ತೋಟಕ್ಕೆ ಹಾಕಿ ತಕ್ಷಣ ನೀರು ಹಾಯಿಸಿ. ದಿನ 6-7 ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿದ ಸೆರಿಯಸೋ ಮತ್ತು ಸೆರಿಫೋಸ್ ಜೈವಿಕ ಗೊಬ್ಬರಗಳನ್ನು ಬೇರಿನ ಹತ್ತಿರ ಮಣ್ಣಿನಲ್ಲಿ ಹಾಕಿ ಮುಚ್ಚಿ ನೀರು ಕೊಡಿ. ದಿನ 22 ಶಿಫಾರಸು ಮಾಡಿದ ಕೆಮಿಕಲ್ NPK ಗೊಬ್ಬರಗಳನ್ನು ಹಾಕಬೇಕು. ದಿನ 25-30 ಬೆಳಗ್ಗೆ 8-11 ಒಳಗಡೆ ಲೀಟರ್ಗೆ 7 ml ಪೋಷಣ್ ಮಿಕ್ಸ್ ಮಾಡಿ ಎಲೆಗಳ ಮೇಲೆ ಸಿಂಬರಣ ಮಾಡಿ. ದಿನ 45 ಎಲೆಗಳನ್ನು ಕೊಯ್ಲು ಮಾಡಿ ಹುಳುಗಳಿಗೆ ಕೊಡಲು ಶುರು ಮಾಡಿ.
1: ಇದೇ ವೇಳಾಪಟ್ಟಿ ಚಾಕಿ ತೋಟಗಳಿಗಾದರೆ ಸ್ವಲ್ಪ ಬದಲಾಗುತ್ತೆ. ಮೊದಲ ಕೊಯ್ಲು 35 ಮತ್ತು 2nd 70th ಇರುತ್ತೆ. ಇದರಲ್ಲಿ NPK ಗೊಬ್ಬರವನ್ನು 51 ಮತ್ತೊಮ್ಮೆ ಕೊಡಬೇಕು ಮತ್ತು 60 ಪೋಷಣ್ ಸಿಂಪರಣೆ ಮಾಡಬೇಕು. ರೈತರೇ ನೆನ್ಪಿಟ್ಕೊಳ್ಳಿ, ಚಾಕಿ ಎಲೆಗಳು 100-100 ಗರಿಷ್ಠ ಕ್ವಾಲಿಟಿಯಲ್ಲಿ ಇರಲೇಬೇಕು. ಯಾಕಂದರೆ ಮೊದಲ 3 ಎಳೆಯ ಚಾಕಿ ಹುಳುಗಳು ಜೀರ್ಣಕ್ರಿಯೆ ತುಂಬ ಸೂಕ್ಷ್ಮವಾಗಿರುತ್ತೆ. ಈ ಟೈಮ್ನಲ್ಲಿ ಎಲೆಯಲ್ಲಿರೋ ಪ್ರೋಟೀನ್ ಅಥವಾ ತೇವಾಂಶ ಸ್ವಲ್ಪ ಕಮ್ಮಿಯಾದರೂ ಹುಳುಗಳು ಸಾಯಲು ಶುರು ಮಾಡ್ತವೆ, ಇಡೀ ಬ್ಯಾಚ್ ಹಾಳಾಗಿಬಿಡುತ್ತೆ. ಅದಕ್ಕೆ ನೀವು ಚಾಕಿ ತೋಟ ಮಾಡಿದರೆ ಹುಳು ಸಾಕಾಣಿಕೆ ಸೀಸನ್ ಶುರುವಾಗೋ ಮುಂಚೆ ಒಂದು ಬಾರಿ ಎಲೆ ಟೆಸ್ಟ್ ಮಾಡಿಸಿಕೊಳ್ಳೋದು ತುಂಬ ಒಳ್ಳೆಯದು.
0: ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತುಂಬ ಚುಟುಕಾಗಿ ಹೇಳಿ.
2: ಕೊನೆಯದಾಗಿ ನಮ್ಮ ರೈತರ ಬಾಂಧವರಿಗೆ ಒಂದು ಕಿವಿ ಮಾತು ಹೇಳಲು ಬಯಸುತ್ತೇನೆ. ನಮ್ಮ ತೋಟದ ಮಣ್ಣು

0: ಬರೀ ಮಣ್ಣಲ್ಲ, ಅದೊಂದು ಅಲ್ಪುದ ಜೀವಂತ ಪರಿಸರ ವ್ಯವಸ್ಥೆ. ಭೂಮಿಯ ಕೆಳಗೆ ಕೋಟ್ಯಂತರ ಸೂಕ್ಷ್ಮಜೀವಿಗಳು ಹಗಲು ರಾತ್ರಿ ನಿಮಗಾಗಿ, ನಿಮ್ಮ ಗಿಡಗಳಿಗಾಗಿ ದುಡಿದ ಇರ್ತವೆ. ನೀವು ವರ್ಷದಿಂದ ವರ್ಷಕ್ಕೆ ಬರೀ ಕೆಮಿಕಲ್ಸ್ ಹಾಕ್ತಾ ಹೋದರೆ ಆ ಜೀವಂತ ವ್ಯವಸ್ಥೆಯನ್ನು ನೀವೇ ಕೈಯಾರೆ ಕೊಂದ ಹಾಗೆ. ಅಂದೆ ನೀವು ಈ ಸಮಗ್ರ ಪೋಷಕಾಂಶ ನಿರ್ವಹಣೆ ಅಂದರೆ ಸಾವಯವ ಗೊಬ್ಬರ, ಜೈವಿಕ ಗೊಬ್ಬರ, ಹಸಿರೆಲೆ ಗೊಬ್ಬರ ಮತ್ತು ಬೇಕಾಗುವಷ್ಟು ಮಾತ್ರ ಕೆಮಿಕಲ್ ಗೊಬ್ಬರ ಬೆಳೆಸಿದರೆ ನೀವು ಬರೀ ಗಿಡಕ್ಕೆ ಅಲ್ಲ, ನಿಮ್ಮ ಮಣ್ಣಿಗೂ ಜೀವ ನೀಡಿದ ಹಾಗೆ. ಆರೋಗ್ಯಕರ ಮಣ್ಣು ಅನ್ನೋದು ನಿಮಗಷ್ಟೇ ಅಲ್ವಾ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ ನೀವು ಕೊಡುವ ಅತ್ಯಂತ ಅಮೂಲ್ಯವಾದ ಆಸ್ತಿ. ಸಮಗ್ರ ಪೋಷಕಾಂಶದ ನಿರ್ವಹಣೆ ಕೃಷಿ ಅಂದರೆ ಭವಿಷ್ಯವನ್ನು ಉಳಿಸುವ ಕೃಷಿ. ರೇಷ್ಮೆ ಕೃಷಿಯ ಈ ಮಹತ್ವದ ಮಾಹಿತಿ ಹಂಚಿಕೊಳ್ಳಲು ವೇದಿಕೆ ಮಾಡಿಕೊಟ್ಟ ಮೈಸೂರು ಆಕಾಶವಾಣಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ರೈತರು ಈ ಸಮಗ್ರ ಪೋಷಕಾಂಶ ಪದ್ಧತಿ ಅಳವಡಿಸಿಕೊಂಡು ಮಣ್ಣಿನ ಸತ್ವ ಉಳಿಸಿ ವರ್ಷವಿಡಿ ಬಂಬರಿ ಇಳುವರಿ ಪಡೆಯಿರಿ ಅಂದ ಹಾರೈಸುತ್ತೇನೆ.
1: ಬಾನುಲಿ ಕೃಷಿ ಬೆಳಗು, ಕೃಷಿ ಬೆಳಗು.
2: ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ
1: ಇದೇ ತಿಂಗಳ 27ನೇ ತಾರೀಕು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ
2: ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮ ಗೌತಮ್ ಅವರ ತಪೋವನ ತೋಟದಲ್ಲಿ.
3: ನಾನು ಡಿಟಿ ಪ್ರಕಾಶ್.
4: ನಾನು ಅನುಪಮ ಗೌತಮ್.
3: ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ನಡೆಸುತ್ತಿದ್ದೇವೆ.
4: ಎಲ್ಲರೂ ತಪ್ಪದೆ ಬನ್ನಿ.
5: ನಿನ್ನಂತ

0: ಕೃಷಿ ರತ್ನ ಪ್ರಶಸ್ತಿ ಪ್ರದಾನ, ಜೈವಿಕ ಕೃಷಿ ಪರಿಕರಗಳ ಪ್ರದರ್ಶನ, ಕೃಷಿ ಪ್ರಕಟಣೆಗಳು ಹಾಗೂ ಸಾವಯವ ಉತ್ಪನ್ನಗಳ ಮಾರಾಟ ಈ ಬಾರಿಯ ವಿಶೇಷ.
1: ನೀವು ಬನ್ನಿ, ನಿಮ್ಮ ಕುಟುಂಬದವರನ್ನು ಕರೆತನ್ನಿ.
2: ಬನ್ನಿ ಬನ್ನಿ ನಮ್ಮವರೇ, ಎಲ್ಲ ಬನ್ನಿ ನಮ್ಮವರೇ, ಓಡಿ ಬನ್ನಿ ನೋಡಿ ಬನ್ನಿ.
0: ಇದೇ 27ರಂದು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮೈಸೂರು ತಾಲೂಕು ವರುಣಾ ಹೋಬಳಿ ವರಕೋಡು ಗ್ರಾಮದ ಡಿಟಿ ಪ್ರಕಾಶ್ ಮತ್ತು ಅವರ ಮಗಳು ಅನುಪಮಾ ಗೌತಮ್ ಅವರ
1: ತಪೋವನ ತೋಟದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ
0: ಬಾನುಲಿ ಕೃಷಿ ಬೆಳಗು.
3: ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೋದಾ ಕನ್ನಡದಲ್ಲಿ?
4: 9495391
3: ಇನ್ನೊಮ್ಮೆ ಹೇಳ್ತೀರಾ?
4: 9495391
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
4: 9495391
3: ತಮ್ದು ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ.
5: 9620305333
3: ಇನ್ನೊಮ್ಮೆ
5: 9620305333
3: ಇನ್ನೂ ಒಂದ್ಸರಿ ಹೇಳ್ಬಿಡಿ.
5: 9620305333
3: ಒಳ್ಳೆಯದು. ಡಾಕ್ಟರ್ ಮಂಜುಗೌಡ ಪಾಟೀಲ್ ಅವರೇ, ಡಾಕ್ಟರ್ ಗಾಯತ್ರಿ ಅವರೇ, ಹಿಪ್ಪನೇರಳೆ ಬೇಸಾಯದಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ, ವಂದನೆಗಳು, ನಮಸ್ಕಾರ.
5: ಧನ್ಯವಾದಗಳು
4: ಸರ್.
1: ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್. ಬರುವ ವಾರ ಹಿಪ್ಪು ನೇರಳೆ ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆ ನಿರ್ವಹಣೆಯನ್ನು ಕುರಿತು ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ರವೀಂದ್ರ ಅವರೊಂದಿಗೆ ಸಂದರ್ಶನವಿದೆ.
6: ರೇಷ್ಮೆ ಕೃಷಿ ತಂತ್ರಜ್ಞಾನ ಕುರಿತ ಬಾನುಲಿ ಸರಣಿ ರೇಷ್ಮೆ ರಂಗ ಈವರೆಗೆ ಆಲಿ

0: ಸಹಯೋಗ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಮೈಸೂರು.
1: ಸಂಕಲನ ಜಿಎನ್ ಮಂಜುನಾಥ್.
0: ನಿರ್ಮಾಣ ಎನ್ ಕೇಶವಮೂರ್ತಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
1: ನಿಮಗಾಗಿ ಇದೆ. ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಇದುವರೆಗೆ ಕೃಷಿ ರಂಗ ಮೂಡಿಬಂತು.
3: ಆಕಾಶವಾಣಿ ಸಮಯ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
4: ಉಳ್ಳವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
5: ನಮ್ಮ ಆಹಾರದ ಒಂದಂಶ,
4: ನಮ್ಮ ಸಮಯದ ಒಂದಂಶ,
5: ನಮ್ಮ ಆದಾಯದ ಒಂದಂಶ,
4: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
5: ಆಗ ನಮ್ಮ ಬದುಕು ಪಾವನವಾಗುವುದು.
4: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19ರ ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಘರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026ರ ರಾಷ್ಟೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ

0: ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು, ಯೂರಿಯಾ ವಲಯದಲ್ಲಿ ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಣೆಗೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟ್ರದ ಮುಂಬೈನಲ್ಲಿ ರಫ್ತು ಸಾಗಣೆಗೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ ಎರಡು ದಿನಗಳ ಅಧಿಕೃತ ಭೇಟಿಯಲ್ಲಿರುವ ಡಾ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮೊಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ದ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ ಸರಿಯಾಗಿ 7:45:32. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಚಂದನದ ಗೊಂಬೆ ಚಿತ್ರದ ಹಾಡು. ಹಾಡಿದ್ದಾರೆ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಗ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಮರೆಯದಿರಿ, ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.

ಮುಂದಿನ ಹಾಡನ್ನು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಮನು. ಸಾಹಿತ್ಯ ಕೆ ವಿ ರಾಜು ಅವರದು, ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್, ಚಿತ್ರ ಬೆಳ್ಳಿ ಮೋಡಗಳು.

ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸೆರೆಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು.

ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನು ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10:30 12 ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ. ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ ಇದೇ ಶುಕ್ರವಾರ 17 ಬೆಳಗ್ಗೆ 10:30 12 ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯ ಹಾಡು ಗಾಳಿಮಾತು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ.

ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಮತ್ತಷ್ಟು ಚಿತ್ರಗೀತೆಗಳು ಇಂದು ರಾತ್ರಿ 10:30 ಸವಿನೆನಪು ಕಾರ್ಯಕ್ರಮದಲ್ಲಿ. ಆಕಾಶವಾಣಿ ಮೈಸೂರು FM 100.6, ವೇಳೆ ಇನ್ನೇನು 8:15 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಒರಿಸ್ಸಾದ ಪುರಿಯ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಪೂರ್ವಭಾವಿ ಕಾರ್ಯಕ್ರಮ ಮೂಡಿಬರಲಿದೆ.

ಕೇಳುಗರೆ, ವೇಳೆ ಇನ್ನೇನು 8:45 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಸಮಾಚಾರ ಸಂಧ್ಯಾ, ನಂತರ ನ್ಯೂಸ್ ಅಟ್ 9 ಮೂಡಿಬರಲಿದೆ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 9:16 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗೆ ಸಂವಾದ. ಇಂದಿನ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಅವರು ಹಾಗೂ ಪಾಲಕರಾದ ಸತೀಶ್ ಕುಮಾರ್ ಅವರು ಕೂಡ ಇದ್ದಾರೆ. ನಯನಾ ಹಾಗೂ ಸತೀಶ್ ಕುಮಾರ್ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಧನ್ಯವಾದಗಳು.
3: ಥ್ಯಾಂಕ್ ಯು.
1: ಸತೀಶ್ ಕುಮಾರ್ ಅವರೇ, ಆರಂಭದಲ್ಲಿ ನೀವು ಕೂಡ ನಯನಾಗೆ ಕೋಚ್ ಮಾಡ್ತಿದ್ರಿ, ಈ ಬಾಕ್ಸಿಂಗ್ ಕ್ರೀಡೆಯ ಕುರಿತು ಸ್ವಲ್ಪ ಮಾಹಿತಿಯನ್ನ ಕೊಡ್ತೀರಾ?
2: ಬಾಕ್ಸಿಂಗ್ ಅನ್ನೋದು ತುಂಬಾ ಟಫೆಸ್ಟ್ ಸ್ಪೋರ್ಟ್ ಇನ್ ದ ಫೀಲ್ಡ್ ಆಫ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ. ತುಂಬಾ ಜನ ಹೆಣ್ಮಕ್ಳು ಇದ್ರಲ್ಲಿ ಪ್ರಾಕ್ಟೀಸ್ ಮಾಡಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸೆಲ್ಫ್ ಡಿಫೆನ್ಸ್ ಹಾಗೂ ಫಿಟ್ನೆಸ್ ತುಂಬಾ ಮುಖ್ಯ ಅನಿಸಿದ್ರಿಂದ ನನ್ನ ಮಗಳಿಗೆ ನಾನು ಆಲ್ರೆಡಿ ಬಾಕ್ಸಿಂಗ್ ಮಾಡ್ತಿದ್ರಿಂದ ಮಗಳು ಕೂಡ ಇದೇ ಫೀಲ್ಡ್ಗೆ ಕರ್ಕೊಂಬಂದೆ.
1: ಬಾಕ್ಸಿಂಗ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಬರಲಿಕ್ಕೆ ಕಾರಣ ಏನು ಸತೀಶ್ ಕುಮಾರ್ ಅವರೇ?
2: ನಾವು ಚಿಕ್ಕ ವಯಸ್ಸಲ್ಲಿ ಇದೇ ಬ್ರೂಸ್ಲಿ ಫಿಲಮ್ ಎಲ್ಲ ನೋಡಿ, ಮಾರ್ಷಲ್ ಆರ್ಟ್ಸ್ ಫಿಲಮ್ ನೋಡಿ ಬಾಕ್ಸಿಂಗ್ ಕಲಿಯಬೇಕು ಅಂತ ತುಂಬಾ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಹಾಗೆ ಕಲ್ತಿ ಮತ್ತೆ ಇದೇ ಫೀಲ್ಡ್ ಅಲ್ಲಿ ಇನ್ನು ಕಲಿತಾ ಇದೀವಿ, ಇನ್ನು ಮಾಡ್ತಾ ಇದೀವಿ.
1: ನೀವು ಹೇಳಿದ್ರಿ ಬಾಕ್ಸಿಂಗ್ ಸೆಲ್ಫ್ ಡಿಫೆನ್ಸ್ಗಾಗಿ ಮಾಡಬೇಕು ಅಂತ, ಸೊ ಕ್ರೀಡೆಯಾಗಿ ಬಾಕ್ಸಿಂಗಿಗೂ ಸೆಲ್ಫ್ ಡಿಫೆನ್ಸಿಗೂ ಏನಾದರೂ ವ್ಯತ್ಯಾಸ ಇದೆಯಾ? ಅಂದ್ರೆ ಈಗ ಸೆಲ್ಫ್ ಡಿಫೆನ್ಸಿಗಷ್ಟೇ ನಾವು ಬಾಕ್ಸಿಂಗ್ ಯೂಸ್ ಮಾಡ್ಕೋತೀವಿ ಅಂದ್ರೆ ಅದು ಬೇರೆ ರೀತಿ ತರಬೇತಿ ಇದೆಯಾ, ಅಥವಾ ಕ್ರೀಡೆಗೆ ನಿಯಮಾವಳಿಗಳು ಬೇರೆ ಬೇರೆ ಇರ್ತದೆ, ಆ ಕುರಿತಾಗಿ ಹೇಳಿ.
2: ಸೆಲ್ಫ್ ಡಿಫೆನ್ಸ್ ಅಂದ್ರೆ ತುಂಬಾ ಲಾಟ್ ಆಫ್ ಇದೆ. ಬಾಕ್ಸಿಂಗ್ ಅನ್ನ ಆಸ್ ಎ ಸ್ಪೋರ್ಟ್ ಆಗಿ ನೋಡ್ತಾರೆ, ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ ಅಲ್ಲಿ ಗ್ಲೌಸ್, ಹೆಡ್ ಗಾರ್ಡ್, ಟೀತ್ ಗಾರ್ಡ್ ಅದ ಗಾರ್ಡ್ ಇಟ್ಕೊಂಡು ಆಡ್ತೀವಿ. ಇದೊಂದು ಸಮಗ್ರ ಸ್ಪೋರ್ಟ್ಸ್, ಎಲ್ಲಾ ಮಕ್ಕಳು ಆಡಬೇಕು ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರೇನ್ ಮಾಡ್ತಾರೆ, ಸೇಫ್ಟಿ ಪರ್ಪಸ್ ಅಲ್ಲಿ ಮಾಡಿದಾಗ ಅದು ಸ್ಪೋರ್ಟ್ಸ್ ಅನ್ಸ್ಕೊಳುತ್ತೆ. ಅದೇ ಸೆಲ್ಫ್ ಡಿಫೆನ್ಸ್ ಅಂತ ಹೋದಾಗ ನಿಮ್ಗೆ ಅದೇ ಟೆಕ್ನಿಕ್ನ ನೀವು ಬರೀ ಕೈಯಲ್ಲಾಗಲಿ, ನಿಮ್ಮ ಸೆಲ್ಫ್ ಡಿಫೆನ್ಸ್ ರಸ್ತೆಯಲ್ಲಿ ಏನಾದ್ರು ಪ್ರಾಬ್ಲಮ್ ಆದರೆ ಅದೇ ಟೆಕ್ನಿಕ್ ನೀವು ಬರೀ ಕೈಯಲ್ಲಿ ಯೂಸ್ ಮಾಡೋದು ಅದು ಇನ್ನೂ ಮಾರಕವಾಗಿರುತ್ತೆ. ಈ ರೀತಿ ನೀವು ಅದೇ ಒಂದು ಸ್ಪೋರ್ಟ್ನ ನೀವು ಸ್ಪೋರ್ಟ್ ಆಗೂ ತಗೋಬಹುದು, ಸೆಲ್ಫ್ ಡಿಫೆನ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಎಸ್ಪೆಷಲಿ ಇದರಿಂದ ಬರೋ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ಮೇನ್ ಇಂಪಾರ್ಟೆಂಟ್. ಕರಾಟೆ, ಕುಂಫು, ಕಿಕ್ ಬಾಕ್ಸಿಂಗ್, MMA ಈ ಥರ ತುಂಬ ಹಲವಾರು ವೆರೈಟಿ ಇದೆ. ಇದರಲ್ಲಿ ಕರಾಟೆ ಬಂದರೆ ನಿಮಗೆ ಕೈ, ಕಾಲು, ಮೊಣಕೈ ತಮ್ಮ ದೇಹದ ಎಲ್ಲ ಭಾಗವನ್ನು ಯೂಸ್ ಮಾಡ್ಕೋತಾರೆ. ಟೆಕ್ವಾಂಡೋದಲ್ಲಿ ಬರೀ ಕಾಲುಗಳು ಯೂಸ್ ಮಾಡ್ತಾರೆ. MMAಲಿ ನಿಮ್ಮನ್ನ ಕೆಳಗಡೆ ಗ್ರ್ಯಾಪ್ಲಿಂಗ್, ಕೆಳಗಡೆಯಿಂದ ಕುಸ್ತಿ ಆಡೋದು ಎಲ್ಲ ಮಿಕ್ಸ್ ಇರುತ್ತೆ. ಬಾಕ್ಸಿಂಗ್ ಅನ್ನೋದು ಒಂದು ಅದರ ಒಂದು ಭಾಗವನ್ನು ತೆಗೆದುಕೊಂಡಿದ್ವಿ, ಅದು ಬರೀ ಕೈಯಿಂದ ಮುಷ್ಟಿಯಿಂದ ಮುಷ್ಟಿ ಮಾತ್ರ ಪ್ರಹಾರ ಮಾಡೋದಂಥದ್ದು. ಆ ಬಾಕ್ಸಿಂಗ್ ಅಂತೂ ತುಂಬಾ ಅತ್ಯುತ್ತಮವಾಗಿದೆ, ಒಳ್ಳೆ ಸ್ಪೋರ್ಟ್ ಕೂಡ.
1: ಸೊ ಇದು ಬರೀ ಕೈ ಅಷ್ಟೇ ಯೂಸ್ ಮಾಡ್ತಾರೆ ಬಾಕ್ಸಿಂಗ್ ಅಲ್ಲಿ?
2: ಹೌದು, ಮುಷ್ಟಿ ಮಾತ್ರ ಯೂಸ್ ಮಾಡ್ತಾರೆ. ಮತ್ತೆ ಇಟ್ಸ್ ಕಾಲ್ಡ್ ಎ ಸ್ವೀಟ್ ಸೈನ್ಸ್.
1: ಕ್ರೀಡೆಯಾಗಿ ಭಾರತದಲ್ಲಿ ಬಾಕ್ಸಿಂಗ್ ಯಾವ ರೀತಿ ಬೆಳೆದು ಬಂತು ಅಂತ ಹೇಳ್ತೀರಾ?
2: ಕರಾಟೆ ಆಕ್ಚುಲಿ ಮೇನ್ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಬಂದಿದ್ದು ಕರಾಟೆ. ಜಪಾನ್ ಮೂಲಕ ಕರಾಟೆ ಅವರು ಬೆಳೆಸ್ತಾ ಬಂದರು. ಅದಾದ್ಮೇಲೆ ಈ ವೆಸ್ಟರ್ನ್ ಅವ್ರು ಏನು ಮಾಡಿದರು, ಬಾಕ್ಸಿಂಗ್ ಅದರಲ್ಲಿ ಮುಷ್ಟಿ ಯುದ್ಧ ಅಂತ ಒಂದು ಸಪ್ರೇಟ್ ಆಗಿ ಫ್ರೆಂಚಿಂದ ಅಮೆರಿಕ ಅವ್ರು ತಗೊಂಡು ಅವರು ಶುರು ಮಾಡಿದ್ದು, ಆಲ್ ಓವರ್ ವರ್ಲ್ಡ್ ಫೇಮಸ್ ಆಗ್ತಾ ಬಂತು. ಆ ಟೈಮಲ್ಲಿ ಈಗ 50 ವರ್ಷದಿಂದ ಮೊಹಮ್ಮದ್ ಅಲಿ, ಟೈಸನ್ ಇವರೆಲ್ಲ ಬಾಕ್ಸಿಂಗ್ನ ತುಂಬ ತುಂಬ ಎತ್ತರ ತೊಗೊಂಡೋಗಿದ್ರು. ಅದನ್ನು ನೋಡಿ ನಮ್ಮ ಇಂಡಿಯಾ ದೇಶದಲ್ಲೂ ಕೂಡ ಪ್ರೇರೇಪಣೆ ಆಗಿ ಯಾವಾಗ ಒಲಿಂಪಿಕ್ ಅಲ್ಲಿ ಬಾಕ್ಸಿಂಗ್ ಕ್ರೀಡೆ ಸೇರ್ಪಡೆ ಆಯಿತು, ಇಂಡಿಯಾದಲ್ಲಿ ಕೂಡ ತುಂಬ ಬಾಕ್ಸಿಂಗ್ ಡೆವಲಪ್ ಆಯಿತು.

0: ಮತ್ತೆ ಈಗ ರೀಸೆಂಟ್ 20 ವರ್ಷದಿಂದ ಹೆಣ್ಮಕ್ಳು ಕೂಡ ಬಾಕ್ಸಿಂಗ್ ಸೇರಿಸ್ಕೊಂಡ್ರು. ಬಾಕ್ಸಿಂಗ್ ನ ಕ್ರೀಡೆಯನ್ನು ಒಲಿಂಪಿಕ್ ಅಲ್ಲಿ ಜಾಯ್ನ್ ಮಾಡಿದಾಗ ಹೆಣ್ಮಕ್ಳು ಕೂಡ ತುಂಬಾ ಜಾಯ್ನ್ ಆಗ್ತಿದ್ದಾರೆ. ಈ ರೀತಿ ಬಾಕ್ಸಿಂಗ್ ತುಂಬಾ
1: ಭಾರತದಲ್ಲಿ ಬೆಳೆದು ಬಂತ ಅಂತ ಹೇಳ್ಬೋದು. ನಯನ, ಈಗ ನೀವು ಬಾಕ್ಸಿಂಗ್ ತಂದೆಯಿಂದ ಪ್ರಾರಂಭಿಕ ಹಂತದಲ್ಲಿ ಕಲ್ತ್ರಿ ಅಂತ ಕೇಳ್ಪಟ್ಟೆ, ಈ ಬಾಕ್ಸಿಂಗ್ ಕ್ರೀಡೆಯತ್ತ ನಿಮಗೆ ಆಸಕ್ತಿ ಮೂಡ್ಲಿಕ್ಕೆ ಕಾರಣ ಏನು?
2: ನಮ್ಮ ತಂದೆಯವರಿಗೆ ಈಗಿನ ಟೈಮಲ್ಲಿ ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಮತ್ತು ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್ ಅಂತ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿಸಿದ್ರು. ನಮ್ಮ ಅಪ್ಪ ಕೂಡ ಬಾಕ್ಸಿಂಗ್ ಮತ್ತು ಕಿಕ್ ಬಾಕ್ಸಿಂಗ್ನಲ್ಲಿ ಮಾಡಿದ್ದಾರೆ.
1: ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಬಂತ ಅಥವಾ ನಿಮಗೆ ಬೇರೆ ಯಾವುದಾದ್ರೂ ಕ್ರೀಡೆಯಲ್ಲಿ ಆಸಕ್ತಿ ಇತ್ತಾ ಬಾಕ್ಸಿಂಗ್ ಬಿಟ್ಟು?
2: ಇಲ್ಲ, ಅಷ್ಟಿಲ್ಲ.
1: ಅಂದ್ರೆ ಮನೆಯಲ್ಲಿ ಆ ವಾತಾವರಣ ಇರೋದ್ರಿಂದ ಬಾಕ್ಸಿಂಗ್ ಅತ್ತ ನಿಮ್ಗೆ ಆಸಕ್ತಿ ಜಾಸ್ತಿಯೇ ಇತ್ತು ಅಂತ ಹೇಳ್ಬೋದಲ್ವಾ? ಎಷ್ಟನೇ ವಯಸ್ಸಿಗೆ ಬಾಕ್ಸಿಂಗ್ ಕಲ್ತಿದ್ದು?
2: ಆರನೇ ವಯಸ್ಸಿನಲ್ಲಿ ಬಾಕ್ಸಿಂಗ್ ಕ್ಲಾಸ್ಗೆ ಸೇರಿದ್ದೆ. ಆಗ ಹತ್ರದಲ್ಲಿ ಎಲ್ಲೂ ಬಾಕ್ಸಿಂಗ್ ಕ್ಲಾಸ್ ಇರಲಿಲ್ಲ. ಆಗ ತಾನೇ ನಮ್ಮ ಕ್ಯಾಪ್ಟನ್ ಕೋಚ್ ರಿಟೈರ್ಡ್ ಆಗಿ HMD ಗ್ರೌಂಡ್ನಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು. ಸುಮಾರು 4 ವರ್ಷ ಔಟ್ಸೈಡ್ ಗ್ರೌಂಡ್ನಲ್ಲಿ ಮಳೆ ಚಳಿ ಇದ್ದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಪ್ರಾರಂಭಿಕ ಹಂತದಲ್ಲಿ ತಂದೆಯವರೇ ಕಲಿಸಿದ್ರ? ಸತೀಶ್ ಕುಮಾರ್ ಅವರೇ, ನಿಮ್ಮ ಮಗಳಿಗೆ ಬಾಕ್ಸಿಂಗ್ ಕಲಿಸ್ಲಿಕ್ಕೆ ಮೇನ್ ಕಾರಣ ಏನು?
0: ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ ಬೇಕೇ ಬೇಕು ಅಂತ ಯಾಕಂದ್ರೆ ನನಗೆ ಗೊತ್ತಿರೋದ್ರಿಂದ ನಾಲೆಜ್ ಯಾಕೆ ವೇಸ್ಟ್ ಮಾಡುವಂತ ಆ ಟೈಮಲ್ಲಿ ಅವಳನ್ನ ಪ್ರಾಕ್ಟೀಸ್ ಕರೆದೆ. ಅವಳು ಬಂದ್ಲು, ಪ್ರಾಕ್ಟೀಸ್ ಮಾಡ್ತಾ ಇದ್ಲು. ಹೇಳ್ಕೊಡೋ ವಿಧಾನ ಹೇಗಿತ್ತು ಅಂದ್ರೆ ಫನ್ ಪ್ಲಸ್ ಪ್ರಾಕ್ಟೀಸ್ ಎರಡು ಮಿಕ್ಸ್ ಮಾಡಿದ್ರಿಂದ ಅವಳಿಗೆ ಈ ಗೇಮ್ ಅಲ್ಲೇ ಫನ್ ಕನ್ಕೊಂಡ್ಳು. ಬರ್ತಾ ಬರ್ತಾ ಅವಳಿಗೂ ಇಂಟ್ರೆಸ್ಟ್ ಅದಲ್ಲೇ ಜಾಸ್ತಿ ಆಯ್ತು. ಸೊ ಇದು ಗೇಮ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ.
1: 6 ವಯಸ್ಸು ಅಂತಂದ್ರೆ ಬಾಕ್ಸಿಂಗ್ ಸಮರ ಕಲೆ ಅಂತ ಹೇಳ್ಬೋದು. ಇದರಲ್ಲಿ ಇಂಜುರಿ ಜಾಸ್ತಿ ಆಗ್ತಿರ್ತದೆ, ಬಿದ್ರೆ ಅಥವಾ ಏನಾದ್ರೂ ಮುಖಕ್ಕೆ ಏನಾದ್ರೂ ಪೆಟ್ಟಾದ್ರೆ ಇವೆಲ್ಲ ಒಂದಿಷ್ಟು ಏನಾಗುತ್ತೋ ಅಂತ ಭಯ ಇರುತ್ತೆ.
0: ಬಾಕ್ಸಿಂಗ್ ಅಂತ ಸ್ಪೋರ್ಟ್ಸ್ ಅಂತ ಮಾಡಿದಾಗ ಇಂಡಿಯಾವ್ರು ಏನ್ ಮಾಡೋದು, ಹೆಡ್ ಗಾರ್ಡು, ಟೀತ್ ಗಾರ್ಡ್ ಅಂತೆಲ್ಲ ಸೇಫ್ಟಿ ಪರ್ಪಸ್ ಕೊಟ್ಕೊಂಡೆ ಮಾಡಿಸ್ತಾರೆ. ಆಸ್ ಎ ಕೋಚ್ ಹೇಳ್ಕೊಡ್ಬೇಕಾದ್ರೆ ಮಕ್ಕಳಿಗೆ ಏನು ಸೇಫ್ಟಿ ಕೊಡ್ಬೇಕು, ಯಾವ ರೀತಿ ಫಸ್ಟ್ ಅವ್ನು ಡೆವಲಪ್ ಮಾಡಬೇಕು, ದೇಹದಲ್ಲಿ ಹೇಗೆ ಫಸ್ಟ್ ಹದಗೊಳಿಸ್ಬೇಕು, ತದನಂತರ ಮುಂದಕ್ಕೆ ಬಾಕ್ಸಿಂಗ್ ಹೇಳ್ಕೊಡ್ಬೇಕು. ಫಸ್ಟ್ ಅವ್ರ ಬಾಡಿನ ಫಿಟ್ನೆಸ್ ತೊಗೊಂಡೋಗ್ಬೇಕು, ಅವ್ರ ಕಂಪ್ಲೀಟ್ ರೆಡಿ ಆದಮೇಲೆ ಅವ್ರನ್ನ ಮುಂದೆ ಬಾಕ್ಸಿಂಗ್ಗೆ ಪಂಚಿಗೆ ಅಥವಾ ಫೈಟಿಂಗ್ ಆಡಕ್ಕೆ ಬಿಡಬೇಕು. ಆ ರೀತಿ ಕ್ರಮೇಣ ಹಂತವಾಗಿ ಅವ್ನು ತೊಗೊಂಡೋಗಿದ್ರಿಂದ ನಮ್ಗೇನು ಪ್ರಾಬ್ಲಮ್ ಆಗಲಿಲ್ಲ.
1: ನಯನ, ನೀವು ನ್ಯಾಷನಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕವನ್ನ ಪಡೆದಿದ್ದೀರಿ, ಏನೇನ್ ಸವಾಲ್ ಇತ್ತ ಅವಾಗ ಆರಂಭಿಕ ಹಂತದಲ್ಲಿ?
2: ಆಗ ಫಸ್ಟು ನಮ್ಮ ಹತ್ರದಲ್ಲಿ ಕ್ಲಾಸ್ ಇರಲಿಲ್ಲ, ಸೊ ತುಂಬ ದೂರ ಇತ್ತು. ಅವಾಗ ನಾವು ಔಟ್ಸೈಡ್ ಗ್ರೌಂಡ್ ಅಲ್ಲೇ ಮಾಡ್ತಾ ಇದ್ವಿ. ನಮ್ಗೆ ರಿಂಗ್ ಗ್ಲೌಸ್ ಏನೂ ಇರಲಿಲ್ಲ. 4 ವರ್ಷ ಔಟ್ಸೈಡ್ ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ.
1: ಬಾಕ್ಸಿಂಗ್ ಈಗ 6ನೇ ವಯಸ್ಸು ಅಂದ್ರೆ ಚಿಕ್ಕ ವಯಸ್ಸು, ನಿಮ್ಗೆ ಸ್ಪರ್ಧೆ ಇವೇನು ಗೊತ್ತಿರಲ್ಲ. ಮೊದಲಿಗೆ ಎದುರಿಸಿದಂತ ಸ್ಪರ್ಧೆ ಯಾವುದು?
2: ನನ್ನ 4ನೇ ವಯಸ್ಸಿನಲ್ಲಿ ಡೆಕಾಥ್ಲಾನ್ ಅಲ್ಲಿ ನಡೆದಿದ್ದ ಟೂರ್ನಿಮೆಂಟ್, ಒಂದು ಹುಡುಗನ ಮೇಲೆ ಫೈಟ್ ಬಿಟ್ಟಿದ್ರು. ಅಲ್ಲಿ ನಾನು ಚೆನ್ನಾಗಿ ಆಡಿದ್ದೆ ಮತ್ತೆ ಗೋಲ್ಡ್ ಮೆಡಲ್, ಮತ್ತೆ ನಾನು ಚೆನ್ನಾಗಿ ಆಡಿದ್ದಕ್ಕೆ ಕೋಚ್ 100 ರೂಪಾಯಿ ಕೊಟ್ಟಿದ್ರು.
1: ಓ, 100 ರೂಪಾಯಿಯಿಂದ ನಿಮ್ಗೆ ಬಾಕ್ಸಿಂಗ್ ಕಲಿಬೇಕು ಅನಿಸ್ತು. ಅಂದ್ರೆ ಭಾಗವಹಿಸಿದ ಮೊದಲೇ ಸ್ಪರ್ಧೆಯಲ್ಲಿ ವಿನ್ ಆದ್ರಿ, ಅದು ಒಬ್ಬ ಹುಡುಗನೊಟ್ಟಿಗೆ. ಸೊ ಅದರಿಂದ ಇಂಟ್ರೆಸ್ಟ್ ಬಂತು, ಹಾ ನಾ ಇನ್ನು ಬಾಕ್ಸಿಂಗ್ ಮುಂದೆ ಕಲ್ತ್ರಂದ್ರೆ ಏನಾದ್ರೂ ಸಾಧಿಸಬಹುದು ಅಂತ. ದುಡ್ಡು ಸಿಕ್ತಲ್ಲ ಅಲ್ಲಿ 100 ರೂಪೀಸ್, ಏನ್ ಮಾಡಿದ್ರಿ ಆ ದುಡ್ಡನ್ನ?
2: ಅದು ಇವಾಗ ಸರ್ಟಿಫಿಕೇಟ್ ಅಲ್ಲಿ ಪ್ರಿಂಟ್ ಹಾಕಿದೀನಿ.
1: ಓ, ಇಟ್ಕೊಂಡಿದ್ದೀರಾ ಅದನ್ನ? ಲ್ಯಾಮಿನೇಷನ್ ಮಾಡಿ ಇಟ್ಕೊಂಡಿದ್ದೀರಾ 100 ರೂಪಾಯಿ? ಮೊದಲಿಗೆ ಸಿಕ್ಕಿದ್ದ ಬಹುಮಾನ ಅದು. ಆ ರೀತಿ ನೀವು ಆರಂಭಿಕ ಹಂತದಲ್ಲಿ ಕಲಿತ್ರಿ ಅಂತ ಹೇಳಿದ್ರಲ್ಲ, ನ್ಯಾಷನಲ್ ಲೆವೆಲ್ ಜೂನಿಯರ್ ಲೆವೆಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿ ಪದಕ ಪಡೆದ್ರಲ್ಲ, ಆ ಅನುಭವ ಹಂಚಿಕೊಳ್ಳಿ. ಅದು ನಿಮ್ದು ನ್ಯಾಷನಲ್ ಲೆವೆಲ್ ಮೊದಲೇ ಚಾಂಪಿಯನ್ಶಿಪ್ ಆಗಿತ್ತ?
2: ಫಸ್ಟ್ ನನ್ನ ಚಾಂಪಿಯನ್ಶಿಪ್ GF ಸ್ಕೂಲ್ ಸ್ಟೇಟ್ ಚಾಂಪಿಯನ್ಶಿಪ್. ಅಲ್ಲಿ ಕರ್ನಾಟಕದಲ್ಲ ಎಲ್ಲ ಡಿಸ್ಟಿಕ್ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ 2 ಮಲಾಡಿ ಮತ್ತೆ ಗೋಲ್ಡ್ ಮೆಡಲ್ ತಗೊಂಡೆ. ಅದು ನನ್ನ ಮೊದಲೇ ಸ್ಟೇಟ್
1: ಚಾಂಪಿಯನ್ಶಿಪ್ ಅದು ಮೊದಲಿತ್ತು. ಈಗ ಬಾಕ್ಸಿಂಗ್ ಅಂದ್ರೆ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಇದು. ನಿಮ್ಮ ಡಯಟ್ ಮತ್ತೆ ಪ್ರಾಕ್ಟೀಸ್ ಹೇಗಿರುತ್ತೆ?
2: ಬಾಕ್ಸಿಂಗ್ ಶಕ್ತಿ ಕ್ರೀಡೆ ಆಗಿರೋದ್ರಿಂದ ನಂದು ಡಯಟ್ ಪ್ಯೂರ್ ವೆಜ್ ಮತ್ತೆ ಫ್ರೂಟ್ಸ್ ಸ್ಪ್ರೌಟ್ಸ್ ಪ್ರೋಟೀನ್ ಇಂದ ಆಗಿರುತ್ತೆ.
1: ಪ್ರೋಟೀನ್ ಜಾಸ್ತಿ ಬೇಕಂತಾರೆ. ಸೊ ಪ್ರೋಟೀನ್ ಗೆ ವೆಜಿಟೇರಿಯನ್ ಆಗಿರೋದ್ರಿಂದ ಯಾವ ರೀತಿ ಡಯಟ್ ಫಾಲೋ ಮಾಡ್ತೀರಿ ನೀವು?
2: ಸ್ಪ್ರೌಟ್ಸ್ ಇಂದ ತುಂಬಾ ಪ್ರೋಟೀನ್ ಸಿಗುತ್ತೆ, ಮತ್ತೆ ಮಿಲ್ಕ್ ಪ್ರಾಡಕ್ಟ್ ಪನ್ನೀರ್ ಅದರಿಂದ ಪ್ರೋಟೀನ್ ಸಿಗುತ್ತೆ.
1: ಈಗ ಒಂದು ದಿನದ ದಿನಚರಿ ಹೇಳೋದಾದ್ರೆ ಬಾಕ್ಸಿಂಗಿಗೆ ಎಷ್ಟು ಸಮಯ ತೆಗೆದಿಡ್ತೀರಿ, ಮತ್ತೆ ಸ್ಕೂಲಿಗೆ ಯಾವ ರೀತಿ ಸಮಯವನ್ನ ತೆಗೆದಿಡ್ತೀರಿ?
2: ಬೆಳಿಗ್ಗೆ 2 ಅವರ್ಸ್, 6 to 8 o'clock ಆಗುತ್ತೆ. ಸ್ಕೂಲ್ 9 o'clock ಸ್ಟಾರ್ಟ್ ಆಗುತ್ತೆ, ಮತ್ತೆ ಈವ್ನಿಂಗ್ 2 ಅವರ್ಸ್ ಮಾಡ್ತೀನಿ.
1: ಎಷ್ಟನೇ ಕ್ಲಾಸ್ ಈಗ?
2: ಇವಾಗ 9th.
1: ಯಾವ ಸ್ಕೂಲು?
2: ನಾಡಗಿರಿ ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್. ಬೆಳಿಗ್ಗೆ 5 o'clock.
1: ಅವಾಗ ಎದ್ದು ರೆಡಿ ಆಗಿ, ದೂರ ಇದೇನಾ?
2: ಸ್ವಲ್ಪ.
1: ಹೇಗೆ ಹೋಗೋದು, ಯಾರು ಕರ್ಕೊಂಡು ಹೋಗ್ತಾರೆ?
2: ಅಪ್ಪ ಕರ್ಕೊಂಡು ಹೋಗ್ತಾರೆ.
1: ಬೆಂಗಳೂರಲ್ಲಿ ಸ್ಟೇಟ್ ಲೆವೆಲ್ ಎಲ್ಲ ಆಡಿದ್ರಲ್ಲ, ಅಲ್ಲಿ ಬಂಗಾರದ ಪದಕವನ್ನ ತೆಗೆದುಕೊಂಡ್ರಿ, ಆ ಚಾಂಪಿಯನ್ಶಿಪ್ ಹೇಗಿತ್ತು ನಿಮಗೆ?
2: ಅದು ಈ ವರ್ಷದಲ್ಲಿ ಜೂನ್ ನಲ್ಲಿ ಕೊಡಗು ಸ್ಟೇಟ್ ಅಮೆಚೂರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಮಾಡಿದ್ರು. ಅಲ್ಲಿ ಡಿಸ್ಟಿಕ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನಾನು ಅಲ್ಲಿ ಚೆನ್ನಾಗಿ ಆಡಿ ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ನ್ಯಾಷನಲ್ಸ್ ಗೆ ಸೆಲೆಕ್ಟ್ ಆದೆ.
1: ಸತೀಶ್ ಕುಮಾರ್ ಅವರೇ, ನೀವೊಬ್ಬರ ಪಾಲಕರಾಗಿ ಹಾಗೆ ಕೋಚ್ ಆಗಿ ಮಗಳ ಭವಿಷ್ಯದ ಕುರಿತಾಗಿ ಹೇಳಿ, ಹೇಗಿದೆ ಬಾಕ್ಸಿಂಗ್ ಅಲ್ಲಿ ಅವಳ ಭವಿಷ್ಯ?
0: ಬಾಕ್ಸಿಂಗ್ ನಲ್ಲಿ ಭವಿಷ್ಯ ಅಂತ ಹೇಳೋದಕ್ಕಿಂತ ಅವಳಿಗೆ ಯಾವ್ದು ಸಂತೋಷ ಆಗುತ್ತೋ ಅದ್ರಲ್ಲಷ್ಟೇ ನನ್ನ ಎನ್ಕರೇಜ್ಮೆಂಟ್ ಇರುತ್ತೆ. ಅವಳು ಬಾಕ್ಸಿಂಗ್ ನಾರ ಮಾಡಲಿ ಬೇರೆ ಯಾವುದೇ ಗೇಮ್ ಚೂಸ್ ಮಾಡಿದ್ರು ನನ್ನ ಕಡೆಯಿಂದ ಓನ್ಲಿ ಎನ್ಕರೇಜ್ಮೆಂಟ್ ಮಾತಾ ಇರುತ್ತೆ ಅಷ್ಟೇ. ಅವಳು ಈಗಲೂ ಬಂದು ಇಲ್ಲ ಇನ್ನೊಂದು ಇನ್ನಿಲ್ಲ ಬೇರೆ ಹೋಗ್ತೀನಿ ಅಂದರೆ ನನ್ನ ಖಂಡಿತ ಯಾವುದೇ ಮಾತಾಡ್ತೀರ, ಅವಳು ಪ್ರೋತ್ಸಾಹ ಮಾಡೋದಷ್ಟೇ ನನ್ನ ಕೆಲಸ. ಆ್ಯಸ್ ಎ ಪೇರೆಂಟ್ ಪ್ರೋತ್ಸಾಹ ಮಾಡ್ತೀನಿ, ಆ್ಯಸ್ ಎ ಕೋಚ್ ಮಾಡೋ ಕೆಲಸನ ನೀಟಾಗಿ ಮಾಡುವಂಥ ತಪ್ಪಿಲ್ದಿರ ಹೇಳ್ಕೊಡೋದು ನನ್ನ ಕೆಲಸ.
1: ಬೆಳಗ್ಗೆ ಬೇಗ ಎದ್ದು ಬಾಕ್ಸಿಂಗ್ ಹೋಗ್ತಾಳೆ ತರಬೇತಿ ಪಡೀಲಿಕ್ಕೆ ಅಂತ ಹೇಳಿದ್ಲು, ಅವಳು ಬೆಳಗ್ಗೆ ತಾನಾಗೆ ಹೇಳ್ತಾಳ ಅಥವಾ ನೀವೇನಾದ್ರೂ ಕೋಚಿಂಗ್ ಹೋಗು ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾ ಇರ್ತೀರಾ ಹಿಂದೆ ಬಿದ್ದು ಅಂತ?
0: ಇಲ್ಲಿ ನಮ್ದೊಬ್ಬದ್ದೇ ಕೆಲಸ ಇಲ್ಲ, ನಮ್ದು ಅವ್ರ ತಾಯಿ ನಾನು ಅವಳು ಮೂರು ಜನದ ಕೆಲಸ ನಡೀತಾ ಇರುತ್ತೆ. ಬೆಳಿಗ್ಗೆ ಅವ್ರ ತಾಯಿ 4 ಗಂಟೆಗೆ ಹೇಳ್ತಾರೆ, ಅವ್ರು ಎದ್ದು ಅವಳಿಗೇನು ಬೇಕೋ ಜ್ಯೂಸು ಡ್ರೈ ಫ್ರೂಟ್ಸ್ ಇವೆಲ್ಲ ರೆಡಿ ಮಾಡಿ ನೀರಿಗೆಲ್ಲ ರೆಡಿ ಮಾಡಬೇಕು. ತದನಂತರ ಹಾಗೆ 5 ಗಂಟೆಗೆ ಇವಳು ಅಲಾರಾಮ್ ಮಾಡಿಕೊಂಡಿರ್ತಾಳೆ, ಅಲಾರಾಮ್ ಇಟ್ಕೊಂಡು ಎದ್ದೊಳದ ಮೇಲೆ ಇವಳು ರೆಡಿ ಆಗಿಬಿಟ್ಟು 1 ಅವರ್ ಆಗಿ ಆಗುತ್ತೆ. 6 o'clock ಹೋದ್ರೆ 6 to 7:30 ವರೆಗೂ ಅಲ್ಲಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ಇಮಿಡಿಯೇಟ್ ಆಗಿ ಮನೆಗೆ ಬರೋಷ್ಟೊತ್ತಿಗೆ ಊಟ ರೆಡಿ ಇರುತ್ತೆ, ಅವ್ರ ತಾಯಿ ಊಟ ರೆಡಿ ಮಾಡಿರ್ತಾರೆ. ಅದನ್ನೆಲ್ಲ ತಗೊಂಡು ಸ್ಕೂಲ್ ಸ್ವಲ್ಪ ಲೇಟ್ ಆದ್ರೂ ಪರ್ಮಿಷನ್ ತಗೊಂಡು ಬರ್ತೀವಿ ಅಂತ ಸ್ಕೂಲ್ ಹೋಗಿ ಆಗಸ್ಟ್ 9:30 ಆಗುತ್ತೆ. ಇದು ಡೈಲಿ ರುಟೀನ್ ಆಗಿರೋದ್ರಿಂದ ಅವಳು ನಮ್ಗೇನು ತೊಂದರೆ ಅನಿಸ್ತಾ ಇಲ್ಲ. ಸುಮಾರು 3 ವರ್ಷ 5 ವರ್ಷದಿಂದ ಇದೇ ಮಾಡ್ತಾ ಇದೀವಿ.
1: ತಾಯಿ ಬಹಳ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ತಂದೆ. ತಂದೆ ತಾಯಿ ಬೆನ್ ಹಿಂದಿದ್ರೆ ನಾವು ಏನಾದ್ರೂ ಗುರಿ ತಲುಪ್ಲಿಕ್ಕೆ ಸಾಧ್ಯ.
2: ಅವರು ಕಷ್ಟಪಟ್ಟು ಬೆಳಿಗ್ಗೆ ಎದ್ದೇಳ್ತಾರೆ, ರಾತ್ರಿ ಎಲ್ಲ ಲೇಟ್ ಆಗಿ ಮಾಡ್ತಾರೆ.
1: ನಿನ್ ಸಲುವಾಗಿ ಅಲ್ಲ, ಪಾಲಕರು ನಮ್ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇರ್ತಾರಲ್ಲ, ಅವಾಗ ನಿನ್ಗೇನ್ ಅನ್ಸುತ್ತೆ ಅವ್ರನ್ನ ನೋಡಿ? ಅಂದ್ರೆ ನಾನು ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು ಮುಂದಕ್ಕೆ, ಇಷ್ಟೆಲ್ಲ ಅವರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ.
2: ಹೌದು, ಅವರು ಕಷ್ಟಪಡ್ತಾರೆ, ಸೊ ನನ್ನ ಎಫರ್ಟ್ ಫುಲ್ 100% ಹಾಕ್ಬೇಕು ಅಂತ.
1: ಈಗ ಎದುರಾಳಿ ಎದುರುಗಡೆ ಬಂದ ಕೂಡ್ಲೆ ನಿನ್ನ ಪ್ರಾಕ್ಟೀಸ್ ಜೊತೆಗೆ ಅವರ ಶ್ರಮನು ನೆನ್ಪ್ ಬರ್ತದ?
2: ಪ್ರಾಕ್ಟೀಸ್ ಅಲ್ಲಿ ರಿಂಗ್ ಅಲ್ಲಿ ನಿಂತ ತಕ್ಷಣ ನನ್ನ ಪ್ರಾಕ್ಟೀಸ್ ಮಾತ್ರ ಅಲ್ಲ, ಕೋಚಸ್ ಮತ್ತೆ ಪೇರೆಂಟ್ಸ್ ಅವ್ರದೆಲ್ಲ ಎಫೆಕ್ಟ್ ಇರುತ್ತೆ, ಅದು
1: ನೆನ್ಪಿನಲ್ಲಿರುತ್ತಲ್ಲ. ಹೌದು, ನಾ ಗೆಲ್ಬೇಕು ಅಂತ. ಸರ್, ಈಗ ಬಾಕ್ಸಿಂಗ್ ಕ್ರೀಡೆ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಬೆಳವಣಿಗೆ ಹೊಂತಾ ಇದೆ?
0: ಈಗ ಸದ್ಯಕ್ಕೆ ಕರ್ನಾಟಕ ಅಮೆಚೂರ್ ಬಾಕ್ಸಿಂಗ್ ಅಸೋಸಿಯೇಷನ್ ಸೆಕ್ರೆಟರಿ ಶ್ರೀ ಸಾಯಿ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇದೆ. ಪ್ರೆಸಿಡೆಂಟ್ ಬಂದು ಶ್ರೀ ಡಾಕ್ಟರ್ ಮಂಜೇಗೌಡ ಅವರು ಇದಾರೆ. ಅವರ ಮಾರ್ಗದರ್ಶನದಲ್ಲಿ ಕಳೆದ 5 ವರ್ಷದಿಂದ ತುಂಬಾ ಬದಲಾವಣೆ ಆಗಿದೆ, ಹಾಗೂ ತುಂಬಾ ಕಡೆ ಅವರು ರಿಂಗ್ ಕೊಟ್ಟಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನಮ್ಮ ಕ್ಲಬ್ ಕೂಡ ಅವರು ರೀಸೆಂಟ್ ಆಗಿ 1 ವರ್ಷದಿಂದ ಬಾಕ್ಸಿಂಗ್ ರಿಂಗ್ ಕೊಟ್ಟು, ಪಂಚಿಂಗ್ ಬ್ಯಾಗ್ ಕೊಟ್ಟು, ಫೆಸಿಲಿಟಿ ಸೌಲಭ್ಯಗಳನ್ನು ಕೊಟ್ಟು ಇಂಪ್ರೂವ್ ಮಾಡಿದ್ದಾರೆ. ಆಲ್ ಓವರ್ ಕರ್ನಾಟಕ ಕೂಡ ಬ್ರಾಂಚ್ಗಳು ತುಮಾರು, ಶಿವಮೊಗ್ಗ, ತುಮಾರು ಡಿಸ್ಟಿಕ್ಗಳಿಗೆ ರಿಂಗ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಬಾಕ್ಸಿಂಗ್ ಬೆಳಿಲಿಕ್ಕೆ ಕಾರಣ ಅಂತ ಕೂಡ ಹೇಳ್ಬೋದು. ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದಾರೆ, ಸಣ್ಣ ಸಣ್ಣ ಪುಟ್ಟ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದ್ರಿಂದ ಬಾಕ್ಸಿಂಗ್ ಅವೇರ್ನೆಸ್ ಕರ್ನಾಟಕದಲ್ಲಿ ಬೆಳೀತಾ ಇದೆ, ಹಾಗೂ ಬಾಕ್ಸಿಂಗ್ ಕ್ರೀಡೆ ಕೂಡ ತುಂಬ ಜನ ಇಂಪ್ರೂವ್ ಆಗಿದ್ದಾರೆ, ತುಂಬ ಜನ ಹೆಸರು ಕೂಡ ಮಾಡಿದ್ದಾರೆ. ಕರ್ನಾಟಕದಿಂದ ನಿಶಾಂತ್ ದೇವ್ ಅವರು ಕೂಡ ಒಲಿಂಪಿಕ್ವರೆಗೂ ಹೋಗಿದ್ದಾರೆ. ಕರ್ನಾಟಕದಲ್ಲಿ ತುಂಬ ಬಾಕ್ಸಿಂಗ್ ಬೆಳೀತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ಯಾವುದೇ ಕ್ರೀಡೆ ಆಗಿದ್ರು ನಗರ ಮಟ್ಟದಲ್ಲಿ ಇರ್ತದೆ, ಗ್ರಾಮೀಣ ಭಾಗದಲ್ಲಿ ಬಾಕ್ಸಿಂಗ್ ಕ್ರೀಡೆಯನ್ನ ತೆಗೆದುಕೊಂಡು ಹೋಗ್ಬೇಕಂದ್ರೆ ಏನ್ ಮಾಡಬಹುದು? ಶಾಲಾ ಮಟ್ಟದಲ್ಲೇ ಕೋಚ್ ಗಳನ್ನ ನೇಮಕ ಮಾಡಬಹುದಾ ಅಥವಾ ಹಳ್ಳಿ ಭಾಗದಲ್ಲಿ ಕೋಚಿಂಗ್ ಸೆಂಟರ್ ತೆಗಿಬಹುದಾ ಅಂತ?
0: ಇದಕ್ಕಂತಾನೆ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಮಿನಿ ಒಲಿಂಪಿಕ್ಸ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಪ್ರತಿಯೊಂದು ಜಿಲ್ಲೆಯಿಂದ, ಪ್ರತಿ ಗ್ರಾಮೀಣ ಭಾಗದಿಂದ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕು ಮಟ್ಟದಲ್ಲಿ ಆಡ್ಕೊಂಡು ಅವ್ರು ಬರಬೇಕು ಅಂತ. ಅದೇ ರೀತಿ ದಸರಾ ಗೇಮ್ಸ್ ಕೂಡ ಇದೆ, GFI ಸ್ಕೂಲ್ ಗೇಮ್ಸ್ ಕೂಡ ಅಲ್ಲಿ ಪ್ರತಿಯೊಂದು ಸ್ಕೂಲಿಂದನೂ, ಪ್ರತಿಯೊಂದು ಗ್ರಾಮೀಣ ಎಲ್ಲ ಹಳ್ಳಿಗಳಿಂದ ಸ್ಕೂಲಿಂದ ಬರಬೇಕು ಅಂತ ಮಟ್ಟದಲ್ಲಿದೆ. ಏನಂದ್ರೆ ಆ ಮಟ್ಟದಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಪ್ರತ್ಯೇಕವಾಗಿ ಸೆಕ್ರೆಟರಿ ಹಾಗೂ ಬಾಕ್ಸಿಂಗ್ ಪ್ರೆಸಿಡೆಂಟ್ ಅಂತ ನೇಮಕ ಆದರೆ ಅದರಿಂದ ಇನ್ನೂ ಬಾಕ್ಸಿಂಗ್ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಸದ್ಯಕ್ಕೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಒಂದು 20-22 ಡಿಸ್ಟ್ರಿಕ್ಟಲ್ಲಿ ನೇಮಕಗೊಂಡಿದ್ದಾರೆ. ಮಿಕ್ಕಿದ ಉಳಿದ ಡಿಸ್ಟ್ರಿಕ್ಟ್ಗಳು ಎಲ್ಲ ಡಿಸ್ಟ್ರಿಕ್ಟ್ನಲ್ಲೂ ಪ್ರೆಸಿಡೆಂಟ್ ಹಾಗೂ ಸೆಕ್ರೆಟರಿಗಳು ನೇಮಕ ಆದರೆ ಇನ್ನೂ ಬಾಕ್ಸಿಂಗ್ ಚೆನ್ನಾಗಿ ಬೆಳೆಯುತ್ತೆ ಮೇಡಮ್. ಈಗಿನ ಕಾಲದಲ್ಲಿ ಮೇನ್ ಬಂದು ಮೀಡಿಯಾನೇ, ಬಾಕ್ಸಿಂಗ್ ಅನ್ನು ನಾವು ಬೆಳೆಸಬೇಕು ಅಂದ್ರೆ ಮೀಡಿಯಾ ಮೂಲಕನೇ ಬೆಳೆಸಬೇಕು. ಹಾಗೂ ಪ್ರತಿಯೊಂದು ಸ್ಕೂಲ್ನಲ್ಲಿ ಒಲಿಂಪಿಕ್ ಗೇಮ್ನ ಯಾವುದೇ ಆಗಿರಲಿ, ಒಲಿಂಪಿಕ್ ಗೇಮ್ ಟೆಕ್ವಾಂಡೋ ಆಗಿರ್ಬೋದು, ಬಾಕ್ಸಿಂಗ್ ಜೂಡೋ ಆಗಿರ್ಬೋದು, ಪ್ರತಿಯೊಂದು ಶಾಲೆಯಲ್ಲೂ ಅದನ್ನ ಸೇರ್ಪಡೆಗೊಳಿಸೋದ್ರಿಂದ ನಾವು ಏನ್ ಅನ್ಕೋತಾ ಇದೀವಿ, ಬೇರೆ ದೇಶದಲ್ಲಿ ಚೈನಾ ಇವರೆಲ್ಲ ಚಿಕ್ಕ ಮಕ್ಕಳು ಶಾಲಾ ಮಟ್ಟದಿಂದನೇ ಟ್ರೈನಿಂಗ್ ಕೊಟ್ಕೊಂಡು ಹೋಗ್ತಾರೆ, ಆ ರೀತಿ ನಾವು ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ರೆ ಖಂಡಿತ ಗ್ರಾಮೀಣ ಮಕ್ಕಳು, ಗ್ರಾಮೀಣ ಪ್ರತಿಭೆಗಳು ಕೂಡ ಮೇಲ್ ಬರ್ತವೆ, ಅವರಲ್ಲಿರೋ ಟ್ಯಾಲೆಂಟ್ ಆಚೆ ಬರುತ್ತೆ.
1: ನೈನಾ, ಕಳೆದ ವರ್ಷ ಪಾಂಡಿಚೇರಿಯಲ್ಲಿ ನಡೆದ ಸೌತ್ ಜೂನ್ ಸಬ್ ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ 46 kg ವಿಭಾಗದಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ದೀರಿ. ಈ ಚಾಂಪಿಯನ್ಶಿಪ್ ಕುರಿತು ಹಂಚಿಕೊಳ್ಳಿ.

0: ಜೂನಿಯರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 7 ಸ್ಟೇಟ್ ಪಾರ್ಟಿಸಿಪೇಟ್ ಆಗಿತ್ತು. ನಾನು ಅದರಲ್ಲಿ 3 ಜನ ಮೇಲಾಡಿ ಗೋಲ್ಡ್ ಮೆಡಲ್ ಮತ್ತು ಬೆಸ್ಟ್ ಬಾಕ್ಸರ್ ತಗೊಂಡಿದ್ದೆ.
1: ಈಗ ಕರ್ನಾಟಕ ಲೆವೆಲ್ ಆಡುವಾಗ ಅದೊಂದು ರೀತಿ ಬೇರೆ ಇರುತ್ತೆ. ನ್ಯಾಷನಲ್ ಲೆವೆಲ್ ಅನ್ಕೂಡ ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ ಬಾಕ್ಸರ್ಗಳು, ಟಫ್ ಕಾಂಪಿಟೇಷನ್ ಇರುತ್ತದೆ. ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ರಿ ನೀವು ನಯನ?
0: ನಾರ್ಮಲ್ ಆಗಿ ಬೆಳಗ್ಗೆ 2 hours ಸಾಯಂಕಾಲ 2 hours ಮಾಡ್ತಾ ಇರ್ತೀವಿ. ಇದಕ್ಕಂತಾನೆ ಎಕ್ಸ್ಟ್ರಾ ಸೆಷನ್ ತಗೊಂತೀವಿ. ಮಧ್ಯಾಹ್ನ ಸ್ಕೂಲಿಂದ ಫ್ರೀ ಇದ್ರೆ ಪರ್ಮಿಷನ್ ತಗೊಂಡು ಬೇಗ ಬಂದು ಎಕ್ಸ್ಟ್ರಾ ಸೆಷನ್ ಪ್ರಾಕ್ಟೀಸ್ ಮಾಡ್ತೀವಿ. ಕ್ಯಾಂಪ್ ತರ ಇರುತ್ತೆ ಒಂದು 2 hours ಅಂತ.
1: ರಾಜ್ಯ ಮಟ್ಟದಲ್ಲಿ ಕೆಲವೊಬ್ರು ಬಾಕ್ಸರ್ಗಳು ಗೊತ್ತಿದ್ದವರೇ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಹೈ ಲೆವೆಲ್ ಸ್ಕಿಲ್ ಇರ್ತದೆ, ಅವ್ರಿಗೆ ಟೆಕ್ನಿಕ್ಗಳು ಬೇರೆ ಇರ್ತದೆ. ಎದುರುಗಡೆ ನಿಂತಾಗ ಹೆದರಿಕೆ ಆಗಿತ್ತಾ?
0: ಇಲ್ಲ,
1: ಆತರ ಏನಿಲ್ವಾ, ಫುಲ್ ಕಾನ್ಫಿಡೆಂಟ್ ಆಗಿ ಹೋಗಿದ್ರಿ. ಬಹಳ ಟಫ್ ಕಾಂಪಿಟೇಟರ್ ಅನ್ಸಿದ್ದೆ ಯಾರು?
0: ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದ ವರ್ಷ ಮಹಾರಾಷ್ಟ್ರ ಸಿಲ್ವರ್ ಫೈನಲ್ ಅಲ್ಲಿ ಡಿಸಿಷನ್ ಅಲ್ಲಿ ಹೋಗಿತ್ತು, ಅದು ಸ್ವಲ್ಪ ಟಫ್ ಇತ್ತು.
1: ಸತೀಶ್ ಕುಮಾರ್ ಅವರೇ, ಈಗ ಬಾಕ್ಸಿಂಗ್ ಕರ್ನಾಟಕದಲ್ಲಿ ನಿಧಾನವಾಗಿ ಬೆಳೀತಾ ಇದೆ ಅಂತ ಹೇಳ್ಬೋದು. ಇಡೀ ಭಾರತದಲ್ಲಿ ಗಮನಿಸಿದ್ರೆ ಬಾಕ್ಸಿಂಗ್ ಕ್ರೀಡೆ ಎಲ್ಲಿ ಜಾಸ್ತಿ ಇದೆ?
2: ಇಡೀ ಭಾರತ ಹೇಳ್ಬೇಕಂದ್ರೆ ಬಾಕ್ಸಿಂಗ್ ಹಬ್ ಅಂತ ಹೇಳ್ಬೇಕು ಅಂದ್ರೆ ಬಾಕ್ಸಿಂಗ್ ಹಬ್ ಬಂದು ಹರಿಯಾಣ ಅಂತ ಹೇಳ್ತಾರೆ, ಹರಿಯಾಣ ಸುತ್ತಮುತ್ತ ಇರೋ ಡೆಲ್ಲಿ. ಯಾಕಂದ್ರೆ ಅಲ್ಲಿ ಮನೆ ಮನೆಯಲ್ಲೂ ಪ್ರೋತ್ಸಾಹ ಜಾಸ್ತಿ ಇದೆ. ಮನೆ ಕಡೆಯಿಂದ ಆಗಲಿ ಅವ್ರ ಹಳ್ಳಿಯಿಂದ ಆಗಲಿ ಒಂದು ಮಗು ಮೆಡಲ್ ತಗೊಂಡವ್ರ ಊರವರೇ ಸಂಭ್ರಮ ಆಚರಿಸ್ತಾರೆ. ಮತ್ತು ಅವ್ರಿಗೆ ಎಲ್ಲ ವಿಧವಾದ ಗೌರ್ಮೆಂಟ್ ಸವಲತ್ತುಗಳು ಸಿಗುತ್ತೆ. ಪ್ರತಿಯೊಬ್ಬರ ಮನೇಲೂ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಅಂತೂ ಇದ್ದೇ ಇರ್ತಾನೆ, ಅದರಲ್ಲಿ 5 ಜನ ಸ್ಪೋರ್ಟ್ಸ್ ಇದ್ದರೆ ಅದರಲ್ಲಿ ಒಬ್ಬ ಬಾಕ್ಸರ್ ಆಗಿರ್ತಾನೆ. ಆ ರೀತಿಯಿಂದ ಇರೋದ್ರಿಂದ ಹರಿಯಾಣ ಡೆಲ್ಲಿ ನಾರ್ತಲ್ಲಿ ಸ್ವಲ್ಪ ಗೌರ್ಮೆಂಟ್ ಸವಲತ್ತು ಮೇನ್ ಸಿಗ್ತಾ ಇದೆ, ಕೆಲಸ ಸಿಗ್ತಾ ಇದೆ, ಜಾಬ್ ಸಿಗುತ್ತೆ ಅನ್ನೋ ಇದ್ರ ಮೇಲೆ ಅಲ್ಲಿನ ಪೇರೆಂಟ್ಸ್ಗಳು ಅವ್ರು ಕೂಡ ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ, ನೀನು ಸ್ಪೋರ್ಟ್ಸ್ ಓದು ಸ್ಪೋರ್ಟ್ಸ್ ಮಾಡು ಅಂತ.
1: ಹರಿಯಾಣ ಪಂಜಾಬ್ ಶಕ್ತಿ ಕೇಂದ್ರೀಕೃತವಾದ ಕ್ರೀಡೆ ಬಗ್ಗೆ ಆಸಕ್ತಿ ಜಾಸ್ತಿ, ಅದರಲ್ಲೂ ಕುಸ್ತಿ ಅಂತೂ ಆ ಭಾಗದಲ್ಲಿ ಜಾಸ್ತಿ. ಸೊ ಬಾಕ್ಸಿಂಗ್ ಅಲ್ಲೂ ನೀವು ಹೇಳ್ತಾ ಇದ್ದೀರಿ ಅಲ್ಲಿ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಡಿಮೆನೆ ಅಂದ್ರೆ, ಇದಕ್ಕೆ ಪಾಲಕರು ಬ್ಯಾಡ್ಮಿಂಟನ್, ಕ್ರಿಕೆಟ್ ಇದ್ರ ಕಡೆ ಆಸಕ್ತಿ ಜಾಸ್ತಿ ಅಂತೀರಾ?
2: ಇದೆಲ್ಲ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಒಂದು ಮೀಡಿಯಾ ಇರ್ಬೋದು ಅಥವಾ ಒಂದು ಫಿಲಮ್ ಕೂಡ ಇರ್ಬೋದು. ಹರಿಯಾಣದಲ್ಲಿ ಒಬ್ರು ವಿಜೇಂದರ್ ಕುಮಾರ್ ಅಂತ ಬಾಕ್ಸಿಂಗ್ ಒಲಿಂಪಿಕ್ ಅಲ್ಲಿ ಬ್ರಾಂಜ್ ಮೆಡಲ್ ತಗೊಂಡ್ರು. ಅವ್ರು ತಗೊಂಡ ತಕ್ಷಣ ಇಡೀ ಹರಿಯಾಣದಲ್ಲಿ ಬಾಕ್ಸಿಂಗ್ ಕ್ರೇಜ್ ಜಾಸ್ತಿ ಆಯ್ತು. ಪ್ರತಿಯೊಂದು ಮನೇಲೂ ನಾನು ಕೂಡ ವಿಜೇಂದರ್ ಆಗ್ಬೇಕು ಅಂತ ಮನೇಲಿ ಫೋಟೋ ಹಾಕೊಳ್ಳೋದು.
1: ಮೇರಿ ಕೋಮ್ ಅವರು, ಆಮೇಲೆ ಲವ್ಲಿನಾ ಬೋರ್ಗೊಹೈನ್ ಅವರು, ಅವರೆಲ್ಲ ಒಲಿಂಪಿಯನ್ಸ್ ಪದಕಗಳನ್ನ ತೆಗೆದುಕೊಂಡಾಗ
2: ಮಕ್ಕಳಿಗೆ ಪ್ರೋತ್ಸಾಹ ಆಗುತ್ತೆ. ಅವ್ರ ಸುತ್ತಮುತ್ತ ಏರಿಯಾ ಇರೋರಿಗೆ, ಅವರು ಆ ಏರಿಯಾದಲ್ಲಿ ಇರೋರಿಗೆ ಅಥವಾ ಆ ಊರಿನವ್ರಿಗೆ ಅಥವಾ ಆ ರಾಜ್ಯದವ್ರಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ, ನಾವು ಕೂಡ ಹಂಗಾಗಬೇಕು ಅಂತ. ಅದನ್ನು ನೋಡಿ ಪೇರೆಂಟ್ಸ್ ಕೂಡ ನಮ್ಮ ಮಕ್ಕಳಿಗೆ ಆಗ್ಬೋದೇನೋ ಅಂದ್ಬಿಟ್ಟು ಅವರು ಒಂದು ಆಸೆಯಿಂದ ಪ್ರೋತ್ಸಾಹ ನಾರ್ಮಲ್ ಕೊಟ್ಟೆ ಕೊಡ್ತಾರೆ. ಇದೆಲ್ಲ ಒಂದು ಕ್ಲಿಕ್ ಅಂತ ಹೇಳ್ಬೋದು ಅಥವಾ ಇಲ್ಲಾಂದ್ರೆ ಬೇಸಿಕ್ ನಮ್ಮ ಸ್ಟಾರ್ಟ್ ಮಾಡೋದು. ನಮ್ಮ ಒಂದು ಗೌರ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಆಗಲಿ ಈ ಸ್ಪೋರ್ಟ್ಸ್ ಬೆಳೆಸಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರು ಮಕ್ಕಳಿಗೆ ಪ್ರತಿಯೊಂದು ನೀವು ಹೇಳಿದಾಗೆ ಗ್ರಾಮೀಣ ಭಾಗದಿಂದ ಅಡಿಯಿಂದ ಎಲ್ಲ ಸವಲತ್ತುಕೊಂಡು ಫೆಸಿಲಿಟಿ ಕೊಟ್ಕೊಂಡು ಬಂದರೆ ಮತ್ತು ಅದಕ್ಕೆ ತಕ್ಕನಾದ ಪ್ರಶಸ್ತಿಗಳು ಸನ್ಮಾನಗಳು ಗೌರ್ಮೆಂಟ್ ಜಾಬ್ ಇವೆಲ್ಲ ಆಫರ್ ಕೊಟ್ಟರೆ ಖಂಡಿತ ನಮ್ಮ ಕರ್ನಾಟಕ ಕೂಡ ಅದೇ ಸ್ಥಾನ ಬಂದು ನಿಲ್ಲುತ್ತೆ.
1: ಈಗ ಮೇರಿ ಕೋಮ್, ವಿಜೇಂದ್ರ ಸಿಂಗ್ ಆಗಿರ್ಬೋದು, ಅಮಿತ್ ಪಂಗಲ್ ಆಗಿರ್ಬೋದು, ಹಾಗೆ ಟೋಕಿಯೋ ಒಲಿಂಪಿಕ್ ಅಲ್ಲಿ ತಗೊಂಡ್ರಲ್ಲ ಲವ್ಲಿನಾ ಬೋರ್ಗೊಹೈನ್ ಅವರು, ಇಂಥವ್ರದ್ದೆಲ್ಲ ಫಿಲ್ಮ್ಗಳನ್ನ ತೆಗೆದಾಗ ಅದರಿಂದ ಸ್ಫೂರ್ತಿ ಪಡೆದು ಆ ಕ್ರೀಡೆಯತ್ತ ಒಲವು ಜಾಸ್ತಿ ಬರುತ್ತೆ ಅಂತ ಹೇಳ್ತೀರಾ ಮಕ್ಕಳಿಗೆ?
2: ಹೌದು ಮೇಡಮ್, ಯಾವುದೇ ಆಗಲಿ ಒಂದು ಗೇಮ್ ಆಗಲಿ ಒಂದು ಫೇಮಸ್ ಆಗಕ್ಕೆ, ಇನ್ನೊಂದು ಅವ್ರ ಮನೇಲಿರೋ ಬಡತನ ಗೌರ್ಮೆಂಟ್ ಸಿಗುವಂಥ ಜಾಬ್ ಆಗಲಿ, ಇಲ್ಲಾಂದ್ರೆ ಈ ಪ್ರೊಫೆಷನಲ್ ಆಡುವಂಥ ದುಡ್ಡಿನಿಂದ ದುಡ್ಡಿಗೋಸ್ಕರ ಆಗಲಿ ಇದಕ್ಕೋಸ್ಕರನೇ ಬರ್ತಾರೆ. ಸೊ ಇದ್ರ ಮೂರರಲ್ಲೇ ಮಕ್ಕಳು ಸಾಧಾರಣವಾಗಿ ಫೇಮ್ಗೋಸ್ಕರ ಆಕರ್ಷಿತರಾಗಿ ಆಗ್ತಾರೆ. ನಾವು ಆ ಥರ ಆಗಬೇಕು, ನಮ್ಮ ಹೆಸರು ಕೇಳ್ಬೋದು, ನಾವು ರಾಷ್ಟ್ರ ಮಟ್ಟದಲ್ಲಿ ಕೇಳ್ಬರ್ಬೇಕು ಅಂತ. ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟು ಹೇಗೆ ಫೇಮಸ್ ಮಾಡ್ತೀವಿ ಅಂತ ನಿಮ್ಗೆ ಗೊತ್ತು. ಚಪ್ಪಾಳೆ ತಟ್ಟಕ್ಷಣ ನಾನು ಅದೇ ರೀತಿ ಚಪ್ಪಾಳೆ ತಟ್ಟಿಸ್ಕೋಬೇಕು ಅಂದ್ಬಿಟ್ಟು ಎಲ್ಲ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಎತ್ಕೊಂಡು ಆಚೆ ಹೋಗ್ತಾರೆ. ಅದೇ ರೀತಿ ನೀವು ಕೂಡ ಬಾಕ್ಸಿಂಗ್ನಲ್ಲಿ ನೀವು ಚಪ್ಪಾಳೆ ತಟ್ಟಿ ಅದು ಕೆಲಸ ಕೊಟ್ಟು ಹುಡುಗನ ಮೇಲ್ಮಟ್ಟಿಗೆ ತೊಗೊಂಡೋದ್ರೆ ಹೇಗೆ ಮೊಹಮ್ಮದ್ ಅಲಿ ಇವರೆಲ್ಲ ಫೇಮಸ್ ಆದರು ಆ ರೀತಿ ನೋಡ್ಕೊಂಡು ಅವ್ರು ನೋಡಿ ತುಂಬ ಜನ ಕೆಳಗಡೆ ಬರ್ತಾರೆ ಬಾಕ್ಸಿಂಗ್ನೇ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಕೂಡ ಸುಮಾರು ಸ್ಪೋರ್ಟ್ಸ್ ಬೇಸ್ಡ್ ಮೂವಿಗಳು ಬಂದಿರೋದ್ರಿಂದ ಆ ಭಾಗದ ಜನರು ಪರ್ಟಿಕ್ಯುಲರ್ ಫಸ್ಟ್ ಮೇರಿ ಕೋಮ್ ಅಂದರೆ ಆ ಭಾಗದ ಮಣಿಪುರ ಜನ ಫಸ್ಟ್ ಬಾಕ್ಸಿಂಗ್ ಅಟ್ರಾಕ್ಟ್ ಆಗ್ತಾರೆ. ಅವ್ರು ಕೂಡ ತುಂಬ ಈಗ ಮಣಿಪುರಲ್ಲಿ ಆಲ್ಮೋಸ್ಟ್ ಅವ್ರ ಹೆಸರಲ್ಲಿ ತುಂಬ ಕ್ಲಬ್ ಎಲ್ಲ ಓಪನ್ ಆಗಿದೆ.
1: ಆಮೇಲೆ ಇಂಥ ಕ್ರೀಡಾ ಕೇಂದ್ರೀಕೃತವಾದ ಸಿನಿಮಾಗಳನ್ನ ಶಾಲಾ ಮಟ್ಟದಲ್ಲಿ ತೋರಿಸಿದ್ರೆ ಮಕ್ಕಳಿಗೂ ಸ್ಫೂರ್ತಿ ಬರ್ತದೆ ಅಂತ ಹೇಳ್ಬೋದು.
2: ಖಂಡಿತ ಮೇಡಮ್,
1: ಕ್ರೀಡೆಯಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತ.
2: ಖಂಡಿತವಾಗ್ಲೂ, ಸ್ಕೂಲಲ್ಲಿ ಟೀಚರ್ಗಳು ಅದೇ ರೀತಿ ಪ್ರೋತ್ಸಾಹ ಕೊಟ್ಟ ಹಾಗೆ ಆಗುತ್ತೆ ಮೇಡಮ್.
1: ನಯನ, ಕಳೆದ ವರ್ಷ ಅರುಣಾಚಲ ಪ್ರದೇಶದಲ್ಲಿ ನಡೆದ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನ ಪಡೆದುಕೊಂಡ್ರಲ್ಲ, ಆ ಅನುಭವವನ್ನ ಹಂಚಿಕೊಳ್ಳಿ.
0: 2025 ಅಲ್ಲಿ ಸೆಮಿಫೈನಲ್ ಅಲ್ಲಿ ಮಹಾರಾಷ್ಟ್ರ ಅವ್ರ ಮೇಲೆ

0: ಇತ್ತು ಡಿಸಿಷನ್ನು. ಅವಾಗ ಬ್ರಾನ್ಸ್ ಮೆಡಲ್ ತಗೊಂಡಿದ್ದೆ, ಸಿಲ್ವರು ಹರಿಯಾಣ ತಗೊಂತು.
1: ಇನ್ನ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ನಾನು ಬಂಗಾರದ ಪದಕ ಪಡಿಬಹುದಿತ್ತು ಅನ್ಸ್ತಾ? ಏನಾದ್ರೂ ಚೇಂಜಸ್ ಮಾಡ್ಕೊಂಡ್ರ ಆಮೇಲೆ ಟೆಕ್ನಿಕ್ ಸ್ಕಿಲ್ ಅವ್ರದೆಲ್ಲ ನೋಡಿ?
0: ಟೆಕ್ನಿಕ್ ನಂದೇನು ಮಿಸ್ಟೇಕ್ ಇದೆ ಅದು ಕರೆಕ್ಷನ್ ಮಾಡಿ ಈ ಜೂನ್ ಅಲ್ಲಿ ಸಬ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಗೆದ್ದೆ. ಪ್ರಾಕ್ಟೀಸ್ ಮತ್ತೆ ಕನ್ಸಿಸ್ಟೆನ್ಸಿ ಮತ್ತೆ ಬಾಕ್ಸಿಂಗ್ ಅಲ್ಲಿ ಮೈಂಡ್ ಜಾಸ್ತಿ ಯೂಸ್ ಮಾಡಬೇಕು, ಅದನ್ನ ಇಂಪ್ರೂವ್ ಮಾಡ್ಕೊಂಡು.
1: ರಾಜ್ಯ ಮಟ್ಟದಲ್ಲಿ ಇಲ್ಲಿವರೆಗೆ ಯಾವ್ಯಾವ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕಗಳನ್ನ ಪಡೆದಿದ್ದೀರಿ?
0: ಹೋದ ವರ್ಷ ಸ್ಟೇಟ್ ನಲ್ಲಿ ಮತ್ತೆ GFI 2 GFI ನ್ಯಾಷನಲ್ಸ್ ಆಡಿದ್ದೆ, ಮತ್ತೆ ಸ್ಟೇಟ್ 3 ಗೋಲ್ಡ್ ಮೆಡಲ್ ತಗೊಂಡೆ, ಮತ್ತೆ ಹೋದ ವರ್ಷ ಸಿಲ್ವರ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ, ಮತ್ತೆ ಈ ವರ್ಷ ನಡೆದು ಗೋಲ್ಡ್ ಮೆಡಲ್ ತಗೊಂಡೆ.
1: ಕಳೆದ ತಿಂಗಳು ನಡೆದ 5ನೇ ಸಬ್ ಜೂನಿಯರ್ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಬಂಗಾರದ ಪದಕವನ್ನ ಪಡೆದಿದ್ರಿ, ಅಭಿನಂದನೆಗಳು ನಿಮಗೆ. ಮೊದಲಿಗೆ ನಿಮ್ಮ ವೇಟ್ ಕ್ಯಾಟಗರಿಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು?
0: 5th ಸಬ್ ಜೂನಿಯರ್ ನ್ಯಾಷನಲ್ ಪಂಜಾಬ್ ಅಲ್ಲಿ ನಡೀತಿತ್ತು, ಅದರಲ್ಲಿ 30 ಸ್ಟೇಟ್ ನಿಂದ ಬಾಕ್ಸರ್ಸ್ ಬಂದಿದ್ರು. ನನ್ನಲ್ಲಿ 4 ಜನ ಮೇಲೆ ಆಡಿದ್ದೆ. ಆಮೇಲೆ ನನ್ನ ವೈಟ್ ಕ್ಯಾಟಗರಿ 49-52 ವೈಟ್ ಕ್ಯಾಟಗರಿಲಿ ಆಡಿದ್ದೆ, ಅದರಲ್ಲಿ ಫೈನಲ್ ಹರಿಯಾಣ ಮೇಲೆ ಇತ್ತು. ಗೆದ್ದೆ, ಗೋಲ್ಡ್ ಮೆಡಲ್ ಮತ್ತೆ ಬೆಸ್ಟ್ ಬಾಕ್ಸರ್ ಪಡ್ಕೊಂಡೆ.
1: ನಿಮ್ಮ ಈ ಎಲ್ಲಾ ಸಾಧನೆಗೆ ಬೆಸ್ಟ್ ಚಾಲೆಂಜರ್ ಅಂತ ಅವಾರ್ಡ್ ಏನೋ ಪಡೆದುಕೊಂಡಿರಿ ಅಂತ ಕೇಳ್ಪಟ್ಟೆ ಗರ್ಲ್ಸ್ ಅಲ್ಲಿ, ಏನದು?
0: ಅದು ಬೆಸ್ಟ್ ಚಾಲೆಂಜರ್ ಅಂದ್ರೆ ಲಾಸ್ಟ್ ಅವರಿಗೂ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಆಡೋದು, ಮತ್ತೆ ಅಟ್ಯಾಕ್ ಬಾಕ್ಸಿಂಗ್ ಅಟ್ಯಾಕಿಂಗ್ ಜಾಸ್ತಿ ಇರುತ್ತೆ, ಯಾರು ಅಟ್ಯಾಕಿಂಗ್ ಜಾಸ್ತಿ ಇರುತ್ತೋ ಅವ್ರಿಗೆ ಬೆಸ್ಟ್ ಚಾಲೆಂಜ್ ಇರೋ ಅವರು ಕೊಡ್ತಾರೆ.
1: ಬಾಕ್ಸಿಂಗ್ ಕ್ರೀಡೆ ಅನ್ನೋದು ಸಾಮಾನ್ಯವಾಗಿ ವೇಟ್ ಕ್ಯಾಟಗರಿ ಇರುತ್ತೆ, ಆಮೇಲೆ ಟೈಮಿಂಗ್ ಇರುತ್ತೆ, ಪಾಯಿಂಟ್ಸ್ ಗಳೆಲ್ಲ ಹೇಗೆ ನಿರ್ಧಾರ ಮಾಡ್ತಾರೆ ಸರ್?
2: ಬಾಕ್ಸಿಂಗ್ ನಲ್ಲಿ ಸ್ಪೋರ್ಟ್ಸ್ ತಗೊಂಡಾಗ ಅಲ್ಲಿ ಸಾಮಾನ್ಯ 5 ಜನ ರೆಫ್ರಿ ಇರ್ತಾರೆ, ಜಡ್ಜಸ್ ಇರ್ತಾರೆ, ಒಬ್ಬ ರೆಫ್ರಿ ಸೇರಿ 5 ಜನ ಜಡ್ಜಸ್. ಅವರು ಸ್ಕೋರ್ ಮಾಡ್ಬೇಕಾದ್ರೆ ಅವ್ರಿಗೆ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಕ್ವಾಲಿಫೈಡ್ ಆಗಿರೋ ರೆಫ್ರಿ ಒಂದು ಜಡ್ಜಸ್ ಬಂದು ಅವನಿಗೆ 3 ತಿಂಗಳು ಕಂಟಿನ್ಯೂಸ್ ಟ್ರೈನಿಂಗ್ ಕೊಟ್ಟು ಅವನ್ನ ಕರ್ಕೊಳ್ಳೋದು. ಸಂಪೂರ್ಣವಾಗಿ ಒಬ್ಬ ಬಾಕ್ಸರ್ ಇನ್ನೊಬ್ಬ ಬಾಕ್ಸರ್ಗೆ ಸಂಪೂರ್ಣ ಪವರ್ನಿಂದ ಸರಿಯಾದ ವಿಧಾನದಿಂದ ಸರಿಯಾದ ಪವರ್ ಯೂಸ್ ಮಾಡಿ ಹೊಡೆದಾಗಲೇ ಅದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ರೀತಿ ಇಷ್ಟು ಜಾಸ್ತಿ ಅಧಿಕವಾಗಿ ಒಬ್ಬ ಬಾಕ್ಸರ್ ಸ್ಕೋರ್ ಮಾಡ್ತಾ ಹೋಗ್ತಾನೋ ಅವನ್ನ ಆ ರೌಂಡ್ ವಿನ್ನರ್ ಅಂತ ಡಿಕ್ಲೇರ್ ಮಾಡ್ಕೋತಾರೆ. 3 ನಿಮಿಷ ಸೀನಿಯರ್ ಅಲ್ಲಿ 3 ನಿಮಿಷ ಒಂದು ರೌಂಡ್ ಇರುತ್ತೆ. ಇದೇ ರೀತಿ 3 ರೌಂಡ್ ಅಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡುತ್ತಾನೋ ಆ ಬಾಕ್ಸರ್ನ ಕೊನೆಯಲ್ಲಿ ವಿನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಬಾಕ್ಸಿಂಗ್ ಆಗಲಿ ಯಾವುದೇ ಗೇಮ್ ಆಗಲಿ ಒಲಿಂಪಿಕ್ ಗೇಮ್ ಅಲ್ಲಿ ಯಾವುದೇ ಪ್ರಿಫರೆನ್ಸ್ ಇಲ್ಲ, ಒಂದು ಟಾಲರೆನ್ಸ್ ಇಲ್ಲ. 49-52 kg ಇಂದ ಅದರೊಳಗಡೆ ಬರಬೇಕು. ಒಂದು 100 ಗ್ರಾಮ್ ಕೂಡ ಹೆಚ್ಚಾಗಲಿ 100 ಗ್ರಾಮ್ ಕಮ್ಮಿ ಆಗಲಿ ಇರ್ಕೂಡ್ದು. ಇದರಿಂದ ಮೊನ್ನೆ ನೀವೇನು ಕೇಳ್ದಂಗೆ ಒಲಿಂಪಿಕ್ಕಲ್ಲಿ ರೆಸ್ಲರ್ ಫೋಗಟ್ ಅವರು 100 ಗ್ರಾಮ್ ಜಾಸ್ತಿಯಿಂದ ಡಿಸ್ಕ್ವಾಲಿಫೈ ಆದರು, ಬರೀ 100 ಗ್ರಾಮ್ ಇಲ್ದಿರ ಸಿಲ್ವರ್ ಮೆಡಲ್ ಬಂದಿರೋದು ಅಥವಾ ಗೋಲ್ಡ್ ಬಂದಿರ್ಬೋದಾಗಿತ್ತು. ಈ ರೀತಿ ಯಾವುದೇ ಟಾಲರೆನ್ಸ್ ಇಲ್ದಿರ ಸ್ಟ್ರಿಕ್ಟ್ ಆಗಿ ಆ ಕ್ಯಾಟಗರಿ ಒಳಗಡೆ ಬರೋಂತಾನೆ ಆಡಿಸ್ತಾರೆ. ಮತ್ತು ಬಾಕ್ಸಿಂಗ್ ರಿಂಗ್ ಬಂದು 20-20 ಇರ್ತದೆ ರಿಂಗು. ಇದರಿಂದ ಮಕ್ಕಳು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಆಡ್ಬೋದು, ಮತ್ತು ಆ ಲೇಯರ್ ಒಳಗಡೆ ಏನಿದ್ರೆ ರೆಫ್ರಿ ನೋಡ್ಕೋತಾರ್ತಾನೆ ಯಾವುದೇ ರೂಲ್ಸ್ ಫಾಲೋ ಮಾಡ್ತಾ ಇದಾರ ಇಲ್ವ ಅಂತ. ಒಬ್ಬ ರೆಫ್ರಿ ಒಳಗಡೆದ್ದು ಆ ಬಾಕ್ಸರ್ ರೂಲ್ಸ್ ವಿತ್ ಇನ್ ದ ರೂಲ್ಸ್ ಆಡ್ತಾ ಇದಾರ ಅಂತ ನೋಡ್ಕೊತಾರೆ. ಏನೇ ತಪ್ಪಾದ್ರೂ ರೆಫ್ರಿ ನಿಲ್ಲಿಸಿ ತಡೆದು ನಿಲ್ಲಿಸಿ ರೂಲ್ಸ್ ಫಾಲೋ ಮಾಡೋಕ್ಕೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ.
1: ನೈನಾ, ನೀವೀಗ ಭಾಗವಹಿಸಿದ ಎಲ್ಲಾ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಪದಕಗಳನ್ನ ಪಡೆದಿದ್ದೀರಿ, ನಿಮ್ಮ ಮುಂದಿನ ಗುರಿ ಏನು? ಹಾಗೆ ನಿಮ್ಗೆ ಯಾರ್ ರೋಲ್ ಮಾಡೆಲ್ ಬಾಕ್ಸಿಂಗ್ ಕ್ರೀಡೆಯಲ್ಲಿ?
0: ನಾ ಬಾಕ್ಸಿಂಗ್ ನಲ್ಲಿ ಗೆದ್ರು ಸೋತ್ರು ಬಾಕ್ಸಿಂಗ್ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ನನಗೆ ರೋಲ್ ಮಾಡೆಲ್ ತರ ಇಷ್ಟ ಇಲ್ಲ, ಆದರೆ ಅವ್ರನ್ನ ಬೀಟ್ ಮಾಡಬೇಕು. ನಂದು ಒಂದು ಸ್ಟೈಲ್ ಬಾಕ್ಸಿಂಗ್ ಡೆವಲಪ್ ಮಾಡಬೇಕು, ಅದನ್ನ ಯಾರು ಬೀಟ್ ಮಾಡಬಾರ್ದು, ಆ ತರ ಇದೆ.
1: ಈಗ ನ್ಯಾಷನಲ್ ಲೆವೆಲ್ ವರೆಗೂ ನೀವು ಸಾಧನೆಯನ್ನ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬೇಕಂತ ಆಸೆ ಇದೇನಾ, ಅಥವಾ ಈಗಾಗಲೇ ದಾರಿ ತೆರೆದುಕೊಂಡಿದ್ದೇನಾ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಹೋಗ್ಲಿಕ್ಕೆ ನಿಮ್ಗೆ?
0: ಹಾ, ಇವಾಗ ಚೈನಾದಲ್ಲಿ ಯಾರ್ಯಾರು ಮೆಡಲ್ ತಗೊಂಡಿದಾರೋ ಅವ್ರನ್ನ ಮಾತ್ರ ಕರೀತಾ ಇದಾರೆ, ಅಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ಇವಾಗ ಚೈನಾ ಟೂರ್ಗೆ ಕರ್ಕೊಂಡು ಹೋಗ್ತಾರೆ.
1: ಸರ್, ಏನೋ ಹೇಳ್ತಾ ಇದ್ರು ಇವರು ಚೈನಾಗ್ ಹೋಗ್ಬೇಕು ಅಂತ, ಪ್ರಾಕ್ಟೀಸ್ ಮಾಡ್ತಾ ಇದಾರ ಅಥವಾ ಈಗ ನ್ಯಾಷನಲ್ ಲೆವೆಲ್ ಇವರು ಜೂನ್ ನಲ್ಲಿ ನಡೆದಿದ್ರಲ್ಲಿ ಬಂಗಾರದ ಪದಕ ತಗೊಂಡು ಮೊದಲಿಗರ ಆಗಿದ್ದಾರೆ ಅವರು, ಅವರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಲಿಕ್ಕೆ ಹಾದಿ ಹೇಗಿದೆ?
2: ಇಂಟರ್ನ್ಯಾಷನಲ್ ಅಂದ್ರೆ ನ್ಯಾಷನಲ್ ಅವತ್ತು ಗೆದ್ದಾಗ ಅವತ್ತಿಗೆ ಮುಗೀತು ನ್ಯಾಷನಲ್ ಚಾಂಪಿಯನ್ ಅದು. ಮತ್ತೆ ನೆಕ್ಸ್ಟ್ ನಮ್ಗೇನಿದ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಆ ಟೈಮ್ ಸಪ್ರೇಟ್ ಒಂದು ಟ್ರಯಲ್ಸ್ ಕರೀತಾರೆ. ಯಾರು ಗೋಲ್ಡ್ ಅಥವಾ ಸಿಲ್ವರ್ ತಗೊಂಡಿದ್ರು ಅವರಿಬ್ಬರನ್ನ ಮಾತ್ರ ಕರೀತಾರೆ, ಅವರಿಬ್ಬರನ್ನ ಮತ್ತೆ ಕಡಿಸಿ ಅವರಿಬ್ಬರು ಮತ್ತೆ ಫೈಟ್ ಆಡ್ತಾರೆ. ಅದರಲ್ಲಿ ಯಾರು ಬೆಸ್ಟ್ ಇದಾರೋ ಅವ್ರನ್ನ ಚೈನಾ ಆಗಲಿ ಮುಂದಿನ ಏಷ್ಯನ್ ಗೇಮ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ.
1: ಸರಿ, ಇದು ವೇಟ್ ಕ್ಯಾಟಗರಿ ಅಷ್ಟೇನಾ ಅಥವಾ ಏಜ್ ಇದೇನಾ ಇದರಲ್ಲಿ, ಅಂಡರ್ 15 ಅಂಡರ್ 18 ಅಂತ?
2: ಖಂಡಿತ ಇದೆ ಮೇಡಮ್, ಇದರಲ್ಲಿ ಸಬ್ ಜೂನಿಯರ್ ಅಂದ್ರೆ ಅಂಡರ್ 15, 13-14 ವರ್ಷದವರೆಗೆ ಸಬ್ ಜೂನಿಯರ್ ಅಂತಾರೆ. 15-16

0: ಕಾಲೇಜಲ್ಲಿ ಮಾಡಿದ್ರು.
1: ಬಾಕ್ಸಿಂಗ್
0: ಹೌದು,
1: ಕ್ರೀಡೆ ಇದೆ ಖೇಲೋ ಇಂಡಿಯಾದಲ್ಲಿ.
0: ಖೇಲೋ ಇಂಡಿಯಾ ಬಾಕ್ಸಿಂಗ್ ಯೂತ್ ಗೇಮ್ಸ್ ಇದೆ, ಯೂತ್ ಗೇಮ್ಸಲ್ಲಿ ಬಾಕ್ಸಿಂಗ್ ಅನ್ನೋದು ಒಂದು ಭಾಗವಾಗಿದೆ.
1: ಕೊನೆಯದಾಗಿ ಒಂದು ಪ್ರಶ್ನೆ ಸತೀಶ್ ಕುಮಾರ್ ಅವರೇ, ಈಗ ಒಬ್ಬ ವಿದ್ಯಾರ್ಥಿ ನಾನು ಬಾಕ್ಸರ್ ಆಗಬೇಕು ಅಂತ ಅನ್ಕೊಂಡ್ರೆ ಏನ್ ಮಾಡಬೇಕು ಮೊದಲಿಗೆ ಅವರು?
0: ಬಾಕ್ಸಿಂಗ್ ಅಂತ ಬಂದಾಗ ಎರಡು ಕೈ ಚದರನೇ ಚಪ್ಪಾಳೆ ಅನ್ನೋ ಹಾಗೆ ಆ ಬಾಕ್ಸರ್ಗೂ ವಿದ್ಯೆಯನ್ನು ಕಲಿಬೇಕು ಅನ್ನೋ ಆಸಕ್ತಿ ಇರಬೇಕು. ಅದೇ ರೀತಿ ಒಬ್ಬ ಕೋಚ್ ಆಗಿ ಒಬ್ಬ ಅವನಿಗೆ ಎಲ್ಲ ನಾಲೆಜು ಇರಬೇಕು. ಆ ಕ್ರೀಡೆ ಬಗ್ಗೆ ಸಂಪೂರ್ಣವಾಗಿ ನಾಲೆಜ್ ಇದ್ದಾಗ ಮಾತ್ರ ಆ ಬಾಕ್ಸರ ಒಂದು ಮೇಲ್ಮಟ್ಟ ಬೆಳಕು ಸಾಧ್ಯ. ನೆಕ್ಸ್ಟ್ ಬರೋದು ಅವರ ಬಾಕ್ಸಿಂಗ್ನ ಮನೆಯ ಬ್ಯಾಕ್ಗ್ರೌಂಡ್, ಅವ್ರ ತಂದೆ ಅವ್ರ ತಾಯಿ ಅವ್ರಿಗೆ ಹೇಗೆ ಅವ್ರನ್ನ ಪ್ರೋತ್ಸಾಹ ಕೊಡ್ತಾರೆ, ಅವ್ರ ಡಯಟು, ಅವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಟ್ರೈನಿಂಗು, ಬೆಳಗ್ಗೆ ಮತ್ತು ಸಾಯಂಕಾಲ ಎಷ್ಟು ಸಮಯ ಬಾಕ್ಸಿಂಗ್ಗೋಸ್ಕರ ಮೀಸಲಿಡ್ತಾರೆ ಅಂತ ಇವೆಲ್ಲ ಕನ್ಸಿಡರ್ ಆಗುತ್ತೆ. ಪ್ರತಿಯೊಂದು ಗೇಮ್ ಆಗಲಿ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ, ಅದಕ್ಕೆ ಆದ ಒಂದು ಟೈಮ್, ಅದಕ್ಕೆ ಆದ ಒಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದು ನಾವು ಪೂರ್ತಿಗೊಳಿಸ್ಕೊಂಡ್ರೇ ಆ ಗೇಮಲ್ಲಿ ಬೆಳಕಾಗೋದು. ನಾನು ಇದು ಮಾಡ್ತೀನಿ, ಟೆಕ್ವಾಂಡೋ ಮಾಡ್ತೀನಿ, ಬಾಕ್ಸಿಂಗ್ ಮಾಡ್ತೀನಿ, ಡ್ಯಾನ್ಸ್ಗೆ ಹೋಗ್ತೀನಿ, ಮ್ಯೂಸಿಕ್ ಹೋಗ್ತೀನಿ, ಎಲ್ಲ ಮಾಡ್ತೀನಿ ಅಂದರೆ ಆ ಮಕ್ಕಳು ಬರೀ ಒಬ್ಬ ಸ್ಮಾರ್ಟ್ ಸ್ಟೂಡೆಂಟ್ ಆಗ್ತಾನೆ ಹೊರತು ಸ್ಪೆಷಲಿಸ್ಟ್ ಆಗ ಸಾಧ್ಯ ಇಲ್ಲ. ಒಬ್ಬ ಸ್ಪೆಷಲಿಸ್ಟ್ ಆಗಬೇಕಂದ್ರೆ ಒಂದು ಗೇಮ್ನ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಅದರಲ್ಲೇ ತೊಡಗಿಸ್ಕೊಂಡ್ರೆ ಮಾತ್ರ ಅವನು ಸ್ಪೆಷಲಿಸ್ಟ್ ಆಗಬಲ್ಲ, ಇಲ್ಲದ್ರೆ ಈಸ್ ಎ ಸ್ಮಾರ್ಟ್ ಸ್ಟೂಡೆಂಟ್.
1: ಬಾಕ್ಸಿಂಗ್ ಕ್ರೀಡೆಯಲ್ಲಿ ಭವಿಷ್ಯ ಹೇಗಿದೆ ಸರ್? ಈಗ ಪಾಲಕರು ನೋಡೋದು ಮಕ್ಕಳ ಭವಿಷ್ಯ, ಅಂದ್ರೆ ಮುಂದೆ ಇದರಲ್ಲಿ ಏನಾದರೂ ಇವರಿಗೆ ಬೆಳವಣಿಗೆ ಹೊಂದಲಿಕ್ಕೆ ಆಗುತ್ತಾ ಅಂತ ನೋಡ್ತಾರೆ.
0: ಅದು ನಮ್ಮ ಇಂಡಿಯಾ ಗೌರ್ಮೆಂಟ್ ಮೇಲೆ ಹೇಳಬೇಕಾಗತ್ತೆ. ಇಲ್ಲ ಒಂದೊಂದು ಪ್ರತ್ಯೇಕಲಿ, ಈಗ ಹರಿಯಾಣಲ್ಲಾದ್ರೆ ಆ ಬಾಕ್ಸರ್ ಅವ್ನು ಬಾಕ್ಸರ್ ಆಗಿರಲಿ ರೆಸ್ಲರ್ ಆಗಲಿ ಯಾವ್ದಾಗಲಿ ಅಲ್ಲಿ ಸಂಪೂರ್ಣವಾಗಿ ಪ್ರೋತ್ಸಾಹ ಸಿಗುತ್ತೆ. ಅವ್ನು ಒಂದು ಮೆಡಲ್ ತಗೊಂಡ ತಕ್ಷಣ ಅವ್ನು ಇಮಿಡಿಯೇಟ್ ಆಗಿ ರೈಲ್ವೇಸಲ್ಲೋ ಅಥವಾ ಬೇರೆ ಎಲ್ಲ ಜಾಬ್ ಆಗುತ್ತೆ. ಒಂದು ಮೆಡಲ್ ಆಗ್ತು ಅಂದರೆ ನೀವು ಆರಾಮಾಗಿ ಗೌರ್ಮೆಂಟ್ ಜಾಬ್ ಎಲ್ಲೊಂದು ಸಿಕ್ಕೇ ಸಿಗುತ್ತೆ. ನೀವು ಯಾವ ಭಾಗದಲ್ಲಿದ್ದೀರಾ, ಯಾವ ಸ್ಟೇಟಲ್ಲಿ ಇದ್ದೀರಾ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಇದರಿಂದ ಮಕ್ಕಳು ಅವನ ಸ್ವಂತ ಇಂಟ್ರೆಸ್ಟಿಂದ ಮಾಡ್ತೀನಿ ಅಂತ ಬಂದು ಅವನೇ ಕಲಿತು ಅವನೇ ಮೇಲ್ಮಟ್ಟಕ್ಕೆ ಹೋಗಿ ತಂದೆ ತಾಯಿಯವ್ರ ಪ್ರೋತ್ಸಾಹದಿಂದ ಕೂಡ ಅವನು ಬೇರೆ ಕಡೆ ಎಲ್ಲ ಟ್ರೈನಿಂಗ್ ತಗೊಂಡು ಮೇಲ್ಮಟ್ಟ ಬರೋ ಸಾಧ್ಯ ಕೂಡ ಇದೆ.
1: ಒಳ್ಳೆಯದು ನಯನ ಹಾಗೂ ಸತೀಶ್ ಕುಮಾರ್ ಅವರೇ, ಇಲ್ಲಿವರೆಗೆ ಬಾಕ್ಸಿಂಗ್ ಕ್ರೀಡೆಯ ಕುರಿತಾಗಿ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರಿ. ನಯನ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ನಾವು ಹಾರೈಸ್ತೀವಿ. ಸತೀಶ್ ಕುಮಾರ್ ಅವರೇ, ನಯನ ಅಂತಹ ಒಳ್ಳೆಯ ಬಾಕ್ಸರ್ಗಳನ್ನ ನಮ್ಮ ದೇಶಕ್ಕೆ ಮುಂದೆ ಕೊಡುಗೆಯಾಗಿ ನೀವು ಕೊಡ್ಲಿ ಅನ್ನೋದು ನಮ್ಮ ಆಶಯ. ಇಲ್ಲಿವರೆಗೆ ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್.
2: ಥ್ಯಾಂಕ್ ಯು.

0: ರಾಷ್ಟ್ರಮಟ್ಟದ ಬಾಕ್ಸರ್ ನಯನಾ ಯಾಹ್ವಿ ಮತ್ತು ಪಾಲಕರಾದ ಸತೀಶ್ ಕುಮಾರ್ ಎಂ ಅವರೊಂದಿಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭಾರತೀ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್.
1: ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 9:58. ಕೆಳಗುರ ಇದೊಂದು ಪ್ರಕಟಣೆಯನ್ನು ಗಮನಿಸಿ. 2026-27 ಸಾಲಿಗೆ ಪೋಷಕರ ವಾರ್ಷಿಕ ವರಮಾನ 2.5 ಲಕ್ಷದ ಒಳಗಿರುವ ಮೈಸೂರು ತಾಲೂಕಿನ 10ನೇ ತರಗತಿ, ಎಸ್ಎಸ್ಎಲ್ಸಿ ನಂತರದ ಪಿಯುಸಿ, ಡಿಪ್ಲೊಮಾ, ಐಟಿಐ, ಡಿಗ್ರಿ, ಇಂಜಿನಿಯರಿಂಗ್, ನರ್ಸಿಂಗ್, ಬಿಎಡ್, ಪೋಸ್ಟ್ ಗ್ರಾಜ್ಯುಯೇಷನ್ ಹಾಗೂ ಇತರೆ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕಾಗಿ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ sSP.postmetric.karnataka.gov.in ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ದಿನಾಂಕ 31/1/2027 ಒಳಗೆ. ಅರ್ಜಿ ಸಲ್ಲಿಸುವ ಮೊದಲು ಆಧಾರ್ ಸೀಡಿಂಗ್, ಕಾಲೇಜ್ ಡೀಟೇಲ್ಸ್, ಕೋರ್ಸ್ ಡೀಟೇಲ್ ಹಾಗೂ NSP OTR ವ್ಯಾಲಿಡೇಷನ್ನೊಂದಿಗೆ ಎಲ್ಲ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮೈಸೂರು ತಾಲೂಕು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ಕಟ್ಟಡ, ಆದಿಪಂಪ ರಸ್ತೆ, ಒಂಟಿಕೊಪ್ಪಲು ಪೂರ್ವ ಬಡಾವಣೆ, ಪಡುವಾರಹಳ್ಳಿ, ಮೈಸೂರು 12. ದೂರವಾಣಿ ಸಂಖ್ಯೆ 08212529010. ಈ ಮೊಬೈಲ್ ಸಂಖ್ಯೆಯನ್ನು 8880421982 ಸಂಪರ್ಕಿಸಲು ಪ್ರಕಟಣೆಯಲ್ಲಿ

0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
1: ಊರ ಮುಂದಲ ಗುಡಿ ಅದು ಮಾರಿಯ ಗುಡಿ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಿಂದ ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ
0: ದೇವನೂರು ಮಹಾದೇವ ಅವರ ದ್ಯಾವನೂರು ಕತೆಗಳ ಬಾನುಲಿ ನಾಟಕ ಸರಣಿ.
2: ಮರೆಯದಿರಿ, ಪ್ರತಿ ಶನಿವಾರ ರಾತ್ರಿ 8 ಗಂಟೆಗೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 10:55. ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು, ನಂತರ ಬಸವರಾಜಯ್ಯ ಹಾಗೂ ಸಂಗಡಿಗರಿಂದ ಶಂಕಮ್ಮನ ಹಾಡನ್ನು ಕೇಳುವಿರಿ.

0: ಸ್ವಾಮಿ ಉತ್ತುರು ದೇಶದಯ್ಯ, ಉಲಿವಾನದಯ್ಯ, ಚಂದಕ್ಕೆ ಚಂದ್ರಮೂರ್ತಿಯಂತೆ, ದುಡುಕಿ ದುಂಡುಳು ಮಾದೇಶ್ವರನಂತೆ.
1: ಹೌದು,
0: ಎಣ್ಣೆಂಬ ಜಾತಿಯನ್ನು ಮರೆತು ಗಿರಿಜೆ ಎಂಬ ಕಲ್ಯಾಣವನ್ನು ತೊರೆದು ಕರಿತಲ ಜಾತಿ ಕಂಡಿ ತೊಡಬಾರದು, ಬಳೆ ಸದನ ಕಿಮೇರಿ ಬಿಡಬಾರ್ದು ಅಂತೇಳಿ.
1: ಹೌದೌದು.
0: ಹಾನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ, ಕಡದಮಲೆ, ಕಂಬತ್ತಿಮಲೆ, ರುದ್ರಾಕ್ಷ ಮಲೆ, ಭದ್ರಾಕ್ಷ ಮಲೆ, ಮಾಂತ್ ಮಲೆ, ಲಿಂಗ್ ಮಲೆ, ಪರ್ವತ ಮಲೆ, ಏಳು ಮಲೆ ಕೈಲಾಸದಲ್ಲಿ ಸ್ವಾಮಿಯರು ಏಕಾಂಗಿಯಾಗಿ ನೆಲೆಸಿರುವರಂತೆ.
1: ಶಿವ ಶಿವ
0: ಯಾತಿಗೋಸ್ಕರ ನೆಲೆಸೋರು ಅಂತ ಹೇಳಿದ್ರೆ, ದುಷ್ಟನ್ನ ಸಂಹಾರ ಮಾಡಬೇಕು,
1: ಹೌದು,
0: ಶಿಷ್ಟನ್ನ ಸ್ವೀಕರಿಸಬೇಕು. ಮಾದಪ್ಪ ಅಂತ ಹೇಳಿದ ಎಡೆ ಗಂಧದ ಕಡ್ಡಿತ್ತಿದ್ರಿಗೆ ಮನೆ ಹಿಡಿದಂತ ಭಾಗ್ಯವನ್ನು ಕೊಡಬೇಕು ಅಂತೇಳಿ, ನನ್ನನ್ನು ನಾನು ನೆಂಬುತ್ತೇನೆ ನೆಂಬಲಾರಿ ಎಂದ್ರ ಮನೆ ಹಾಳ್ಪಾಟವನ್ನು ಮಾಡಬೇಕು ಅಂತೇಳಿ ಸ್ವಾಮಿಯರು ಏಳುಮಲೆ ಕೈಲಾಸದಲ್ಲಿ ಏಕಾಂಗಿಯಾಗಿ ನೆಲೆಸಿರುವರಂತೆ.
1: ಶಿವ ಶಿವ
0: ಅಂತ ಕಾಡೊಳಗೆ ಯಾರಪ್ಪ ಇರುವ ಅಂತ ಹೇಳಿದ್ರೆ, ಅಯ್ಯ

0: ಬೆಟ್ಟದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳು ಅಂತ ಹೇಳಿದ್ರೆ ದುಂಡಮ್ಮ ಮತ್ತು ದುಂಡೇಗೌಡ.
1: ಹೌದು,
0: ಇವರಿಬ್ರು ದಂಪತಿಗಳು ಇರಬೇಕಾದ್ರೆ ಅವರಿಗೆ 7 ಜನ ಮಕ್ಕಳಿರುವರಂತೆ.
1: ಹೌದು,
0: 6 ಜನಕ್ಕೆ ಮದುವೆಯನ್ನು ಮಾಡಿರುವರಂತೆ. ಕಿರಿಮಗನಾದ ನೀಲೇಗೌಡರಿಗೆ ಮದುವೆಯನ್ನೇ ಇನ್ನೂ ಮಾಡಿರಲಿಲ್ವಂತೆ.
1: ಹೌದೌದು,
0: ಆ ಮದುವೆಯನ್ನ ಮಾಡದಿರಬೇಕಾದ್ರೆ ಸತ್ತು ಬಾಳೆ ಹಾ ನೀಲೇಗೌಡನಿಗೆ 6 ಜನ ಮಕ್ಕಳಿಗೆ ಮದುವೆಯನ್ನು ಮಾಡ್ತಿರ್ಬೇಕಾದ್ರೆ
1: ಹೌದು
0: ಕಿರಿಮಗನಾದ ನೀಲೇಗೌಡರಿಗೆ ಮದುವೆಯನ್ನೇ ಮಾಡ್ತಿರ್ಲಂತೆ.
1: ಹೌದು,
0: ಹಾ ಶಂಕರಾಯರ ಪೋಡಲ್ಲಿ
1: ಹೌದು
0: ಅವರು ಚಂದ ಆಗಿ ಬಹಳ ಆಟವನ್ನು ಬಾಳ್ಕೊಂಡಿರ್ಬೇಕಾದ್ರೆ ಈ ಕಡೆ ನೀಲೇಗೌಡ ನೀಲೇಗೌಡ ನಿಚ್ಚಕ್ಕಸುಬ್ ಏನಪ್ಪ ಅಂತ ಹೇಳಿದ್ರೆ ಹಟ್ಟ ಬೆಟ್ಟದಲ್ಲಿ ದನ ಕುರುಗಳ ಹೊಡ್ಕೊಂಡೋಗಿ ಮೇಯಿಸಿಗೆ ಬಂದು ದೊಡ್ಡ ಒಳಗೆ ಕೂಡ್ತಕ್ಕಂಥ ಕಸುಬು ನಿತ್ಯ ಕಸುಬು ನೀಲೇಗೌಡನದು.
1: ನಿಜ,
0: ಹೀಗಿರ್ಬೇಕಾದ್ರೆ ಹಾ ನೀಲೇಗೌಡ ಅಟ್ಟ ಬೆಟ್ಟದಲ್ಲಿ ವಾಸವನ್ನು ಮಾಡ್ಕೊಂಡು ದನ ಕರುಗಳನ್ನು ಮೇಯಿಸ್ಕೊಂಡು ತಂದು ದೊಡ್ಡ ಒಳಗೆ ಕೂಡಾಕ್ತಕ್ಕಂಥ ಕಸುಬು ನೀಲೇಗೌಡನದು.
1: ಹೌದು,
0: ಹೀಗಿರ್ಬೇಕಾದ್ರೆ ಈ ಕಡೆ

0: ಹಾ ಮುದುಕಮ್ಮ ಮತ್ತು ಮುದುಕಿ ಇಬ್ರು ಕುಂತು ಮಾತಾಡ್ಕೊಂಡಂತೆ.
1: ಏನಂತ
0: ನೋಡ್ರಿ, ನಾವು ಇರೋ ತನಕ ಆರು ಜನ ಮಕ್ಕಳಿಗೇನು ಮದುವೆ ಮಾಡಿದ್ದೀವಿ.
1: ಆಯ್ತು,
0: ನಮ್ಮ ನೀಲೇಗೌಡನಿಗ ಇನ್ನು ಮದುವೆ ಏನನ್ನೇ ನಾವು ಮಾಡಿಲ್ಲ.
1: ಇಲ್ಲ,
0: ಅದಕ್ಕೇನೆ ನಾವು ಗಟ್ಟಿಯಾಗಿರೋವರೆಗೇನು ಆ ಮಗನಿಗೆ ನಾವು ಮದುವೆ ಮಾಡ್ಬೇಕಲ್ಲ ಅಂತೇಳಿ ಹಾ ಗಂಡ ಹೆಂಡತಿ ಇಬ್ರು ಸೇರಿ ಹತ್ತಾರು ದೊಡ್ಡಿಯನ್ನ ಹುಡುಕುತ್ತ ಬಂದವರಿ.
1: ಹೌದು,
0: ನೀಲೇಗೌಡನ ಹಂದಿಚ್ಚಕ್ಕಂತ ಚಂದಿರ್ತಕ್ಕಂಥ ಹೆಣ್ಣು ಎಲ್ಲೂ ದೊರಕಲಿಲ್ವಂತೆ.
1: ಇಲ್ಲ
0: ನೋಡಿ ದುಂಡಿ, ನಾವು ಹತ್ತಾರು ದೊಡ್ಡಿಯನ್ನ ಹುಡುಕುತ್ತ ಬಂದಿದ್ವಿ ಕಣೆ.
1: ಹೌದು,
0: ಹಾ ನೀಲೇಗೌಡನ ಅಂದಿರ್ತಕ್ಕಂತ ಚಂದಿರ್ತಕ್ಕಂಥ ಹೆಣ್ಣು ಎಲ್ಲೂ ದೊರಕಿಲ್ಲ ಕಣೆ. ಹಾ ಅಂತೇಳಿ ಆ ಮಗನ ವಿಚಾರ ಮುಗಿಸ್ದಾಗ ಆವಾಗ ಮಗ ಹೇಳ್ತಾವನೆ, ತಂದೆ ಹೆಣ್ಣಿಗೋಸ್ಕರ ನಾನೇ ಹುಟ್ಟಿಲ್ವಿ, ಅಥವಾ ಹೆಣ್ಣಿಗೋಸ್ಕರ ನಾನೇ ಹುಟ್ಟಿಲ್ವಿ, ನನಗೋಸ್ಕರ ಹೆಣ್ಣು ಹುಟ್ಟಿಲ್ಲ, ಬಿಡಿ ಚಿಂತನೆ ಅಂತೇಳಿ ನೀಲೇಗೌಡ ಸುಮ್ಮನ ಹಂಗೆ ಇದ್ದಾನೆ. ಒಂದೊಂದು ದಿನ ನೀಲೇಗೌಡ ಹಾಡು ಕುರುಗಳನ್ನು ಹೊಡ್ಕೊಂಡು ಬರಗೂರು ಬೆಟ್ಟದ ಹತ್ರ ಮೇಯಿಸಿರ್ಬೇಕಾದ್ರೆ ಈ ಶಂಕರಾಯಪೋಡದಿರ್ತಕ್ಕಂಥ ಆರು ಮಂದಿ ಹೆಣ್ಣುಮಕ್ಕಳು ಹಾಡುತ್ತಾ ಪಾಡುತ್ತಾ ಸಾರಂಗೆ ಜಿಂಕೆ ಏನವೆಲ್ಲ ನೋಡುತ್ತಾ ಆ ನೀರಿಗೆ ಬರ್ತಾ ಇರುವಂತೆ.

0: ಹಾಡುತ್ತಾ ಪಾಡುತ್ತಾ ಸಾರಂಗೆ ಜಿಂಕೆ ನವಿಲು ನೋಡುತ್ತಾ ಹಾ ಮಕ್ಕಳೆಲ್ಲ ನೀರು ಬರ್ತಾ ಇದ್ದಾರೆ.
1: ಹೌದು
0: ನೀಲೇಗೌಡ, ಹಾ ಹಾ, ಈ ಹೆಣ್ಮಕ್ಳು ಯಾರಾಗಿರ್ಬೋದು, ಈ ಹೆಣ್ಮಕ್ಳು ಯಾರಾಗಿರ್ಬೋದು ಅಂತೇಳಿ ನೀಲೇಗೌಡ ಬಂದು ನೋಡಿದ್ದಾನೆ.
1: ಹೌದು,
0: ಹಾ, ಸಂಕ್ರಾಯರಪೋಳಿರ್ತಕ್ಕಂಥ ಹೆಣ್ಣುಮಕ್ಕಳು. ಅಮ್ಮ ನೀವು ಯಾರು ಮಕ್ಕಳಮ್ಮ? ನಾವು ಸಂಕ್ರಾಯರಪೋಳಿರ್ತಕ್ಕಂಥ ಹೆಣ್ಣುಮಕ್ಕಳು ಅಂತ ಯಾವಾಗ ಮಕ್ಕಳು ಹೇಳಿದ್ದಾರೆ ವಿಚಾರವ ತಂದು ತಂದೆ ತಾಯಿಗಳಿದ್ದಾರೆ. ತಂದೆ ತಾಯಿಗಳೇ, ನಾನು ಒಂದು ಹೆಣ್ಣು ನೋಡ್ಕೊಂಡು ಬಂದಿದ್ದೀನಿ,
1: ಹೌದು,
0: ನನಗೆ ಮದುವೆನದ ಮಾಡ್ಬಿಡಿ ಅಂತೇಳಿ ಯಾವಾಗ ನೀಲೇಗೌಡ ಹೇಳಿದ್ದಾನೆ. ಎಲ್ಲಪ್ಪ ನೋಡ್ಕೊಂಡು ಬಂದಿದ್ದೀಯಾ? ನಾವು ಸಂಕ್ರಾಯರಪೋಳಿರ್ತಕ್ಕಂಥ ಆರು ಮಂದಿ ಹೆಣ್ಮಕ್ಕಳ ನೀರಿಗೋಸ್ಕರ ಬಂದಿದ್ರು, ಆ ಮಕ್ಕಳನ್ನ ನೋಡ್ಕೊಂಡು ಬಂದಿದ್ದೀನಿ,
1: ಹೌದು
0: ಅಂತ ತಂದೆ ತಾಯಿಗೆ ವಿಚಾರ ಮುಡಿಸ ತಕ್ಷಣ ತಂದೆ ತಾಯಿಗಳು ಹಡಕೆಲ್ಲ ತೆಗೆದು ಮಳ್ಳಿ ಕಟ್ಕೊಂಡು ಹಾ ಹಣ್ಣು ಹಪ್ಪಳಗಳನ್ನ ತೆಗೆದುಕೊಂಡು ಸಂಕ್ರಾಯರಪೋಳಿಗೆ ಬಂದಿದ್ದಾರೆ.
1: ಹೌದು,
0: ಸಂಕ್ರಾಯರಪೋಳಿಗೆ ಬಂದು ನೋಡುತ್ತಾರೆ, ಹಾ ಕಿರಿಯವಳೇ ಸತ್ತು ಬಾಳೆ ಸಂಕಮ್ಮ,
1: ನಿಜ
0: ಹೆಣ್ಣನ ಹಾವ ಭಾವ ನತ್ತಿಸುಳಿ ಮತ್ತು ಮತ್ತಿಸುಳಿ ಕಾಲ್ರೇಖೆ ಕೈರೇಖೆ ಎಲ್ಲ ನೋಡಿದ್ದಾರೆ. ಹೆಣ್ಣು ಬಾಳ
1: ಚೆನ್ನಾಗಿ
0: ರೂಪಿ ಇದೆ ಆಗಿದ್ದಾಳೆ, ಹೆಣ್ಣನ್ನ ಒಪ್ಪಿಂಡಿದ್ದಾರೆ, ತಮ್ಮ ಮನಸಾರ ಒಪ್ಪಿಂಡಿದ್ದಾರೆ.
1: ಹೌದು,
0: ಆವಾಗ ಹೆಣ್ಣಿನ ಕಡ ಹಿಳ್ಳೆವ ಗಂಡು ಕಡೆ ಕೊಟ್ಟಿದ್ದಾರೆ,
1: ಹೌದು
0: ಗಂಡಿನ ಕಡೆ ಇಳ್ಳವ ಹೆಣ್ಣು ಕಡೆ ಕೊಟ್ಟಿದ್ದಾರೆ. ಆವಾಗ ನೋಡ್ಕೊಂಡು ಹಾ ಹೆಣ್ಣನ ಒಪ್ಪಂದ ಮಾಡ್ಕೊಂಡು ಹಾ ಹಿಂದಿರುಗಿ ಬಂದಿದ್ದಾರೆ.
1: ಹೌದು,
0: ಹಿಂದಿರುಗಿ ಬರಬೇಕಾದ್ರೆ ಇನ್ನು ಕೇವಲ ಒಂದು 20 ದಿನ ಇದೆ ಮದುವೆ,
1: ನಿಜ
0: ಸಡಗರದ ಮದುವೆ. ಆವಾಗ ಮದುವೆಯನ್ನೇ ಸಡಗರದ ಮದುವೆ ಮಾಡಬೇಕಾದ್ರೆ ಈ ಮುತ್ತೈದರೆಲ್ಲ
1: ಸೇರಿ
0: ಸೇರಿ ಶೋಭಾನ ಹೇಳ್ತಿರುವಂತೆ.
1: ಹೆಂಗಪ್ಪ?

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ. ನಾಗಮ್ಮ ಮತ್ತು ಸಂಗಡಿಗರಿಂದ ದೊಣ್ಣಮ್ಮನ ಹಾಡು ಹಾಗೂ ಬಸವರಾಜಯ್ಯ ಹಾಗೂ ಸಂಗಡಿಗರಿಂದ ಶಂಕಮ್ಮನ ಹಾಡು ಮೂಡಿಬಂದವು.

ಪ್ರೀತಿಯ ಕೇಳುಗರೆ, ಇಡೀ ದೇಶವನ್ನೇ ತನ್ನ ಕಂಠಸಿರಿಯಿಂದ ತೂಗಿದ ಗಾನಕೋಗಿಲೆ ಎಸ್ ಜಾನಕಿಯವರು ಬದುಕಿನ ಕೊನೆಯ ಪಯಣಕ್ಕೆ ಆರಿಸಿಕೊಂಡಿದ್ದು ನಮ್ಮ ಹೆಮ್ಮೆಯ ಮೈಸೂರನ್ನು. ದೇಶ ವಿದೇಶಗಳ ವೇದಿಕೆಗಳನ್ನಾಳಿದ ಆ ದಿವ್ಯ ಚೇತನ ಮೌನದ ಮುಸ್ಸಂಜೆಯನ್ನ ಕಳೆದಿದ್ದು ಇದೇ ಕಲೆಗಳ ನಗರಿ ಮೈಸೂರಿನ ಮಡಿಲಿನಲ್ಲಿ. ಇಂದು ಆ ಧ್ವನಿ ಭೌತಿಕವಾಗಿ ಅಡಗಿರಬಹುದು, ಆದರೆ ಎಸ್ ಜಾನಕಿಯವರು ಉಸಿರಾಡಿದ ಗಾಳಿ, ಅವರು ಬೆರೆತ ಮಣ್ಣು ನಮ್ಮ ಮೈಸೂರಲ್ಲೇ ಇದೆ.

ಮೈಸೂರಿನ ಮಣ್ಣಿನಲ್ಲಿ ಲೀನವಾದ ಗಾನಕೋಗಿಲೆ ಎಸ್ ಜಾನಕಿ ಅವರ ಮೈಸೂರಿನ ಅವಿನಾಭಾವ ಸಂಬಂಧ ಕುರಿತ ವಿಶೇಷ ಕಾರ್ಯಕ್ರಮ ಇದೇ ಶುಕ್ರವಾರ ಬೆಳಗ್ಗೆ 10:30

ಇದರಿಂದ 12 ಗಂಟೆ ತನಕ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಗಮನಿಸಿ, ಕಾಮನಬಿಲ್ಲು ಬಾನುಲಿ ಸರಣಿ ಇದೇ ಶುಕ್ರವಾರ 17ನೇ ತಾರೀಕು ಬೆಳಗ್ಗೆ 10:30 ನಿಮಿಷದಿಂದ 12 ಗಂಟೆ ತನಕ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ವೇಳೆ ಸರಿಯಾಗಿ 10:25:25. ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲ ಹಾಡು ಪಲ್ಲವಿ ಅನುಪಲ್ಲವಿ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಇಳಯರಾಜ, ಸಾಹಿತ್ಯ ರಚಿಸಿದವರು ಆರ್ ಎನ್ ಜಯಗೋಪಾಲ್.

ಮುಂದಿನ ಹಾಡು ಜನ್ಮ ಜನ್ಮದ ಅನುಬಂಧ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಂಗೀತ ಸಂಯೋಜನೆ ಇಳಯರಾಜ ಅವರದು, ಸಾಹಿತ್ಯ ಚಿ ಉದಯಶಂಕರ್.

ಈಗ ಕೇಳಿ ಶ್ರುತಿ ಸೇರಿದಾಗ ಚಿತ್ರಕ್ಕಾಗಿ ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಎಸ್ ಜಾನಕಿ, ಸಾಹಿತ್ಯ ಚಿ ಉದಯಶಂಕರ್.

ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಸಾಹಿತ್ಯ ಜಿ ಉದಯಶಂಕರ್ ಅವರದು ಸಂಗೀತ ರಾಜನ್ ಮತ್ತು ನಾಗೇಂದ್ರ.

ಅಂಥ ಚಿತ್ರಕ್ಕಾಗಿ ಎಸ್ ಜಾನಕಿಯವರ ಧ್ವನಿಯಲ್ಲಿನ ಈ ಹಾಡು, ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್, ಹಾಗೂ ಸಾಹಿತ್ಯವನ್ನು ರಚಿಸಿದ್ದಾರೆ ಗೀತಪ್ರಿಯ.

ಮುಂದಿನ ಹಾಡು ಮುದುಟಿದ ತಾವರೆ ಅರಳಿತು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಸಾಹಿತ್ಯ ಅನಾಮಿಕ, ಸಂಗೀತ ಎಂ ರಂಗರಾವ್.

ಇಂದಿನ ಕಾರ್ಯಕ್ರಮದ ಕಡೆಯ ಹಾಡು ಕೋಕಿಲ ಚಿತ್ರದಿಂದ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಸಾಹಿತ್ಯ ಜಿ ಉದಯಶಂಕರ್ ಹಾಗೂ ಸಂಗೀತ ಸಂಯೋಜನೆ ಸಲೀಲ್ ಚೌಧರಿ.

ಇದುವರೆಗೆ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ವೇಳೆ ಸರಿಯಾಗಿ 11:50. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವ ಸಮಯ: ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಪಿ ಶಿವರಾಜು ಅವರಿಂದ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್, ಮರುಪ್ರಸಾರ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಹಾಗೂ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ರೈತರಿಗೆ ಸಲಹೆ 6:50, ಭಾವಗೀತೆಗಳು 7:15. 7:30 ಸೇವಾವಾಹಿನಿ, 7:45, 8:30, 12:45 ಹಾಗೂ 2:40 ಚಿತ್ರಗೀತೆಗಳು. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ತ್ಯಾಗರಾಜ ಎಂ ಅವರ ಸಂತೂರ್ ವಾದನವನ್ನು ಕೇಳುವಿರಿ. 10:30, ಮಧ್ಯಾಹ್ನ 3:00 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಶಿವಮೊಗ್ಗದ ವಾಗೀಶ್ವರಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜೀರಾಮ್ಜಿ ಅಭಿಯಾನ ಕುರಿತ ಮಾಹಿತಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಶಶಿಕಲಾ ಚಂದ್ರಶೇಖರ್ ಅವರು ಹಾಡಿರುವ ಕೆಲವು ಭಾವಗೀತೆಗಳು. ಮಧ್ಯಾಹ್ನ 1:20, 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್ ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಜನಪದ ಸಂಗೀತದಲ್ಲಿ ಮೈಸೂರು ಜಿ ಗುರುರಾಜ್ ಮತ್ತು ಸಂಗಡಿಗರಿಂದ ಗಣಪತಿರಾಜನ ಕತೆ. 4:30 ವಿಜ್ಞಾನ ಭಾರತಿ ಝೂನೋಸಿಸ್ ಪ್ರಾಣಿಜನ್ಯ ರೋಗಗಳ ಲಕ್ಷಣಗಳು ಮತ್ತು ತಡೆಗಟ್ಟುವಿಕೆ ಬಗ್ಗೆ ಮಾತನಾಡುತ್ತಾರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಣಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ದೀಪ್ತಿ ಟಿ. ನಂತರ ವಿದ್ಯುತ್ ಉತ್ಪಾದನೆ ಹಾಗೂ ಅದರ ಪ್ರಸರಣೆ ಕುರಿತು ಮಾತನಾಡುತ್ತಾರೆ ಕೆಪಿಟಿಸಿಎಲ್ನ ಜೂನಿಯರ್ ಇಂಜಿನಿಯರ್ ಜಿಎಂ ಸ್ವಾಮಿ. ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ 6:30. 6:50 ಕೃಷಿರಂಗದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ. ಹನುಮಾನ್ ಫಲ ಅಥವಾ ಲಕ್ಷ್ಮಣ ಫಲದ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತು ಸಂವಾದವಿರಲಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಬಿ ರಶ್ಮಿ ಮತ್ತು ಕೆಆರ್ ನಗರ ತಾಲೂಕು ಗಂಧನಹಳ್ಳಿಯ ಕೆ ಪ್ರಬೋಧ್, ಪ್ರಸ್ತುತಿ ಎನ್ ಕೆ ಶಿವಮೂರ್ತಿ. 7:45 ಯುವವಾಣಿಯಲ್ಲಿ ಚರ್ಚೆ, ಸಾಮಾಜಿಕ ಜಾಲತಾಣಗಳು ಯುವಜನರಲ್ಲಿ ಆತ್ಮವಿಶ್ವಾಸ ಕುಗ್ಗಿಸುತ್ತಿದೆಯೇ. ಭಾಗವಹಿಸುತ್ತಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಹಾಗೂ ಸಮೂಹ ಸಂವಹನ ವಿಭಾಗದ ವಿದ್ಯಾರ್ಥಿಗಳಾದ ಹರ್ಷಿಣಿ, ಸ್ಪಂದನ, ಮನೋಹರಿ ಹಾಗೂ ನಡೆಸಿಕೊಡುತ್ತಾರೆ ಮೇಘನಾರಾಜ್. 8:15 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಒರಿಸ್ಸಾದ ಪುರಿಯಲ್ಲಿ ಜರುಗಿದ ಭಗವಾನ್ ಜಗನ್ನಾಥರ ವಾರ್ಷಿಕ ರಥೋತ್ಸವ ಕುರಿತ ಬಾನುಲಿ ವರದಿಯನ್ನು ಕೇಳಬಹುದು. ಸ್ಪಾಟ್ಲೈಟ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ 9:15. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಟಿಎನ್ ಶೇಷಗೋಪಾಲನ್ ಅವರ ಹಾಡುಗಾರಿಕೆ ಮೂಡಿಬರಲಿದೆ. 10:00 ನಾಟಕ ಕೊನೆ ಅರಿಯದ ಪಯಣ, ರಚನೆ ಅಲಕಾ ಕಟ್ಟಿಮನಿ, ನಿರ್ಮಾಣ ಶ್ರೀನಿವಾಸ್ ಪ್ರಸಾದ್. ರಾತ್ರಿ 10:30 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವಾಗಿತ್ತು. ವೇಳೆಯನ್ನೇನು 11:05 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಆಂಗ್ಲದಲ್ಲಿ ವಾರ್ತೆಗಳನ್ನು ಕೇಳಬಹುದು.